ಆಕಾಶವಾಣಿ ಇಂದಿನ ಕಾರ್ಯಕ್ರಮಗಳನ್ನು ಪ್ರಾರಂಭಿಸ್ತಾ ಇದ್ದೇವೆ. ಇಂದಿನ ಶಕವರ್ಷ 1948 ಆಷಾಢ 31, ಅಂದರೆ 2026 ಇಸ್ವಿಯ ಜುಲೈ ತಿಂಗಳ 22 ತಾರೀಕಿನ ಶುಭ ಪ್ರದಾಯಕವಾದಂತಹ ಬುಧವಾರದ ಮುಂಜಾನೆಯ ಸಮಯದಲ್ಲಿ ನಾವಿದ್ದೀವಿ. ಈ ಕ್ಷಣದಲ್ಲಿ ನಿಮ್ಮ ಜೊತೆಯಾಗಿರೋದು ನಾನು ಆರ್ಜೆ ಅಶ್ವಿತಾ ಮಲ್ನಾಡ್. ಇಂದಿನ ದಿನ ನಿಮ್ಮೆಲ್ಲರ ಪಾಲಿಗೂ ಕೂಡ ಮಂಗಳದಾಯಕವಾಗಿರಲಿ ಅಂತ ಆಶಿಸುತ್ತಾ ಮಂಗಳ ಧ್ವನಿಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ.

ಆಕಾಶವಾಣಿ ಇಂದಿನ ಕಾರ್ಯಕ್ರಮಗಳನ್ನ ಪ್ರಾರಂಭಿಸ್ತಾ ಇದ್ದೀವಿ. ಇಂದಿನ ಶಕವರ್ಷ 1948 ಆಷಾಢ 31 ಅಂದರೆ 2026ನೇ ಇಸ್ವಿಯ ಜುಲೈ ತಿಂಗಳ 22ನೇ ತಾರೀಕಿನ ಬುಧವಾರದ ಸುಂದರವಾದಂತಹ ಮುಂಜಾನೆಯ ಸಮಯದಲ್ಲಿ ನಾವಿದ್ದೀವಿ. ಇಂದಿನ ದಿನ ನಿಮ್ಮೆಲ್ಲರ ಪಾಲ್ಗು ಕೂಡ ಮಂಗಳದಾಯಕವಾಗಿರಲಿ ಅಂತ ಆಶಿಸುತ್ತಾ ಮಂಗಳ ಧ್ವನಿಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ.

ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ. ಪ್ರೀತಿಯ ಕೇಳುಗರ ಬಳಗಕ್ಕೆ ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ. ಇದು ಕನ್ನಡ ಕಾಮನ ಬಿಲ್ಲು. 6:11 ಎಂದು ಹೊತ್ತಿನಲ್ಲಿ ಸ್ನೇಹಿತರೆ ನಾವಿದ್ದೀವಿ ನಾದಾರ್ಚನೆ ಕಾರ್ಯಕ್ರಮದಲ್ಲಿ. ದಿನದ ಆರಂಭಕ್ಕೆ ದೈವಿಕವಾದಂತಹ ಸ್ಪರ್ಶವನ್ನು ನೀಡ್ತಾ ನಮ್ಮ ದಿನವನ್ನು ಒಂದು ಉತ್ತಮವಾದಂತಹ ಯೋಚನಾ ಲಹರಿಯೊಂದಿಗೆ ಶುರು ಮಾಡುವಂತಹ ಅಮೋಘವಾದಂತಹ ಕಾರ್ಯಕ್ರಮವಿದು. ಹಾಗಾದರೆ ಇಂತಹ ಅಲೌಕಿಕ ಭಾವನೆಯೊಂದಿಗೆ ನಮ್ಮ ದಿನವನ್ನು ಆರಂಭಿಸಲಿಕ್ಕೆ ನೀವು ಸಿದ್ಧರಿದ್ದೀರಾ ಅಂತ ಭಾವಿಸ್ತಾ ಇದ್ದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಸ್ವಾಗತಿಸ್ತಾರದು ನಾನು RJ ಅಶ್ವಿತಾ ಮಲ್ನಾಡ್. ಕಾರ್ಯಕ್ರಮದ ಪ್ರಥಮ ಗೀತೆಯಾಗಿ ಕೇಳಿ ವಿಘ್ನ ನಿವಾರಕನಾದಂತಹ ವಿನಾಯಕನ ಗೀತೆಯನ್ನು ಕೇಳೋದ್ರ ಮೂಲಕ ನಿಮ್ಮ ದಿನದಲ್ಲಿ ಯಾವುದೇ ವಿಘ್ನದ ಭಯಗಳು ಬಾಧೆಗಳು ಬಾಧಿಸದೇ ಇರಲಿ ಅಂತ ನಾವು ಕೂಡ ಆಶಿಸ್ತೇವೆ.

ಸೊಗಸಾದ ಗೀತ ಮಾಲಿಕೆಯ ಜೊತೆಗೆ ನಮ್ಮ ಪಯಣ ಸಾಗ್ತಾ ಇದೆ ನಾದಾರ್ಚನೆ ಕಾರ್ಯಕ್ರಮದಲ್ಲಿ. ಪ್ರಿಯ ಸ್ನೇಹಿತರೆ, ಗಣಪತಿಯ ಆರಾಧನೆಯ ನಂತರ ಶೃಂಗಗಿರಿಯಲ್ಲಿ ನೆಲೆಸಿರುವಂತಹ ವಿದ್ಯೆಗೆ ಅಧಿದೇವತೆಯಾಗಿರುವಂತಹ ತಾಯಿ ಶ್ರೀ ಶಾರದೆಯನ್ನು ನೆನೆಯುವಂಥ ಗೀತನ ಕೇಳಿದ್ರಿ ಕೌಗಿಲೆ ಕಂಠದ ಎಸ್ ಜಾನಕಿರವರ ಧ್ವನಿಯಲ್ಲಿ. ಇದೀಗ ಕೇಳಿ ನೀನ್ಯಾಕೋ ನಿನ್ನ ಹಂಗ್ಯಾಕೋ ಪುರಂದರದಾಸರ ಕೀರ್ತನೆಯನ್ನು ಮೈಸೂರು ಅನಂತಸ್ವಾಮಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ.

ದೇವರ ನಾಮಬಲ ಒಂದಿದ್ರೆ ಸಾಕು, ಏನೇ ಕಷ್ಟ ಬಂದರೂ ಎದುರಿಸುವ ಶಕ್ತಿ ಬರುತ್ತೆ ಅಂತ ನಮಗೆ ನಾಗರತ್ನರವರು ರಾಜಾಜಿನಗರದಿಂದ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ರಾಯರೇ ನನ್ನ ಸರ್ವಸ್ವ ಅಂತ ಹೇಳ್ತಾ ಇದ್ದಾರೆ. ಖಂಡಿತ, ರಾಯರು, ಶಿರಡಿ ಸಾಯಿಬಾಬಾ, ಗುರುಗಳು, ದತ್ತಾತ್ರೇಯರು, ಶಿವ, ಕೃಷ್ಣ, ವಿಷ್ಣು, ಹೀಗೆ ನಾಮಗಳು ಹಲವು. ಆದರೆ ಹಲವು ನಾಮಗಳು ಎಲ್ಲ ಸೇರೋದು ಆ ಪರಮಾತ್ಮನ ಆ ಪದ್ಮ ಸಹಿತವಾದಂತಹ ಪಾದಗಳಿಗೆ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ, ಭಜಿಸೋಣ. ಎಸ್ ಜಾನಕಿರವರ ಧ್ವನಿಯಲ್ಲಿ ಭಜಿಸು ಶ್ರೀ ಗುರುವ ಈ ಒಂದು ಸೊಗಸಾದ ಗೀತೆ ನಿಮಗೋಸ್ಕರ.

ಪುಣ್ಯಾಲಯ ಮಂತ್ರಾಲಯದ ಗೀತೆನ ಕೇಳಿದ್ರಿ. ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ ನಾವಿದ್ದೀವಿ ನಾದಾರ್ಚನೆ ಕಾರ್ಯಕ್ರಮದಲ್ಲಿ. ನಾನಿವತ್ತು ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದೀನಿ, ಮಾಡ್ತಾ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ದೀನಿ. ಬಹಳ ಖುಷಿಯಾಯಿತು ಅಂತ ಅನಂತಮೂರ್ತಿಯವರು ಶೃಂಗೇರಿಯಿಂದ ಸಂದೇಶ ಕಳಿಸಿದ್ದಾರೆ. ನಮಗೆ ನಾಗರತ್ನ ಅವರೇ, ನಿಮ್ಮ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಖಂಡಿತವಾಗ್ಲೂ ನೀವು ನಂಬಿರುವಂತಹ ದೈವ ಸದಾ ನಿಮ್ಮ ಕಾವಲಿಗೆ ನಿಮ್ಮ ರಕ್ಷಣೆಗೆ ಇರುತ್ತೆ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

0: ಕೇಳಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮಗೆ ಬಾಗಲಕೋಟೆಯಿಂದ ನಾರಾಯಣರವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನಮ್ಮ ಸಂತೋಷಕ್ಕೆ ಸುತ್ತ ನಡೆಯುವಂತಹ ವಿದ್ಯಮಾನಗಳಿಗಿಂತ ಅಂತರಂಗದಲ್ಲಿ ನಡೆಯುವ ಬದಲಾವಣೆಯೇ ಕಾರಣವಾಗಬೇಕು, ಆ ಖುಷಿಗೆ ಆಯುಷ್ಯ ಹೆಚ್ಚು ಅಂತ. ಅಂತಹ ಹೆಚ್ಚಿನ ಆಯುಷ್ಯ ಇರುವಂತಹ ಖುಷಿ ನಿಮ್ಮದಾಗಲಿ ಅಂತ ಆಶಿಸ್ತಾ ಇಲ್ಲಿಗೆ ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಸಂದೇಶ ಕಳಿಸಿದಂತಹ ಎಲ್ಲ ಸ್ನೇಹಿತರಿಗೂ, ನಾರಾಯಣರವರಿಗೂ ಕೂಡ ಧನ್ಯವಾದಗಳು. ಭೇಟಿಯಾಗೋಣ ಸರಿಯಾಗಿ 7 ಗಂಟೆಯ ಸಮಯದಲ್ಲಿ. ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಇದೀಗ ಪ್ರಸಾರವಾಗ್ತಾ ಇದೆ ಕನ್ನಡ ರತ್ನ ಭಂಡಾರ. ತದನಂತರ ಸಂಸ್ಕೃತದಲ್ಲಿ ವಾರ್ತೆಗಳು ಪ್ರಸಾರವಾಗುತ್ತೆ. ಅದಾದ ನಂತರ ಸರಿಯಾಗಿ 7:15 ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ. ವಿಶೇಷವಾದಂತಹ ಸಾಹಿತಿ ತರಾಸುರವರ ಬಗ್ಗೆ ಮಾತಾಡ್ತಾ
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗೋಪಾಲಕೃಷ್ಣ ಅಡಿಗರು ನವ್ಯ ಕಾವ್ಯಕ್ಕೆ ಸ್ಫೂರ್ತಿ ಅಂತ ಯಾವಾಗಲೂ ನಾವು ಹೇಳ್ತೇವೆ, ಆದರೆ ಅದೇ ಸಮಯದಲ್ಲೇ ವಿಶಿಷ್ಟ ಹೊಳಹು ನೀಡುತ್ತಾ ಸಾಹಿತ್ಯದಲ್ಲಿ ಬೇರೆಯೇ ಮಾರ್ಗದಲ್ಲಿ ಸಂಚಾರ ಮಾಡಿದವರು ಬಿಸಿ ರಾಮಚಂದ್ರ ಶರ್ಮಾ. ಕಾವ್ಯದ ಶುದ್ಧ ರೂಪವೇ ರಾಮಚಂದ್ರ ಶರ್ಮಾ ಅಂತ ವಿದ್ವಾಂಸರು ಹೇಳ್ತಾರೆ. ನಾಗಮಂಗಲದ ಬೋಗಾದಿಯಲ್ಲಿ ಜನಿಸಿ ಅಧ್ಯಾಪಕರಾಗಿ ಕೆಲಸ ಮಾಡುತ್ತಾ ಇಥಿಯೋಪಿಯಾ, ಇಂಗ್ಲೆಂಡ್ ದೇಶಗಳಲ್ಲೂ ಕೂಡ ತುಂಬಾ ಕಾಲ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು. ಮನಃಶಾಸ್ತ್ರ ಅವರಿಗೆ ಪ್ರಿಯವಾದ ವಿಷಯ. ಕವನ ಸಂಕಲನ, ನಾಟಕ, ಕಥೆ, ಅನುವಾದ ಎಲ್ಲ ವಿಭಾಗಗಳಲ್ಲೂ ಕನ್ನಡ ಸಾಹಿತ್ಯಕ್ಕೆ ಅವರ ಕೊಡುಗೆ ಅನನ್ಯ. ಕೇಳೋಣ ಸಾಹಿತಿ ಬಿಸಿ ರಾಮಚಂದ್ರ ಶರ್ಮಾ ಅವರ ಮಾತುಗಳನ್ನು.
2: ನಾನು ದೇಶ ಬಿಟ್ಟು 24 ವರ್ಷ ಆಗತ್ತೆ. ಆ ಅಂತರದಲ್ಲಿ ಸುಮಾರು 12-13 ಸತಿ ದೇಶಕ್ಕೆ ಬಂದು ಹೋಗಿದ್ದುಂಟು. ಆದರೆ ಇಂಡಿಯಾದಲ್ಲೇ ಕೆಲಸ ಮಾಡಿ 24 ವರ್ಷ ಆಗುತ್ತೆ. ಎಲ್ಲ ವ್ಯಾಪಾರದ ಬಗ್ಗೆ ಮಾತಾಡುವಾಗಲೂ ಲಾಭ ನಷ್ಟ ಎರಡನ್ನು ಒಟ್ಟಿಗೆ ಸೇರಿಸಿ ಮಾತಾಡಿದರೆ ವಸ್ತುಸ್ಥಿತಿಯ ನಿಜ ಚಿತ್ರ ಬರುತ್ತೆ ಅಂತ ಕಾಣುತ್ತೆ.

0: ಹಾಗೆ ಒಂದು ದೃಷ್ಟಿನಲ್ಲಿ ನನಗೆ ಲಾಭ ಆಗಿದೆ ಅಂತಂದರೆ ತಪ್ಪಾಗಲಾರದು. ಬೇರೆ ಬೇರೆ ದೇಶಗಳ ಬೇರೆ ಬೇರೆ ಜನಗಳು ಹೇಗೆ ಬದುಕುತ್ತಾರೆ ಅಂತ ನೋಡಿದಾಗ ಒಂದು ಹೊಳೆಯುತ್ತೆ. ಯಾವುದೋ ಒಂದು ಯೂನಿವರ್ಸಲ್ ಜಾಗತಿಕವಾಗಿರತಕ್ಕಂಥ ಒಂದು ಸಮಸ್ಯೆ ಪ್ರತಿಯೊಂದು ಜನವನ್ನು ಕಾಡ್ತಾ ಇದೆ. ಆದ್ದರಿಂದ ನಾವು ಹತ್ತ ಪ್ರಾದೇಶಿಕವಾಗಿ ನಾವು ಅರ್ಥ ಮಾಡಿಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಈ ಬೇರೆ ಬೇರೆ ತರಹದ ಜನ ಬೇರೆ ಬೇರೆ ತರಹದ ಬದುಕಿನ ಬಗ್ಗೆ ಸಂಪರ್ಕ ಬಂದಾಗ ನಮ್ಮ ಸಮಸ್ಯೆಗಳೇ ಬೇರೆ ಒಂದು ರೂಪದಲ್ಲಿ ಅದೇ ಸಮಸ್ಯೆ ಈ ಜನನ್ನು ಕಾಡ್ತಾ ಇದೆ ಅಂದಾಗ ಸ್ವಲ್ಪ ವಿವೇಕ ಬರುತ್ತೆ ಅಂತ ಕಾಣುತ್ತೆ. ನಮ್ಮಲ್ಲಿದ್ದ ಮೂಳೆಗಳೆಲ್ಲ ಸ್ವಲ್ಪ ಹೋಗಿ ಮನಸ್ಸು ಸ್ವಲ್ಪ ದುಂಡಾಗುತ್ತೆ ಅನ್ನುವ ಒಂದು ಅನುಭವ ಇದೆ. ನಷ್ಟ ಏನು ಅಂತಂದರೆ ಆ ಹೊಸ ಅನುಭವಗಳು ಕೆಲವು ಕಡೆ ಸಾಂಸ್ಕೃತಿಕವಾಗಿ ನಮ್ಮ ಜನದ ಬದುಕಿಗೆ ದೂರ ನಿಂತಿರುತ್ತವೆ. ಆ ತರಹದ ಅನುಭವಗಳನ್ನು ಹೇಳೋದಕ್ಕೆ ಅಲ್ಲಿಯ ಭಾಷೆಯೇ ಸಮಂಜಸವೇನೋ ಅನ್ನುವ ಅನುಮಾನ ಕೂಡ ಬರುತ್ತೆ. ಆದರೆ ನನಗೆ ಯಾವತ್ತೂ ಅನಿಸಿದ್ದೆ ಏನು ಅಂತಂದರೆ ಎಷ್ಟೇ ಆದರೂ ನಾನು ಕನ್ನಡಿಗ, ಹುಟ್ಟಿ ಬೆಳೆದಿದ್ದು ಕನ್ನಡ ದೇಶದಲ್ಲಿ, ನನ್ನ ತಪಸ್ಸೆಲ್ಲ ಕನ್ನಡದ ಬಗ್ಗೆ. ಆದ್ದರಿಂದ ಈ ಅನುಭವಗಳನ್ನು ಸಾಂಸ್ಕೃತಿಕವಾಗಿ ದೂರ ಇರತಕ್ಕಂಥ ಅನುಭವಗಳನ್ನು ಕನ್ನಡದಂತಹ ಒಂದು ಭಾಷೆಗೆ ತುರುಕುವ ಪ್ರಯತ್ನದಲ್ಲಿ ಕನ್ನಡವನ್ನು ಸ್ವಲ್ಪ ಮಟ್ಟಿಗಾದರೂ ಹಿಗ್ಗಿಸಿದೇನೋ ಅನ್ನುವ ಭ್ರಾಂತಿ ನನಗೆ ಈ 24 ವರ್ಷದಿಂದ ಉಳ್ಕೊಂಡಿದೆ. ನಾನು ಬರೆದದ್ದನ್ನು ಓದಿ ಅದರಲ್ಲಿ ಈ ಥರದ ಹೊಸ ಪರ್ಸ್ಪೆಕ್ಟಿವ್ ಅಂತ ಯಾವುದನ್ನು ನಾವು ಕರಿಬೋದು ಅದು ಕಾಣುತ್ತೋ ಇಲ್ಲವೋ ಅನ್ನೋದು ವಿದ್ವಾಂಸರು ವಿಮರ್ಶಕರು ಹೇಳಬೇಕಾದ ಮಾತು. ನಾನೇ ಹೇಳಿಕೊಂಡ್ರೆ ಕಂಡಿದೆ ಅಂತ ಹೇಳಿದರೆ ನೀವು ಅದಕ್ಕೆ ಪ್ರಮಾಣ ಒದಗಿಸಿ ಅಂತ ಕೇಳ್ಬೋದು. ಆವಾಗ ಮತ್ತೆ ನಾನು ಬರೆದದ್ದನ್ನು ಜ್ಞಾಪಿಸ್ಕೊಂಡು ಹೀಗೆ ಹೇಗೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಿಮಗೆ ಕಂಡಿರ್ಬೋದು ಅಂತ ಅಂದುಕೊಂಡಿದ್ದೇನೆ. ಅದು ಭ್ರಾಂತಿ ಇರ್ಬೋದು. ಪ್ರತಿಯೊಂದು ಸತಿ ನಾನು ದೇಶಕ್ಕೆ ಬಂದಾಗಲೂ ಕೂಡ ನನಗೆ ಒಂದು ತರಹದ ಐಡೆಂಟಿಟಿ ಕ್ರೈಸಿಸ್ ಆಗ್ತಾ ಇತ್ತು ಅಂತಂದರೆ ಭಾಳ ಹೆಚ್ಚು ಹೇಳ್ತಾ ಇದ್ದೀನಿ ಅಂತ ತಾವು ದಯವಿಟ್ಟು ಭಾವಿಸಬಾರ್ದು. ಒಂದೊಂದು ಸತಿ ಬಂದಾಗಲೂ ಕೂಡ ನನ್ನ ಸುತ್ತಣ ಕನ್ನಡ ಜನದಲ್ಲಿ ಆದ ಬದಲಾವಣೆಗಳು ನನ್ನಲ್ಲಿ ಆಗಿರ್ಬೋದು, ನನಗೆ ಯಾಕೆ ಕಾಣಿಸ್ತಾ ಇಲ್ಲ ಕನ್ನಡಿ ಮುಂದೆ ನಿಂತಾಗ ಅನ್ನೋ ಪ್ರಶ್ನೆ ಕೇಳ್ಕೊಂಡಿದ್ದೀನಿ. ಜೊತೆಗೆ ದಿ ಐನೆಸ್ ಇನ್ ಮೀ, ನಾನು ಅನ್ನಿಸ್ಕೊಂಡ ನನ್ನತನ ಇದೆಯಲ್ಲ ಅದನ್ನು ನಿಮ್ಮ ಕಣ್ಣಲ್ಲಿ ಹುಡುಕುವ ಪ್ರಯತ್ನವನ್ನು ಮಾಡಿದ್ದೀನಿ. ರಾಮನಿಗೂ ಹೀಗಾಗಿರ್ಬೋದಲ್ವೇ ಅನ್ನೋ ಪ್ರಶ್ನೆ ಕೇಳಿಕೊಂಡು ಬರೆದ ಪದ್ಯ ಅಯೋಧ್ಯೆ ಪದ್ಯ ನನಗೆ ತುಂಬ ಹತ್ತಿರವಾದ ಪದ್ಯ. ಹೀಗೆ ರಾಮ ಬಂದ, ನಾನು ಬಂದೆ, ಆದ್ದರಿಂದ ರಾಮಂಗೂ ರಾಮಚಂದ್ರ ಶರ್ಮಗೂ ಸಂಬಂಧ ಇದೆ ಅಂತ ಯೋಚನೆ ಮಾಡಿಕೊಂಡು ಬರೆದಿದ್ದಲ್ಲ ಅಂತ ಜ್ಞಾಪಕ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಸಾಹಿತಿ ಬಿಸಿ ರಾಮಚಂದ್ರ ಶರ್ಮಾ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿರೀಕ್ಷಿಸಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕ ರಿಚಾ ಝಾ. ಪ್ರಶಾಸನೇನ ಉಕ್ತಂ ಯತ್ ನೀಟ್ ಪ್ರಶ್ನಪತ್ರ ಅನಧಿಕೃತ ಪ್ರಕಾಶನ ಪ್ರಕರಣೆ ತದನುಬದ್ಧ ವಿಷಯೇಷು ಚ ಸಂಸದಿ ಚರ್ಚಾಯೈ ಪ್ರಶಾಸನಂ ಸಜ್ಜಮಸ್ತಿ. ಹ್ಯಃ ನವದೆಹಲ್ಯಾಂ ವಾರ್ತಾಹರಾನ್ ಸಂಬೋಧಯನ್ ಕೇಂದ್ರೀಯ ಮಂತ್ರಿ ಜಿತೇಂದ್ರ ಸಿಂಹಃ ಲೋಕಸಭಾಯಾಂ ವಿಪಕ್ಷ ನೇತಾರಂ ರಾಹುಲ ಗಾಂಧಿನಂ ಆರೋಪಿತವಾನ್ ಯತ್ ಪ್ರಶಾಸನಸ್ಯ ಆಶ್ವಾಸನಸ್ಯ ಅನಂತರಮಪಿ ಸಹ ನೀಟ್ ವಿಷಯಕ ಚರ್ಚಾಯಾಃ ಸ್ವಪೂರ್ವಾಮಗ್ರಹಾತ್ ನಿವೃತ್ತಃ.
1: सरकार संसद में न केवल इस विषय को लेकर बल्कि इस विषय के साथ संबंधित अन्य सभी विषयों को विस्तृत चर्चा के लिए तैयार है. प्रधानमंत्री जी ने बहुत स्पष्ट कहा है कि नीट और पेपर लीक इत्यादि विषयों को लेकर के जो लोग भी जिम्मेवार हैं उनके खिलाफ कड़ी से कड़ी कार्रवाई की जाएगी और हम अपने बच्चों के साथ अन्याय नहीं होने देंगे.
0: पूर्वाहणे कांग्रेस दलस्य अध्यक्ष मल्लिकार्जुन खड़गे ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ವಾಡ್ರಾ ಅನ್ಯೆ ದಲ ಸದಸ್ಯಾ ನೀಟ್ ವಿಷಯಕ ಚರ್ಚಾಮಾಧೃತ್ಯ ಪ್ರದರ್ಶನ ಅಕುರ್ವನ್. ಕೇಂದ್ರೀಯ ಮಂತ್ರಿ ಜಿತೇಂದ್ರ ಸಿಂಹ ತಥಾ ಕೇಂದ್ರೀಯ ಗೃಹ ಸಚಿವ ಗೋವಿಂದ ಮೋಹನ ಲೋಕ ಕಲ್ಯಾಣ ಮಾರ್ಗಸ್ಥತೆ ಪ್ರದರ್ಶನ ಸ್ಥಳೆ ಕಾಂಗ್ರೆಸ್ ನೇತೃಭ ಸಹ ಮಿಲನ ಕೃತವಂತೌ. ತತ್ರೈವ ಸಂಸದಿ ವಿಪಕ್ಷ ಸದಸ್ಯೈ ಪುನಃ ಪುನಃ ಕೃತೈ ವ್ಯವಧಾನೈ ಲೋಕಸಭಾ ರಾಜ್ಯಸಭಾ ಚ ನೀಟ್ ಪ್ರಶ್ನಪತ್ರ ಅನಧಿಕೃತ ಪ್ರಕಾಶನ ಪ್ರಕರಣ ಸಮೇತ್ಯ ವಿವಿಧ ವಿಷಯೇಷು ಹ್ಯಃ ಆ ದಿವಸಂ ಯಾವತ್ ಸ್ಥಗಿತೆ ಅಭವತ್.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆಯ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ಅಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ಪಕ್ಷದ ಮುಖಂಡರೊಂದಿಗೆ ಚರ್ಚಿಸಿ ಸಚಿವ ಸಂಪುಟ ವಿಸ್ತರಣೆಗೆ ಕ್ರಮ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹೈಟೆಕ್ ಲ್ಯಾಬ್ ಸ್ಥಾಪನೆ, ಕಳಪೆ ಆಹಾರ ಮಾರಾಟಗಾರರ ವಿರುದ್ದ ಕಠಿಣ ಕ್ರಮ, ಸಚಿವ ಯುಟಿ ಖಾದರ್. ಮಾದಕ ವಸ್ತುಗಳ ಮಾರಾಟ ನಿಯಂತ್ರಿಸಲು ಸರ್ಕಾರದೊಂದಿಗೆ ಸಾರ್ವಜನಿಕರು ಸಹಕರಿಸುವಂತೆ ಸಚಿವ ಸತೀಶ್ ಜಾರಕಿಹೊಳಿ ಕರೆ. ಭಾರತೀಯ ನೌಕಾಪಡೆಗೆ ಇಂದು ಐಎನ್ಎಸ್ ಮಾಲ್ವೆಂಟ್ ಸೇರ್ಪಡೆ. ಈಗ ವಾರ್ತೆಗಳ ವಿವರ. ಪಕ್ಷದ ಮುಖಂಡರೊಂದಿಗೆ ಚರ್ಚಿಸಿ ಸಚಿವ ಸಂಪುಟ ವಿಸ್ತರಣೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹೊಸದಿಲ್ಲಿಯ ಕರ್ನಾಟಕ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸಂಪುಟ ವಿಸ್ತರಿಸಿ ಇಂದು ನೂತನ ಸಚಿವರ ಪ್ರಮಾಣವಚನ ಕಾರ್ಯಕ್ರಮ ನಡೆಸಲು ರಾಜ್ಯಪಾಲರ ಅನುಮತಿ ಪಡೆಯಲಾಗಿತ್ತು, ಆದರೆ ನಿಗದಿಯಾಗಿದ್ದ ಸಭೆ ಕಾರಣಾಂತರಗಳಿಂದ ನಡೆಯಲಿಲ್ಲ ಎಂದರು. ಬಾಕಿ ಇರುವ ಎಲ್ಲ 20 ಸ್ಥಾನಗಳನ್ನು ಪಕ್ಷದ ನಾಯಕರೊಂದಿಗೆ ಚರ್ಚಿಸಿ ಭರಿಸಲಾಗುವುದು. ಯುವಕರಿಗೆ ಅವಕಾಶ ನೀಡಬೇಕು ಎಂಬುದು ತಮ್ಮ ಬಯಕೆಯಾಗಿದ್ದು, ಮುಖಂಡರು ನೀಡುವ ಮಾರ್ಗದರ್ಶನದಂತೆ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ರಸ್ತೆ ಅಪಘಾತಕ್ಕೆ ಒಳಗಾದವರಿಗೆ ಮೊದಲ 7 ದಿನಗಳವರೆಗೆ 2.5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ನೀಡುವ ಯೋಜನೆಯನ್ನು ಜಾರಿಗೊಳಿಸುವ ಚಿಂತನೆ ಇದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಕುಮಟಾದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಟ್ರಾಮಾಕೇರ್ ಸೆಂಟರ್ ಉದ್ಘಾಟಿಸಿ ಮಾತನಾಡಿದ ಅವರು, ಅಪಘಾತ ಮತ್ತು ತುರ್ತು ಸಂದರ್ಭದಲ್ಲಿ ಕರೆ ಮಾಡಿದ 15 ನಿಮಿಷಗಳ ಒಳಗೆ ಆಂಬ್ಯುಲೆನ್ಸ್ ಸ್ಥಳಕ್ಕೆ ತಲುಪದಿದ್ದರೆ ಸಂಬಂಧಪಟ್ಟ ಆಂಬ್ಯುಲೆನ್ಸ್ ನಿರ್ವಹಣಾ ಸಂಸ್ಥೆಗೆ 3,000 ರಿಂದ 5,000 ವರೆಗೆ ದಂಡ ವಿಧಿಸುವ

0: ರಾಯಣ್ಣ ಪ್ರಥಮ ದರ್ಜೆ ಪದವಿ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಕುರಿತ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಯುವಜನತೆ ಕ್ಷಣಿಕ ಆಕರ್ಷಣೆಗೆ ಒಳಗಾಗದೆ ತಮ್ಮ ಗುರಿಗಳತ್ತ ಗಮನ ಹರಿಸಬೇಕು. ಸಮಾಜದಿಂದ ಮಾದಕ ವಸ್ತುಗಳ ಪಿಡುಗನ್ನು ನಿರ್ಮೂಲನೆ ಮಾಡಲು ಪೊಲೀಸ್ ಇಲಾಖೆ, ಶಿಕ್ಷಣ ಸಂಸ್ಥೆಗಳು, ಪೋಷಕರು ಹಾಗೂ ಸಾರ್ವಜನಿಕರು ಒಗ್ಗಟ್ಟನಿಂದ ಕಾರ್ಯನಿರ್ವಹಿಸಲು ಕರೆ ನೀಡಿದರು. ಭಾರತೀಯ ನೌಕಾಪಡೆಯ ಅತ್ಯಾಧುನಿಕ ಮಾಹೆ ವರ್ಗದ ಎರಡನೇ ಆಂಟಿ ಸಬ್ಮರಿನ್ ವಾರ್ಫೇರ್ ಶ್ಯಾಲೋ ವಾಟರ್ ಕ್ರಾಫ್ಟ್ ಯುದ್ದನೌಕೆ ಐಎನ್ಎಸ್ ಮಲ್ವಣ್ ಇಂದು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ಬೆಳಗ್ಗೆ 9:30 ನಡೆಯಲಿರುವ ಕಾರ್ಯಕ್ರಮದಲ್ಲಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆಯಾಗಲಿದೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಭಾರತೀಯ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ವಹಿಸಲಿದ್ದಾರೆ. ಪಶ್ಚಿಮ ನೌಕಾ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ಸಂಜಯ್ ವಾತ್ಸನ್ ಉಪಸ್ಥಿತರಿರುವರು. ಈ ಸಂದರ್ಭ ಭಾರತೀಯ ನೌಕಾಪಡೆಯ ಹಿರಿಯ ಅಧಿಕಾರಿಗಳು, ರಕ್ಷಣಾ ಸಚಿವಾಲಯದ ಪ್ರತಿನಿಧಿಗಳು ಹಾಗೂ ಕೈಗಾರಿಕಾ ಕ್ಷೇತ್ರದ ಪ್ರಮುಖರು ಭಾಗವಹಿಸಲಿದ್ದಾರೆ. ಕೊಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ನಿರ್ಮಿಸಿರುವ ಈ ಯುದ್ದನೌಕೆ ಆತ್ಮನಿರ್ಭರ್ ಭಾರತ ಅಭಿಯಾನದಡಿ ದೇಶೀಯವಾಗಿ ಅಭಿವೃದ್ದಿಪಡಿಸಲಾದ ಪ್ರಮುಖ ರಕ್ಷಣಾ ಸಾಧನವಾಗಿದೆ. ನೌಕೆಯ ನಿರ್ಮಾಣದಲ್ಲಿ ಶೇಕಡಾ 80%ಕ್ಕೂ ಅಧಿಕ ದೇಶೀಯ ತಂತ್ರಜ್ಞಾನ ಹಾಗೂ ಉಪಕರಣಗಳನ್ನು ಬಳಸಲಾಗಿದ್ದು ಹಲವು ಭಾರತೀಯ ರಕ್ಷಣಾ ಸಂಸ್ಥೆಗಳು ಹಾಗೂ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಹಯೋಗದಲ್ಲಿ ಇದನ್ನು ಅಭಿವೃದ್ದಿಪಡಿಸಲಾಗಿದೆ. ರಾಜ್ಯಾದ್ಯಂತ ಎಸ್ಆರ್ ಪ್ರಕ್ರಿಯೆ ಭರದಿಂದ ಸಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿಯಲ್ಲಿದ್ದು ಜಿಲ್ಲೆಯಲ್ಲಿ ಒಟ್ಟು 18,03,766 ಅರ್ಜಿಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಪೈಕಿ 11,94,286 ಅರ್ಜಿಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿಯೂ ಆಗಿರುವ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ತಿಳಿಸಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಬೂತ್ ಮಟ್ಟದ ಅಧಿಕಾರಿಗೆ ಅಗತ್ಯ ಮಾಹಿತಿ ನೀಡಲು ಸಹಕರಿಸುವಂತೆ ಕೊಪ್ಪಳ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ದುಂಡಪ್ಪ ತುರಾದಿ ಕರೆ ನೀಡಿದ್ದಾರೆ. ಕೊಪ್ಪಳದಲ್ಲಿ ಆಯೋಜಿಸಿದ್ದ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಅರ್ಹ ಮತದಾರರನ್ನು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸುವುದು ಹಾಗೂ ಮರಣ ಹೊಂದಿರುವವರು, ಸ್ಥಳಾಂತರಗೊಂಡಿರುವವರು, ನಕಲು ಹೆಸರುಗಳು ಮತ್ತು ಇತರ ಅನರ್ಹ ಮತದಾರರನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದು ಇದರ ಉದ್ದೇಶವಾಗಿದೆ ಎಂದರು. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಉತ್ತಮ ರೀತಿಯಲ್ಲಿ ಪ್ರಗತಿಯಲ್ಲಿದ್ದು ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ 8,80,309 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದ್ದು ಶೇಕಡಾ 82.31% ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿಗಳ ಕಚೇರಿ ಪ್ರಕಟಣೆ ತಿಳಿಸಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಧ್ಯೇಯದಡಿ ಗ್ರಾಮೀಣ ಸೊಗಡಿನ ಮಲ್ಲಕಂಬ ಕ್ರೀಡೆಗೆ ರಾಜ್ಯಮಟ್ಟದ ಮಲ್ಲಕಂಬ ಕ್ರೀಡಾಕೂಟಗಳ ಮೂಲಕ ಹಾಗೂ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಮೂಲಕ ಪ್ರೋತ್ಸಾಹಿಸಲಾಗುತ್ತಿದೆ. ಮೈಸೂರು ದಸರಾ, ಏಷ್ಯನ್ ಕ್ರೀಡಾಕೂಟ ಹಾಗೂ ಒಲಿಂಪಿಕ್ಸ್ನಲ್ಲಿ ಸಹ ಮಲ್ಲಕಂಬ ಕ್ರೀಡೆಗೆ ಮನ್ನಣೆ ದೊರಕಿಸುವ ಪ್ರಯತ್ನ ಮುಂದುವರೆದಿದೆ. ಖೇಲೋ ಇಂಡಿಯಾ ಬೀಚ್ ಮಲ್ಲಕಂಬ ಕ್ರೀಡಾಕೂಟದ ಕರ್ನಾಟಕ ತಂಡದ ತರಬೇತುದಾರ ಧಾರವಾಡ ಜಿಲ್ಲೆ ಹರ್ಲಾಪುರದ ಮೈಲಾರಿ ಸೂರಣಗಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ರಾಜ್ಯ ಸರ್ಕಾರವೂ ಸಹ ನಮ್ಮ ಮಲ್ಲಕಂಬ ಅತ್ಯುತ್ತಮವಾಗಿ ಸಹಕಾರ ನೀಡುತ್ತಿದೆ. ಕೇಂದ್ರ ಸರ್ಕಾರವೂ ಸಹ ಸಹಕಾರ ನೀಡುತ್ತಿದೆ. ಖೇಲೋ ಇಂಡಿಯಾ ಆಗಲಿ, ನ್ಯಾಷನಲ್ ಗೇಮ್ಸ್ ಆಗಲಿ, SGFI ಆಗಲಿ, ಮತ್ತೆ ವರ್ಲ್ಡ್ ಕಪ್ ಸಹ ನಡೆಸ್ತಾ ಇದ್ದಾರೆ. ಇದು ಇನ್ನೂ ಉತ್ತಮವಾಗಿ ಬೆಳವಣಿಗೆ ಹೊಂದಬೇಕು. ಈಗ 2ನೇ ವರ್ಷ ಇದು SGFI ಸೇರ್ಕೊಂಡಾಗಿದೆ. ಈ ಮುಂಬರುವ ದಿನಗಳಲ್ಲಿ ದಸರಾ ಕ್ರೀಡಾಕೂಟಗಳಲ್ಲಿ ಸಹ ಇದನ್ನ ಸೇರ್ಪಡೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ರಾಷ್ಟ್ರ ಮಟ್ಟಕ್ಕೆ ಹೋಗುವಾಗ ಎಲ್ಲ ಕ್ರೀಡೆಗೂ ಹೇಗೆ ಸವಲತ್ತುಗಳನ್ನು ನೀಡುತ್ತೀರಾ, ಅದೇ ತರಹ ನಮ್ಮ ಮಲ್ಲಕಂಬಕ್ಕೂ ಸಹ ನೀವು ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಧಾರವಾಡ ಜಿಲ್ಲಾ ರಾಜ್ಯ ಮಟ್ಟದ ಕ್ರೀಡೋತ್ಸವದಲ್ಲಿ ಧಾರವಾಡ ಜಿಲ್ಲೆಯು ಅತ್ಯುತ್ತಮವಾಗಿ ನಡೆಸಿಕೊಟ್ಟಿದೆ. ಸರ್ಕಾರವು ಏನು ಅನುದಾನ ಬಿಡುಗಡೆ ಮಾಡಿದೆ ಮಲ್ಲಕುಂಭೋತ್ಸವವನ್ನು ಮಾಡೋಕೆ, ಅದನ್ನು ಸಂಪೂರ್ಣವಾಗಿ ಅನ್ವಯಿಸಿದ್ದಾರೆ ಅಂತ ನಾನು ಹೇಳಲು ಇಚ್ಛೆ ಪಡುತ್ತೇನೆ.
0: ಯುವ ಜನರ ವಯಸ್ಸು

ವೈಯಕ್ತಿಕ ಪ್ರಗತಿ ಹಾಗೂ ರಾಷ್ಟ ನಿರ್ಮಾಣದ ಚಟುವಟಿಕೆಗಳಲ್ಲಿ ಯುವ ಶಕ್ತಿಯನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ಳಲು ಮೈ ಭಾರತ್ ವೇದಿಕೆ ಅತ್ಯುತ್ತಮ ಅವಕಾಶ ಒದಗಿಸಲಿದೆ ಎಂದು ಉಪವಿಭಾಗಾಧಿಕಾರಿ ಡಾ ಕೆಜೆ ಕಾಂತರಾಜ್ ಹೇಳಿದ್ದಾರೆ. ಚಿತ್ರದುರ್ಗದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಮೈ ಭಾರತ್ ಯೋಜನೆಯ ಜಿಲ್ಲಾ ಸಲಹಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಭಾರತ ಸರ್ಕಾರದ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಅಧೀನದಲ್ಲಿರುವ ಮೈ ಭಾರತ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೆ 42,778 ಮಂದಿ ಹಾಗೂ 156 ಯೂತ್ ಕ್ಲಬ್ಗಳು ನೋಂದಣಿಯಾಗಿವೆ. ಮೈ ಭಾರತ್ನಲ್ಲಿ ವಿದ್ಯಾರ್ಥಿಗಳು ಮತ್ತು ಯುವಜನತೆಯ ನೋಂದಣಿಯನ್ನು ಹೆಚ್ಚಿಸಲು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ತಿಳಿಸಿದ್ದಾರೆ. ಯುವ ಸಬಲೀಕರಣ ರಾಷ್ಟದ ಪ್ರಗತಿ ಮತ್ತು ಸುಸ್ಥಿರ ಅಭಿವೃದ್ದಿ ಅವಶ್ಯವಿದ್ದು ಎಲ್ಲ ಇಲಾಖೆಗಳು ಮೈ ಭಾರತ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಬೇಕಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಸಯ್ಯದ ಆಯಿಷಾ ತಿಳಿಸಿದ್ದಾರೆ. ಆಧುನೀಕರಣ, ಉದಾರೀಕರಣ, ಜಾಗತೀಕರಣಗಳ ಮಧ್ಯದಲ್ಲಿ ನಾವು ನಮ್ಮತನವನ್ನೇ ಮರೆಯುತ್ತಿದ್ದೇವೆ. ಸಂದರ್ಭದಲ್ಲಿ ನಮ್ಮ ಮೂಲ ಜನಪದ ಸಂಸ್ಕೃತಿ ಸಂಪ್ರದಾಯಗಳು ಮಾಯವಾಗುತ್ತಿದ್ದು ಅವುಗಳನ್ನು ಉಳಿಸಿ ಬೆಳೆಸಿಕೊಂಡು ಮುಂದಿನ ಜನಾಂಗಕ್ಕೆ ಕೊಂಡೊಯ್ಯಬೇಕಾಗಿದೆ ಎಂದು ಕರ್ನಾಟಕ ವಿಶ್ವವಿದ್ಯಾಲಯದ ಜಾನಪದ ವಿಭಾಗದ ಅಧ್ಯಕ್ಷ ಡಾ ವಿಎಲ್ ಪಾಟೀಲ್ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಆಯೋಜಿಸಿದ್ದ ಮೂಲ ಜನಪದ ಹಾಡುಗಾರಿಕೆ ತರಬೇತಿ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಅವರು, ಜನಪದ ಸಾಹಿತ್ಯ ನಮ್ಮ ಹಿರಿಯರು ನೀಡಿದ ಬಳುವಳಿಯಾಗಿದ್ದು ಈ ಮೂಲಕ ಸಮಾಜದ ಲೋಪದೋಷಗಳನ್ನು ತಿದ್ದುವುದರ ಜೊತೆಗೆ ಆರೋಗ್ಯಕರ ಸಮಾಜ ನಿರ್ಮಿಸಲು ಸಹಕಾರಿಯಾಗಿದೆ ಎಂದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಭೇಟಿ ನೀಡಲಿದ್ದು ಬೆಳಗ್ಗೆ 11 ಗಂಟೆಗೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲೆಯ ಬರ ಪರಿಸ್ಥಿತಿ ಹಾಗೂ ಕಂದಾಯ ಇಲಾಖೆಯ ಪ್ರಮುಖ ವಿಷಯಗಳಿಗೆ ಸಂಬಂಧಿಸಿದಂತೆ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಕ್ಷದ ಮುಖಂಡರೊಂದಿಗೆ ಚರ್ಚಿಸಿ ಸಚಿವ ಸಂಪುಟ ವಿಸ್ತರಣೆಗೆ ಕ್ರಮ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹೈಟೆಕ್ ಕ್ಲಬ್ ಸ್ಥಾಪನೆ, ಕಳಪೆ ಆಹಾರ ಮಾರಾಟಗಾರರ ವಿರುದ್ದ ಕಠಿಣ ಕ್ರಮ, ಸಚಿವ ಯುಟಿ ಖಾದರ್. ಮಾದಕ ವಸ್ತುಗಳ ಮಾರಾಟ ನಿಯಂತ್ರಿಸಲು ಸರ್ಕಾರದೊಂದಿಗೆ ಸಾರ್ವಜನಿಕರು ಸಹಕರಿಸುವಂತೆ ಸಚಿವ ಸತೀಶ್ ಜಾರಕಿಹೊಳಿ ಕರೆ. ಭಾರತೀಯ ನೌಕಾಪಡೆಗೆ ಇಂದು ಐಎನ್ಎಸ್ ಮಲ್ವಣ್ ಸೇರ್ಪಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ. ಪ್ರೀತಿಯ ಕೇಳುಗರ ಬಳಗಕ್ಕೆ ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ. ಇದು ಕನ್ನಡ ಕಾಮನ ಬಿಲ್ಲು. 7:15 ಒಂದು ಹೊತ್ತಿನಲ್ಲಿ ಸ್ನೇಹಿತರೆ, ನಾವಿದ್ದೀವಿ ಭಾವಸ್ಪಂದನಾ ಕಾರ್ಯಕ್ರಮದಲ್ಲಿ. ನಮ್ಮ ಭಾವನೆಗಳಿಗೆ ಸ್ಪಂದಿಸುವಂತಹ, ನಮ್ಮ ಮನದಾಳದ ಭಾವನೆಗಳಿಗೆ ಮಾತಾಗುವಂತಹ ಗೀತೆಗಳನ್ನ ಪ್ರಸಾರ ಮಾಡುವಂತಹ ಈ ಒಂದು ಸಿಹಿಯಾದ ಸಮಯದಲ್ಲಿ ನಿಮ್ಮ ಜೊತೆಯಾಗಿರುವುದು ನಾನು ಆರ್ಜೆ ಅಶ್ವಿತ ಮಲ್ನಾಡ್. ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮದ ಪ್ರಥಮ ಗೀತೆಯಾಗಿ ಪ್ರಸಾರವಾಗ್ತಾ ಇದೆ ಮೈಸೂರು ಅನಂತ ಸ್ವಾಮಿರವರ ಧ್ವನಿಯಲ್ಲಿ ಎದೆ ತುಂಬಿ ಹಾಡಿದೆನು ಅಂದು ನಾನು.

ಸ್ನೇಹಿತರೆ, ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಕನ್ನಡ ಸಾರಸ್ವತ ಲೋಕದ ಪ್ರಗತಿಶೀಲ ಸಾಹಿತ್ಯದ ಚಳುವಳಿಯ ಹರಿಕಾರರಾದಂತಹ ಅದರ ಪ್ರಮುಖ ವಕ್ತಾರರಾಗಿ ಬರವಣಿಗೆ ಆರಂಭಿಸಿ ನಂತರ ಮಾನವೀಯ ಸಂಬಂಧಗಳು, ಮನೋವಿಶ್ಲೇಷಣ ಮತ್ತು ಐತಿಹಾಸಿಕ ಕಾದಂಬರಿಗಳ ಕ್ಷೇತ್ರದಲ್ಲಿ ಮಹತ್ತರವಾದಂತಹ ಸಾಧನೆ ಮಾಡಿದಂತಹ ತರಾಸುರವರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀವಿ. ತರಾಸು ಅಂದ ತಕ್ಷಣ ನಮ್ಮ ಕಣ್ಮುಂದೆ ನೆನಪಾಗೋದು ನಾಗರಹಾವು. ನಾಗರಹಾವು ಚಿತ್ರ ಅಲ್ವಾ? ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ವಿಶಿಷ್ಟವಾದಂತಹ ಮೈಲಿಗಲ್ಲನ್ನು ಸೃಷ್ಟಿಸಿದಂತಹ ಚಿತ್ರ ನಾಗರಹಾವು. ಅದೇ ಚಿತ್ರದ ಕಥೆಯನ್ನು, ಮೂಲ ಕಥೆಯನ್ನು ಕಾದಂಬರಿ ರೂಪದಲ್ಲಿ ಬರೆದವರು ತಾಲೂಕಿನ ರಾಮಸ್ವಾಮಿ ಸುಬ್ಬರಾವ್, ಅರ್ಥಾತ್ ತರಾಸು. April 21, 1920 ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ತಾಲೂಕು ಗ್ರಾಮದಲ್ಲಿ ಇವರು ಜನಿಸುತ್ತಾರೆ. ಇವರ ಕುಟುಂಬದ ಇತಿಹಾಸವನ್ನು ಗಮನಿಸಿದಾಗ ಸಾಹಿತ್ಯಿಕ ವಾತಾವರಣ ಆ ಕುಟುಂಬದಲ್ಲೇ ಇತ್ತು. ಅಂದರೆ ಇವರ ದೊಡ್ಡಪ್ಪ ವೆಂಕಣ್ಣಯ್ಯರವರು ನಮ್ಮ ಕನ್ನಡದ ಪ್ರಸಿದ್ಧ ವಿದ್ವಾಂಸರು, ಹಿರಿಯ ಪ್ರಾಧ್ಯಾಪಕರು ಕೂಡ ಆಗಿದ್ದರು. ಒಂದ್ಸಲ ಏನು ಮಾಡ್ತಾರೆ ಇವರು ದೊಡ್ಡಪ್ಪರಾದಂಥ ವೆಂಕಣ್ಣಯ್ಯನವರು, ಒಂದು ವಾರದಲ್ಲಿ ಯಾರು ಅತ್ಯುತ್ತಮ ಕತೆ ಬರೀತಿರೋ ಅವ್ರಿಗೆ 10 ರೂಪಾಯಿ ಬಹುಮಾನ ಕೊಡ್ತೀನಿ ಅಂತ ಘೋಷಿಸ್ಬಿಡ್ತಾರೆ. ಆಗ ಬಾಲಕ ಸುಬ್ಬರಾವ್ ಪುಟ್ಟನ ಚೆಂಡು ಅನ್ನೋಂಥ ಕತೆ ಬರೆದು ದೊಡ್ಡಪ್ಪನವರಿಂದ ಸಭಾಷ್ ಅಂತ ಅನಿಸ್ಕೊಂಡು ಬಹುಮಾನದ ಜೊತೆಗೆ ಅಪಾರವಾದಂತಹ ಕನ್ನಡ ಸಾಹಿತ್ಯದ ಆಸಕ್ತಿಯನ್ನು ಕೂಡ ಬೆಳೆಸ್ಕೊಳ್ತಾರೆ. ಮತ್ತಷ್ಟು ಮಾತುಕತೆ ಮುಂದುವರೆಸೋಣ. ಸೊಗಸಾದ ಗೀತೆಗಳು ಪ್ರಸಾರ ಆಗ್ತಾ ಸಾಗುತ್ತೆ ನಿಮಗೋಸ್ಕರ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ.

ಕೆಂದಾವರಿಯ ಘಮವನ್ನು ನಾವು ಸವಿದ ನಂತರ ಗೀತೆಯ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಮುಂದುವರಿಸ್ತಾ ಹೋಗೋದಾದ ಕಾರ್ಯಕ್ರಮವನ್ನು ಕೊರ್ಲಕುಂಟೆ ಗ್ರಾಮದಿಂದ ದೀಕ್ಷಿತ್ ಕೃಪರವರು ಸಂದೇಶ ಕಳಿಸಿ, ತರಾಸುರವರು ನಮ್ಮ ಚಳ್ಳಕೆರೆ ತಾಲೂಕಿನ ಗ್ರಾಮದವರು ಅನ್ನೋದು ನಮಗೆ ಬಹಳ ಹೆಮ್ಮೆ ತರುವಂತಹ ವಿಷಯ. ಅಷ್ಟೇ ಅಲ್ಲದೆ ಅವರ ದೊಡ್ಡಪ್ಪ ಟಿ ಎಸ್ ವೆಂಕಣ್ಣಯ್ಯನವರು ಕುವೆಂಪುರವರಿಗೆ ಗುರುಗಳಾಗಿದ್ದರು.

0: ಇದು ಇನ್ನೂ ಹೆಮ್ಮೆ ತರುವ ವಿಷಯ ಅಂತ ಹೇಳ್ತಾ ಇದ್ದಾರೆ. ವೆರಿ ನೈಸ್, ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಹೌದು, ತರಾಸುರವರ ಬಗ್ಗೆ ಮಾತಾಡ್ತಾ ಇದ್ವಿ. ನಾ ಹೇಳಿದೆ ಪ್ರಗತಿಶೀಲ ಸಾಹಿತ್ಯದ ಬಗ್ಗೆ ಅಪಾರವಾದಂತಹ ಒಲವು ಅಭಿಮಾನ ಇವರಿಗಿತ್ತು ಅಂತ. ಇದಕ್ಕೆ ಕಾರಣವಾದದ್ದು ಕ್ವಿಟ್ ಇಂಡಿಯಾ ಚಳವಳಿ. 1942 ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡ ಅವರು ಜೈಲುವಾಸ ಅನುಭವಿಸ್ತಾರೆ. ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವವರೆಗೆ ಔಪಚಾರಿಕ ಕಾಲೇಜು ಶಿಕ್ಷಣ ಪಡೆಯುವುದಿಲ್ಲ ಅಂತ ವ್ರತವನ್ನು ತೊಟ್ಟು ಸ್ವ ಅಧ್ಯಯನದ ಮೂಲಕವೇ ಪ್ರಕಾಂಡ ಪಾಂಡಿತ್ಯಗಳನ್ನ ಗಳಿಸ್ತಾರೆ. ಅಷ್ಟೇ ಅಲ್ಲದೆ ಪ್ರಗತಿಶೀಲ ಸಾಹಿತ್ಯದ ಧೋರಣೆಗೆ ಒಳಗಾದಂಥ ಇವರು ಆ ಒಂದು ಚಳವಳಿಯ ಹರಿಕಾರರಾದಂಥ ಅನಕೃ ಅನಂತ ಕೃಷ್ಣ ರಾವ್ರವರ ಅವರನ್ನು ತಮ್ಮ ಗುರುವಾಗಿ ಭಾವಿಸ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಅವರೊಂದಿಗೆ ಸೇರಿ ಕನ್ನಡ ನಾಡು ನುಡಿಯ ಜಾಗೃತಿಗಾಗಿ ಶ್ರಮಿಸ್ತಾರೆ. ಅವರ ಪ್ರಮುಖ ಸಾಹಿತ್ಯದ ಕೊಡುಗೆಗಳ ಕಡೆಗೆ ನಾವು ಗಮನ ಹರಿಸೋಣ. ಆದರೆ ಅದಕ್ಕಿಂತ ಮುಂಚೆ ಸೊಗಸಾದ ಗೀತೆ ನಿಮಗೋಸ್ಕರ ಪ್ರಸಾರವಾಗುತ್ತೆ. ನೆನಪಿರಲಿ, ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆಗಳು ಪ್ರಸಾರವಾಗುತ್ತೆ. ಅದಾದ ನಂತರ ನಮ್ಮ ಭಾವಸ್ಪಂದನ ಕಾರ್ಯಕ್ರಮ ಮುಂದುವರೆತ ಸಾಗುತ್ತೆ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕನ್ನಡ ಕಾವನ ಬಿಲ್ನಲ್ಲಿ. ನಾವಿದ್ದೀವಿ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ನಿಮ್ಮ ಜೊತೆ ಆಗಿರೋದು ನಾನು ಆರ್ಜೆ ಅಶ್ವಥ ಮಲ್ನಾಡ್. ಜೊತೆಗೆ ನಿಮ್ಮ ಸಂದೇಶಗಳು ಕೂಡ ಬರ್ತಾ ಇದೆ. ನಮಗೆ ಕಾರ್ಯಕ್ರಮ ಬಹಳ ಇಷ್ಟ ಆಗ್ತಾ ಇದೆ ಅಂತ ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಣಿ ಸಂದೇಶ ಕಳಿಸಿದ್ದಾರೆ. ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹ್ಯಾಡ್ಲಿಯಿಂದ ಮೆಸೇಜ್ ಮಾಡಿದರೆ. ಎಸ್ ರಾಜು ಚಿಕ್ಕ ಹಂಕನಹಳ್ಳಿಯಿಂದ. ವೀರಪ್ಪ ಗುರಿಕರ್, ಸುಮಂಗಳ ಗುರಿಕರ್, ನಿರ್ಮಲ ಗುರಿಕರ್, ಭಾರತೀಯ ಗುರಿಕರ್, ಕುಸುಮ ಗುರಿಕರ್, ಪಾವನಿ ಗುರಿಕರ್, ನಕ್ಷ ಗುರಿಕರ್, ನರಗಲ್ ಪೋಸ್ಟ್ ಗಜೇಂದ್ರಗಡ ಗದಗ್ನಿಂದ ಮೆಸೇಜ್ ಮಾಡಿದ್ದಾರೆ. ಸೌಭಾಗ್ಯ ಅವರು ರಾಜನಕುಂಟೆಯಿಂದ ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ಸೌಭಾಗ್ಯ ಅವರೇ. ನಿಮ್ಮೆಲ್ಲರ ಪ್ರೀತಿಗೆ ಧನ್ಯವಾದಗಳು ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ. ಆದರೆ ಅದಕ್ಕಿಂತ ಮುಂಚೆ ಒಂದು ಪುಟಾಣಿ ಬ್ರೇಕ್. ಅದಾದ ನಂತರ ಗೀತೆ, ಅದಾದ ನಂತರ ಕನ್ನಡದಲ್ಲಿ ವಾರ್ತೆಗಳು ಪ್ರಸಾರವಾಗುತ್ತೆ. ಅದಾದ ನಂತರ ನನ್ನ ನಿಮ್ಮ ಭೇಟಿ ಭಾವಸ್ಪಂದನ ಕಾರ್ಯಕ್ರಮದ ಮುಂದುವರೆದ ಭಾಗದಲ್ಲಿ.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಉತ್ತರ ಮ್ಯಾಸಿಡೋನಿಯಾ ಜೊತೆಗೆ ಆರ್ಥಿಕ ಬಾಂಧವ್ಯ ವಿಸ್ತರಣೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕರೆ. ನೀಟ್ ಕುರಿತಂತೆ ಸಂಸತ್ತಿನಲ್ಲಿ ಚರ್ಚೆಗೆ ಸರ್ಕಾರ ಸಿದ್ಧ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್. ಚಂಡೀಗಢದಲ್ಲಿ ಇಂದಿನಿಂದ 3 ದಿನಗಳ ಬ್ರಿಕ್ಸ್ ಆರೋಗ್ಯ ಸಚಿವರ ಸಭೆ, ಆರೋಗ್ಯ ಸೇವೆಗಳ ಸಮಾನ ಲಭ್ಯತೆಗೆ ಉತ್ತೇಜನ. ಕರ್ನಾಟಕದ ಕಾರವಾರದಲ್ಲಿಂದು ಐಎನ್ಎಸ್ ಮಾಲ್ವಾಂಡ್ ಯುದ್ಧ ನೌಕೆ ನೌಕಾಪಡೆಗೆ ಸೇರ್ಪಡೆ. ಚೀನಾ ಓಪನ್ ಬ್ಯಾಡ್ಮಿಂಟನ್ 32ರ ಸುತ್ತಿನ ಪಂದ್ಯಗಳಲ್ಲಿ ಇಂದು ಲಕ್ಷ ಸೇಂಟ್ ಪಿವಿ ಸಿಂಧು ಕಣದಲ್ಲಿ. ವಾರ್ತೆಗಳ ವಿವರ: ಭಾರತ ಮತ್ತು ಉತ್ತರ ಮ್ಯಾಸಿಡೋನಿಯಾ ನಡುವಿನ ಆರ್ಥಿಕ ಬಾಂಧವ್ಯವನ್ನು ವಿಸ್ತರಿಸಲು ಮತ್ತು ವಾಣಿಜ್ಯ ವ್ಯವಹಾರಗಳನ್ನು ಮೀರಿ ಹೂಡಿಕೆ, ತಂತ್ರಜ್ಞಾನ ಮತ್ತು ನಾವೀನ್ಯತೆ ಆಧಾರಿತ ಸಹಭಾಗಿತ್ವವನ್ನು ಬೆಳೆಸಿಕೊಳ್ಳಲು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕರೆ ನೀಡಿದ್ದಾರೆ. ಉತ್ತರ ಮ್ಯಾಸಿಡೋನಿಯಾದ ಸ್ಕೋಪಿಯಲ್ಲಿ ನಡೆದ ಭಾರತ ಉತ್ತರ ಮ್ಯಾಸಿಡೋನಿಯಾ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ದಶಕದ ಅಂತ್ಯದ ವೇಳೆಗೆ ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರವನ್ನು ದುಪ್ಪಟ್ಟುಗೊಳಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಡಿಜಿಟಲ್ ನಾವೀನ್ಯತೆ, ಕೃತಕ ಬುದ್ಧಿಮತ್ತೆ, ಔಷಧ ವಲಯ, ಕೃಷಿ ಸಂಸ್ಕರಣೆ ಹಾಗೂ ಹಸಿರು ಇಂಧನ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರಕ್ಕೆ ಭಾರೀ ಅವಕಾಶಗಳು ಇವೆ ಎಂದು ಹೇಳಿದ ಅವರು, ಯುಪಿಐ ಮಾದರಿಯ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ತಂತ್ರಜ್ಞಾನಗಳಲ್ಲಿ ಜಂಟಿಯಾಗಿ ಕಾರ್ಯನಿರ್ವಹಿಸಲು ಆಹ್ವಾನ ನೀಡಿದ್ದಾರೆ. ಇದೇ ವೇಳೆ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಐಎಸ್ಎ ಸೇರಿದಂತೆ ಭಾರತದ ಜಾಗತಿಕ ಉಪಕ್ರಮಗಳನ್ನು ಸೇರಲು ಉತ್ತರ ಮ್ಯಾಸಿಡೋನಿಯಾಗೆ ಕೋರಿದ ರಾಷ್ಟ್ರಪತಿಯವರು, ಜಂಟಿ ಸಾಹಸ ಮತ್ತು ತಂತ್ರಜ್ಞಾನ ವರ್ಗಾವಣೆಯ ಮೂಲಕ ಬಲವಾದ ಆರ್ಥಿಕ ಬಾಂಧವ್ಯ ಬೆಳೆಸಿಕೊಳ್ಳಲು ಉದ್ಯಮಿಗಳಿಗೆ ಕರೆ ನೀಡಿದ್ದಾರೆ. ತಮ್ಮ ಪ್ರವಾಸದ ಭಾಗವಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಸ್ಕೋಪಿಯಲ್ಲಿರುವಂತಹ ಮದರ್ ತೆರೇಸಾ ಸ್ಮಾರಕಕ್ಕೆ ಭೇಟಿ ನೀಡಲಿದ್ದು, ಉತ್ತರ ಮ್ಯಾಸಿಡೋನಿಯಾ ಅಧ್ಯಕ್ಷೆ ಗೋರ್ಡಾನ ಸಿಲ್ಜಾ ನೋಸ್ಕಾ ದಾವ್ಕೋವಾ ಅವರೊಂದಿಗೆ ಸ್ಕೋಪೆ ಸಂಗ್ರಹಾಲಯದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನು ಅನಾವರಣಗೊಳಿಸಲಿದ್ದಾರೆ. ನಂತರ ಯುನೆಸ್ಕೋ ಪಾರಂಪರಿಕ ತಾಣವಾದ ಓಹ್ರಿಡ್ ಸರೋವರಕ್ಕೂ ಭೇಟಿ ನೀಡಲಿದ್ದಾರೆ. ಸಂಸತ್ತಿನ ಮುಂಗಾರು ಅಧಿವೇಶನವನ್ನು ಅಡ್ಡಿಪಡಿಸುವ ಉದ್ದೇಶದಿಂದ ಕಾಂಗ್ರೆಸ್ ಮತ್ತು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ವಿದ್ಯಾರ್ಥಿಗಳನ್ನು ರಾಜಕೀಯ ಸಾಧನವಾಗಿ ಬಳಸುತ್ತಿದ್ದಾರೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಆರೋಪ ಮಾಡಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರತಿಕ್ರಿಯಿಸಿರುವ ಸಚಿವರು, ಪ್ರಧಾನಮಂತ್ರಿ ನಿವಾಸದ ಎದುರು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆ ನಡೆಸುವ ಮೂಲಕ ಸಾರ್ವಜನಿಕರಿಗೆ ತೊಂದರೆ ಉಂಟುಮಾಡಿದ್ದು, ಜಾರಿಯಲ್ಲಿರುವಂತಹ ಭದ್ರತಾ ನಿಯಮಗಳನ್ನು ಕಡೆಗಣಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ನೀಟ್ ವಿಷಯದ ಕುರಿತು ಸಮಗ್ರ ಚರ್ಚೆಗೆ ಸರ್ಕಾರ ಸಿದ್ಧವಿದೆ ಎಂದು ತಿಳಿಸಿದ್ದರು. ಕಾಂಗ್ರೆಸ್ ಪ್ರಜಾಸತ್ತಾತ್ಮಕ ಚರ್ಚೆಯ ಬದಲಿಗೆ ರಾಜಕೀಯ ಪ್ರಚಾರಕ್ಕಾಗಿ ಆದ್ಯತೆ ನೀಡಿದೆ ಎಂದು ಆರೋಪ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವುದು ಕಾಂಗ್ರೆಸ್ನ ಉದ್ದೇಶವಾಗಿರಲಿಲ್ಲ ಎಂದು ಅವರು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವು ನೀಟ್ ವಿಷಯದ ಕುರಿತು ಸಂಸತ್ತಿನಲ್ಲಿ ಸಮಗ್ರ ಚರ್ಚೆ ನಡೆಸಲು ಮತ್ತು ಯುವಜನರ ಎಲ್ಲಾ ನೈಜ ಸಮಸ್ಯೆಗಳಿಗೆ ಸ್ಪಂದಿಸಲು ಸಂಪೂರ್ಣ ಬದ್ಧವಾಗಿದೆ ಎಂದು ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ಬ್ರಿಕ್ಸ್ ಒಕ್ಕೂಟದ ಸದಸ್ಯ ರಾಷ್ಟ್ರಗಳ ನಡುವೆ ಆರೋಗ್ಯ ಭದ್ರತೆ, ಡಿಜಿಟಲ್ ಆರೋಗ್ಯ ವ್ಯವಸ್ಥೆ, ಸಾಂಕ್ರಾಮಿಕ ರೋಗಗಳ ತಡೆ ಮತ್ತು ಗುಣಮಟ್ಟದ ಆರೋಗ್ಯ ಸೇವೆಗಳ ಸಮಾನ ಲಭ್ಯತೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ 3 ದಿನಗಳ ಬ್ರಿಕ್ಸ್ ಆರೋಗ್ಯ ಸಚಿವರ ಸಭೆ ಇಂದು ಚಂಡೀಗಢದಲ್ಲಿ ಆರಂಭವಾಗಲಿದೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಯ ನಿರ್ಮಾಣ ಎಂಬ ಅಧ್ಯಯನದಡಿ ಈ ಸಭೆ ನಡೆಯುತ್ತಿದ್ದು, ಆಯಾ ದೇಶಗಳ ಆರೋಗ್ಯ ಸಚಿವರು ಮತ್ತು ಉನ್ನತಾಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಸಭೆಯ ಕುರಿತು ಮಾಹಿತಿ ನೀಡಿರುವ ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಪುಣ್ಯ ಸಲೀಲಾ ಶ್ರೀವಾಸ್ತವ, ಆರೋಗ್ಯ ಭದ್ರತೆ, ಕ್ಷಯರೋಗ ನಿಯಂತ್ರಣ, ಸಾಂಪ್ರದಾಯಿಕ ವೈದ್ಯ ಪದ್ಧತಿ, ಕೃತಕ ಬುದ್ಧಿಮತ್ತೆ ಮತ್ತು ಮಾನಸಿಕ ಆರೋಗ್ಯ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರ ಹೆಚ್ಚಿಸುವ ಬಗ್ಗೆ ವಿಸ್ತೃತ ಚರ್ಚೆ ನಡೆಯಲಿದೆ ಎಂದು ಹೇಳಿದ್ದಾರೆ. ಇಂದು ಹಿರಿಯ ಅಧಿಕಾರಿಗಳ ಸಭೆಯೊಂದಿಗೆ ಅಧಿಕೃತ ಕಲಾಪಗಳು ಆರಂಭಗೊಳ್ಳಲಿದ್ದು, ಬ್ರಿಕ್ಸ್ ಆರೋಗ್ಯ ಕಾರ್ಯಪಡೆಯ ಆದ್ಯತೆಗಳನ್ನು ಅಂತಿಮಗೊಳಿಸಿ ಸಚಿವರ ಘೋಷಣಾ ಪತ್ರದ ಕರಡನ್ನು ಸಿದ್ಧಪಡಿಸಲಾಗುವುದು. ನಾಳೆ ನಡೆಯಲಿರುವ 16ನೇ ಬ್ರಿಕ್ಸ್ ಆರೋಗ್ಯ ಸಚಿವರ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ವಹಿಸಲಿದ್ದು, ಸಚಿವರು ಈ ಜಂಟಿ ಘೋಷಣಾ ಪತ್ರಗಳನ್ನು ಅಂಗೀಕರಿಸಲಿದ್ದಾರೆ. ಭಾರತೀಯ ನೌಕಾಪಡೆಯು ಮಾಹೆ ಶ್ರೇಣಿಯ ಸ್ವದೇಶಿ ಜಲಾಂತರ್ಗಾಮಿ ನಿಗ್ರಹ ಲಘು ಯುದ್ಧ ನೌಕೆ ಐಎನ್ಎಸ್ ಮಾಲ್ವಾಂಡ್ ಅನ್ನು ಕರ್ನಾಟಕದ ಕಾರವಾರ ನೌಕಾನೆಲೆಯಲ್ಲಿ ಇಂದು ಸೇರ್ಪಡೆಗೊಳಿಸಲಿದೆ. ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ನೇತೃತ್ವದಲ್ಲಿ ಈ ಸಮಾರಂಭ ನಡೆಯಲಿದೆ. ಕೊಚಿನ್ ಶಿಪ್ಯಾರ್ಡ್ ನಿರ್ಮಿಸಿರುವಂತಹ ಈ ನೌಕೆಯು ಶೇಕಡಾ 80ಕ್ಕೂ ಹೆಚ್ಚು ಸ್ವದೇಶಿ ಬಿಡಿಭಾಗಗಳನ್ನು ಹೊಂದಿದ್ದು, ಆತ್ಮನಿರ್ಭರ ಭಾರತ ಪರಿಕಲ್ಪನೆಗೆ ಸಾಕ್ಷಿಯಾಗಿದೆ. ಕರಾವಳಿ ಹಾಗೂ ಆಳವಿಲ್ಲದ ಜಲಪ್ರದೇಶಗಳಲ್ಲಿ ಜಲಾಂತರ್ಗಾಮಿ ನಿಗ್ರಹ ಪರಿಶೋಧನೆ ಮತ್ತು ಕಾವಲು ಕಾರ್ಯಾಚರಣೆಗಳನ್ನು ನಡೆಸಿ ಸಮುದ್ರ ಭದ್ರತೆಯನ್ನು ಹೆಚ್ಚಿಸಲು ಈ ಯುದ್ಧ ನೌಕೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ನವದೆಹಲಿಯಲ್ಲಿ ಇಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಭೆ ನಡೆಯಲಿದೆ. ಪ್ರಸಕ್ತ ವರ್ಷದಲ್ಲಿ ತಮಿಳುನಾಡು ಕಾವೇರಿ ನೀರಿನ ಕೊರತೆ ಎದುರಿಸುತ್ತಿರುವುದರಿಂದ ಕಾವೇರಿ ನೀರು ಬಿಡುಗಡೆ ಮಾಡುವಂತೆ ರಾಜ್ಯದ ಮೇಲೆ ಒತ್ತಡ ಹೆಚ್ಚಿಸಿದೆ. ಕರ್ನಾಟಕದ ಕಾವೇರಿ ಜಲಾನಯನ ಪ್ರದೇಶದ 4 ಪ್ರಮುಖ ಜಲಾಶಯಗಳು ಪ್ರಸ್ತುತ ಸುಮಾರು 30 ಟಿಎಂಸಿ ಒಳಹರಿವನ್ನು ಪಡೆದಿದ್ದರೆ ತಮಿಳುನಾಡು 4 ಟಿಎಂಸಿಗಿಂತ ಕಡಿಮೆ ನೀರು ಪಡೆದಿದೆ ಎನ್ನಲಾಗಿದೆ. ಇದೇ 28ರಂದು ನಡೆಯಲಿರುವ ಮುಂದಿನ ಸಭೆಯಲ್ಲಿ ಪರಿಸ್ಥಿತಿ ಪರಿಶೀಲಿಸಲು ಕಾವೇರಿ ನೀರು ನಿಯಂತ್ರಣ ಸಮಿತಿ ನಿರ್ಧರಿಸಿದೆ. ಆಸಿಯಾನ್ ಚೌಕಟ್ಟಿನ ಅಡಿ ಆಸಿಯಾನ್ ಭಾರತ, ಪೂರ್ವ ಏಷ್ಯಾ ಶೃಂಗಸಭೆ ಮತ್ತು ಆಸಿಯಾನ್ ಪ್ರಾದೇಶಿಕ ವೇದಿಕೆ ಸೇರಿದಂತೆ ವಿದೇಶಾಂಗ ಸಚಿವರ ಮಟ್ಟದ ಸಭೆಯಲ್ಲಿ ಪಾಲ್ಗೊಳ್ಳಲು ಕೇಂದ್ರ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಫಿಲಿಪೈನ್ಸ್ನ ಮನಿಲಾಗೆ ಇಂದು 2 ದಿನಗಳ ಅಧಿಕೃತ ಭೇಟಿ ನೀಡಲಿದ್ದಾರೆ. ಈ ಸಭೆಗಳ ಜೊತೆಗೆ ವಿದೇಶಾಂಗ ಸಚಿವರು ಆಸ್ಟ್ರೇಲಿಯಾ, ಜಪಾನ್ ಮತ್ತು ಅಮೆರಿಕದ ಸಚಿವರೊಂದಿಗೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲೂ ಭಾಗಿಯಾಗಲಿದ್ದಾರೆ. ಅಲ್ಲದೆ ಪಾಲ್ಗೊಳ್ಳುವ ವಿವಿಧ ದೇಶಗಳ ಪ್ರತಿನಿಧಿಗಳ ಜೊತೆಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತದ ಆಕ್ಟ್ ಈಸ್ಟ್ ನೀತಿಯಡಿ ಆಸಿಯಾನ್ ಒಕ್ಕೂಟದೊಂದಿಗಿನ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲು ಹಾಗೂ ಆಸಿಯಾನ್ ಭಾರತ ಸಮಗ್ರ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಬಲಪಡಿಸಲು ಈ ಭೇಟಿ ಸಾಕ್ಷಿಯಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಉನ್ನತ ಶಿಕ್ಷಣದಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಲು ಹಾಗೂ ಶಿಕ್ಷಣ ಮಧ್ಯದಲ್ಲೇ ತೊರೆಯುವ ಪ್ರಮಾಣವನ್ನು ಕಡಿಮೆಗೊಳಿಸುವ ಉದ್ದೇಶದಿಂದ ಉತ್ತರ ಪ್ರದೇಶ ಸರ್ಕಾರ ರಾಜ್ಯದ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರಿಗೆ ಉಚಿತ ಸ್ಕೂಟಿ ನೀಡಲು ನಿರ್ಧರಿಸಿದೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ರಾಣಿ ಲಕ್ಷ್ಮೀಬಾಯಿ ಸ್ಕೂಟಿ ಯೋಜನೆ ಜಾರಿಯ ಮಾರ್ಗಸೂಚಿಗಳಿಗೆ ಅನುಮೋದನೆ ನೀಡಲಾಗಿದೆ. ಉತ್ತರ ಪ್ರದೇಶ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾದಂತಹ ಯೋಗೇಂದ್ರ ಉಪಾಧ್ಯಾಯ್ ಅವರು ಈ ಮಹತ್ವಾಕಾಂಕ್ಷಿ ಯೋಜನೆಯ ವಿವರಗಳನ್ನು ಪ್ರಕಟಿಸಿದ್ದಾರೆ. ಪದವಿ ಉತ್ತೀರ್ಣರಾದ ವಿದ್ಯಾರ್ಥಿನಿಯರಲ್ಲಿ ಅಗ್ರ 5% ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರನ್ನ ಅರ್ಹತಾ ಪಟ್ಟಿಯ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಯೋಜನೆಯಡಿ ಸ್ಕೂಟಿಯ ಜೊತೆಗೆ ಅದರ ವಿಮೆ, ನೋಂದಣಿ, ಹೆಲ್ಮೆಟ್, ಅಗತ್ಯ ಪರಿಕರಗಳು ಹಾಗೂ 4 ಲೀಟರ್ ಪೆಟ್ರೋಲ್ ಅನ್ನು ಸರ್ಕಾರವೇ ಒದಗಿಸಲಿದೆ.

ಒದಗಿಸಲಿದೆ. ವಿಶೇಷ ಚೇತನ ವಿದ್ಯಾರ್ಥಿನಿಯರು, ಹುತಾತ್ಮರ ಪುತ್ರಿಯರು ಹಾಗೂ ಹಿಂದುಳಿದ ಕುಟುಂಬಗಳ ಪುತ್ರಿಯರಿಗೆ ಆದಾಯ ಮಿತಿಯ ಷರತ್ತಿನಿಂದ ವಿನಾಯಿತಿ ನೀಡಲಾಗಿದೆ. ಇರಾನ್ ತನ್ನ ಪರಮಾಣು ಕಾರ್ಯಕ್ರಮಗಳನ್ನು ಮರುಸೃಷ್ಟಿಸಲು ಯತ್ನಿಸುವ ಯಾವುದೇ ಕೇಂದ್ರಗಳ ಮೇಲೆ ಪ್ರಬಲ ದಾಳಿ ನಡೆಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಸಿದ್ದಾರೆ. ಶ್ವೇತಭವನದಲ್ಲಿ ಲೆಬನಾನ್ ಅಧ್ಯಕ್ಷ ಜೋಸೆಫ್ ಔನ್ ಅವರೊಂದಿಗೆ ನಡೆದ ಜಂಟಿ ಸಭೆಯಲ್ಲಿ ಮಾತನಾಡಿದ ಅವರು, ಇರಾನ್ ತೆರೆಮರೆಯಲ್ಲಿ ಮಾತುಕತೆಗೆ ತೀವ್ರವಾಗಿ ಶ್ರಮಿಸುತ್ತಿದೆ, ಸಂಘರ್ಷ ಅಂತ್ಯಗೊಳಿಸುವ ಕುರಿತು ಮಾತುಕತೆ ನಡೆಸಲು ಕಾತುರವಾಗಿದೆ ಎಂದಿದ್ದಾರೆ. ಇರಾನ್ ತನ್ನ ಪರಮಾಣು ಮೂಲಸೌಕರ್ಯಗಳನ್ನು ಪುನರ್ ನಿರ್ಮಿಸಲು ಯತ್ನಿಸಿದರೆ ಅಮೆರಿಕ ಸೇನೆ ತೀಕ್ಷ್ಣವಾಗಿ ಪ್ರತ್ಯುತ್ತರ ನೀಡಲಿದೆ ಎಂದು ಪುನರುಚ್ಚರಿಸಿದ್ದಾರೆ. ಅಫ್ಘಾನಿಸ್ತಾನದ ನೂರಿಸ್ತಾನ್ನಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಿಂದ ಸಂಕಷ್ಟಕ್ಕೆ ಸಿಲುಕಿರುವ ಜನರಿಗೆ ನೆರವಾಗಲು ಭಾರತ ಸರ್ಕಾರವು ಆಹಾರ ಪದಾರ್ಥಗಳು ಮತ್ತು ಕುಟುಂಬಗಳಿಗೆ ಅಗತ್ಯವಿರುವಂತಹ ಡೇರೆಗಳು ಸೇರಿದಂತೆ ಪ್ರಮುಖ ಪರಿಹಾರ ಸಾಮಗ್ರಿಗಳನ್ನು ಅಫ್ಘಾನಿಸ್ತಾನದ ರಾಷ್ಟ್ರೀಯ ವಿಕೋಪ ನಿರ್ವಹಣಾ ಪ್ರಾಧಿಕಾರಕ್ಕೆ ತಲುಪಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಈ ಕಷ್ಟದ ಸಮಯದಲ್ಲಿ ಭಾರತವು ಅಫ್ಘಾನಿಸ್ತಾನದ ಜನರೊಂದಿಗೆ ನೆರವಿಗೆ ವಿದ್ಯುಕ್ತವಾಗಿ ನಿಲ್ಲುತ್ತದೆ ಎಂದು ತಿಳಿಸಿದ್ದಾರೆ. ಚೀನಾದ ಚಾಂಗ್ ಝೌನಲ್ಲಿ ನಡೆಯುತ್ತಿರುವಂತಹ ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿಂದು ಭಾರತೀಯ ಕ್ರೀಡಾಪಟುಗಳು ಕಣಕ್ಕೆ ಇಳಿಯುತ್ತಿದ್ದಾರೆ. ಇಂದು ನಡೆಯಲಿರುವ ವಿವಿಧ ವಿಭಾಗಗಳ 32ರ ಸುತ್ತಿನ ಪಂದ್ಯಗಳಲ್ಲಿ ಭಾರತದ ಲಕ್ಷ್ಯ ಸೇನ್, ಆಯುಷ್ ಶೆಟ್ಟಿ, ಪಿವಿ ಸಿಂಧು, ಉನ್ನತಿ ಹುಡಾ ಕಣಕ್ಕಿಳಿಯುತ್ತಿದ್ದಾರೆ. ಪುರುಷರ ಡಬಲ್ಸ್ನಲ್ಲಿ ಹರಿಹರನ್ ಅಂಸಕೃಣನ್ ಮತ್ತು ಎಂಆರ್ ಅರ್ಜುನ್ ಜೋಡಿ ಸ್ಪರ್ಧಿಸಲಿದೆ. 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಸಾಮಾಜಿಕ ಜಾಲತಾಣಗಳನ್ನು ಬಳಸುವುದನ್ನು ನಿಷೇಧಿಸುವ ಮಹತ್ವದ ಮಸೂದೆಯನ್ನು ಫ್ರಾನ್ಸ್ ಸಂಸತ್ತು ಅಂಗೀಕರಿಸಿದೆ. ಸಂಸತ್ತಿನ ಉಭಯ ಸದನಗಳು ಈ ಮಸೂದೆಗೆ ಅನುಮೋದನೆ ನೀಡಿದ್ದು, ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಮೊಬೈಲ್ ಫೋನ್ ಬಳಸುವುದಕ್ಕೂ ನಿರ್ಬಂಧ ಹೇರಲಾಗಿದೆ. ಈ ಕ್ರಮದೊಂದಿಗೆ ಸಾಮಾಜಿಕ ಜಾಲತಾಣಗಳ ಮೇಲೆ ಸಮಗ್ರ ನಿಷೇಧ ಜಾರಿಗೊಳಿಸಿದ ಯುರೋಪಿಯನ್ ಒಕ್ಕೂಟದ ಮೊದಲ ದೇಶ ಎಂಬ ಹೆಗ್ಗಳಿಕೆಗೆ ಫ್ರಾನ್ಸ್ ಪಾತ್ರವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉತ್ತರ ಮ್ಯಾಸಿಡೋನಿಯಾ ಜೊತೆಗೆ ಆರ್ಥಿಕ ಬಾಂಧವ್ಯ ವಿಸ್ತರಣೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕರೆ. ನೀಟ್ ಕುರಿತಂತೆ ಸಂಸತ್ತಿನಲ್ಲಿ ಚರ್ಚೆಗೆ ಸರ್ಕಾರ ಸಿದ್ಧ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್. ಚಂಡೀಗಢದಲ್ಲಿ ಇಂದಿನಿಂದ 3 ದಿನಗಳ ಬ್ರಿಕ್ಸ್ ಆರೋಗ್ಯ ಸಚಿವರ ಸಭೆ, ಆರೋಗ್ಯ ಸೇವೆಗಳ ಸಮಾನ ಲಭ್ಯತೆಗೆ ಉತ್ತೇಜನ. ಕರ್ನಾಟಕದ ಕಾರವಾರದಲ್ಲಿಂದು ಐಎನ್ಎಸ್ ಮಾಲ್ವಾಣ್ ಯುದ್ಧ ನೌಕೆ ನೌಕಾಪಡೆಗೆ ಸೇರ್ಪಡೆ. ಚೀನಾ ಓಪನ್ ಬ್ಯಾಡ್ಮಿಂಟನ್ 32ರ ಸುತ್ತಿನ ಪಂದ್ಯಗಳಲ್ಲಿ ಇಂದು ಲಕ್ಷ್ಯ ಸೇನ್, ಪಿವಿ ಸಿಂಧು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಗಂಟೆಗೆ.

ಪ್ರಿಯ ಕೇಳುಗರೇ, ನಾವಿದ್ದೀವಿ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಸೊಗಸಾದ ಭಾವಗೀತೆಗಳ ಜೊತೆಗೆ ಒಂದಿಷ್ಟು ನಮ್ಮ ಕನ್ನಡ ಸಾಹಿತ್ಯ ಲೋಕದ ಪ್ರಗತಿಶೀಲ ಸಾಹಿತ್ಯ ಲೋಕದಲ್ಲಿ ಹೊಸತರವಾದಂತಹ ಬದಲಾವಣೆಯನ್ನು ತಂದಂತಹ, ಅದಾದ ನಂತರ ನವ್ಯಲೋಕಕ್ಕೆ ಪಾದಾರ್ಪಣೆ ಮಾಡಿದಂತಹ ತರಾಸುರವರ ಬಗ್ಗೆ ಮಾತಾಡ್ತಾ ಇದ್ವಿ. ಮತ್ತಷ್ಟು ಅವ್ರ ಬಗ್ಗೆ ಮಾತು ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ನಿಮ್ಮ ಮುಟ್ಟಿಗೆ ಹಂಚ್ಕೋಬಹುದು ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

ಸತ್ಯಾನಂದ ಪಟ್ರೋಟರ್ ಅವರ ಸಾಹಿತ್ಯದಲ್ಲಿ ಈ ಸೊಗಸಾದ ಗೀತೆಯನ್ನು ರಾಜು ಅನಂತಸ್ವಾಮಿ ಅವರ ಧ್ವನಿಯಲ್ಲಿ ಕೇಳಿದ್ರಿ. ತರಾಸುರವರ ಕುರಿತು ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ. ಸಾಮಾಜಿಕ ಅಸಮಾನತೆ, ವ್ಯಕ್ತಿತ್ವದ ಸಂಘರ್ಷ ಮತ್ತು ಕಲಾ ಜೀವನದ ಏಳು ಬೀಳುಗಳು ಇವೆಲ್ಲವೂ ಇರುವಂತಹ ಸಾಹಿತ್ಯದ ಪ್ರಕಾರ ಅಂದರೆ ಪ್ರಗತಿಶೀಲ. ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮ ಕನ್ನಡ ಸಾಹಿತ್ಯ ಲೋಕವನ್ನು ಅವಲೋಕಿಸ್ತಾ ಹೋದಾಗ ಮುಂಬದಲಿಗೆ ಬರೋದು ಪ್ರಾಚೀನ ಕನ್ನಡ ಸಾಹಿತ್ಯ, ಪಂಪ, ರನ್ನ, ಪುನ್ನ ಇವರ ಕೃತಿಗಳು. ಅದಾದ ನಂತರ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಬರುತ್ತೆ. ಅಲ್ಲಿ ವಚನ ಸಾಹಿತ್ಯಗಳನ್ನ ನಾವು ಕೇಳ್ತಾ ಹೋಗಬಹುದು. ದಾಸಕೀರ್ತನೆಗಳನ್ನ, ತ್ರಿಪದಿಗಳನ್ನ, ಇಂಥದನ್ನೆಲ್ಲ ಕೇಳ್ತಾ ಹೋಗಬಹುದು ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ. ಅದ

ಅದಾದ ನಂತರ ಈ ರೀತಿ ಇದ್ರೆ ಸಾಲಲ್ಲ, ನಾವು ಒಂದು ಸ್ವಲ್ಪ ಅಂದರೆ ಈ ದೈವಿಕವಾದಂಥ ವಿಷಯಗಳಿಂದ ಎಲ್ಲ ಆಚೆ ಬಂದು ಕೂಡ ಸಾಮಾಜಿಕವಾಗಿ ನಡೆಯುವಂಥದ್ದು, ಈ ಪ್ರಕೃತಿಗೆ ಸಂಬಂಧಪಟ್ಟದ್ದು ಅಥವಾ ರೊಮ್ಯಾಂಟೈಸಿಂಗ್ ಅಂತ ಕರಿತೀವಿ ನಾವು ಅದನ್ನ, ಒಂದು ವೆಸ್ಟರ್ನೈಸ್ಡ್ ಮಾಡುವಂಥ ಅಂದರೆ ಪಶ್ಚಿಮ ಕೃತಿಗಳಿಂದ ನಾವು ಪ್ರೇರೇಪಣೆಯನ್ನು ಪಡೆದು ಕನ್ನಡದಲ್ಲಿ ಅದೇ ರೀತಿ ರಚಿಸ್ತಾ ಹೋಗ್ತೀವಿ. ಅದಕ್ಕೆ ನವ ಉದಯ, ಹೊಸ ಉದಯ ಆಯಿತು, ನವೋದಯ ಆಯಿತು ಅಂತ ಹೇಳಿ ನವ ಉದಯ ಅಂತ ಹೆಸರನ್ನ ಇಡ್ತಾರೆ. ಕುವೆಂಪು, ದರಾ ಬೇಂದ್ರೆ ಇದರ ಪ್ರಮುಖ ಸಾಹಿತಿಗಳು ನವೋದಯ ಸಾಹಿತ್ಯಕ್ಕೆ ಬಹಳಷ್ಟು ಕೊಡುಗೆಯನ್ನು ನೀಡ್ತಾ ಹೋಗ್ತಾರೆ. ಅದಾದ ನಂತರ ಬರೀ ಪ್ರಕೃತಿ ಬಗ್ಗೆ ಮಾತಾಡಿದ್ರೆ ಸಾಲದು, ಅದಕ್ಕಿಂತ ಹೆಚ್ಚಾಗಿ ನಾವು ಈ ಸಮಾಜದಲ್ಲಿ ಇರುವಂತಹ ಅಸಮಾನತೆಯ ಕುರಿತು ಮಾತಾಡಬೇಕು, ನಮ್ಮ ವ್ಯಕ್ತಿತ್ವದಲ್ಲಿರುವಂತಹ ಸಂಘರ್ಷಗಳ ಕುರಿತು ಮಾತಾಡಬೇಕು ಅನ್ನುವಂತಹ ಕಾರಣಕ್ಕೆ ಹುಟ್ಟಿದಂತಹ ಸಾಹಿತ್ಯ ಪ್ರಗತಿಶೀಲ ಸಾಹಿತ್ಯ. ಈ ರೀತಿಯಾಗಿ ನಮ್ಮ ಸಾಹಿತ್ಯ ಒಂದು ಹೈರಾರ್ಕಿ ರೀತಿ ಬರುತ್ತೆ. ಈ ಪ್ರಗತಿಶೀಲ ಸಾಹಿತ್ಯದ ಹರಿಕಾರರು ಆನಕ್ರು. ಅವರ ಒಂದು ಒಂದು ಮಾರ್ಗದರ್ಶನದಲ್ಲಿ ಬಂದಂತಹ ಕೃತಿಕಾರರಲ್ಲಿ ತರಾಸುರವರು ಕೂಡ ಒಬ್ಬರು. ಅವರ ಈ ನಾಗರ ಹಾವು ಕೃತಿ ಕೇಳಿದ್ದೀರಾ? ಫಿಲಮ್ ಅಟ್ಲೀಸ್ಟ್ ನೋಡಿರ್ತೀರಾ ಅಲ್ವಾ? ಕಟ್ಟುನಿಟ್ಟಿನ ಹಾಗೂ ಸ್ವಾಭಿಮಾನಿ ಕೋಪಿಷ್ಠ ತರುಣ ರಾಮಾಚಾರ್ಯ ಪಾತ್ರದ ಒಂದು ಅನಾವರಣ ಆಗ್ತಾ ಹೋಗುತ್ತೆ. ಹಂಸಗೀತೆ ಅವರೇ ಬರ್ತಿರುವಂತಹ ಕೃತಿ. ಅಲ್ಲಿ ಸಂಗೀತಗಾರನೊಬ್ಬನ ಕಲಾ ಜೀವನ, ಅವನ ಆತ್ಮಗೌರವ ಹಾಗೂ ತ್ಯಾಗದ ಕಥೆಯನ್ನು ಒಳಗೊಂಡಂತಹ ಸಾರ್ವಕಾಲಿಕ ಶ್ರೇಷ್ಠ ಕಾದಂಬರಿ ಅಂತ ಕರೆಸ್ಕೊಳ್ತೆ. ಅದೇ ರೀತಿ ಅವರ ಮತ್ತಷ್ಟು ಸಾಮಾಜಿಕ ಒಂದು ಬಾಧ್ಯತೆಯನ್ನು ಹೊಂದಿರುವಂತಹ ಕೃತಿಗಳು ಅಂದರೆ ಚಂದನದ ಗೊಂಬೆ, ಬೆಂಕಿಯ ಬಲೆ, ಗಾಳಿ ಮಾತು, ಬಿಡುಗಡೆಯ ಬೇಡಿ, ಪುರುಷಾವತಾರ ಸುಮಾರಷ್ಟು ಫಿಲಮ್ಗಳೇ ಆಗಿಬಿಟ್ಟಿದ್ದೇವೆ ಅಲ್ವಾ? ಇಷ್ಟು ಸೊಗಸಾದಂತಹ ಕೃತಿಗಳನ್ನು ನಮ್ಮ ಕನ್ನಡ ಸಾಹಿತ್ಯಕ್ಕೆ ನೀಡಿದಂಥವರು ನಮ್ಮ ಶ್ರೇಷ್ಠಮಾನದ ಕವಿ ತರಾಸುರವರು. ಇವ್ರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜೊತೆಗೆ ಚಿತ್ರದುರ್ಗದ ಜನತೆಗೆ ದುರ್ಗಾ ಎಂಬುದು ಬರೀ ಊರಲ್ಲ, ಕೋಟೆಯಲ್ಲ, ಬೆಟ್ಟವಲ್ಲ, ಅದೊಂದು ಚೇತನ ಮದಕರಿ ನಾಯಕನ ನೆನಪಿನಲ್ಲಿ ಮಾತ್ರ ಉಳಿದ ರಾಜನಲ್ಲ ಇಂದಿಗೂ ಜಾಗೃತವಾಗಿರುವಂತಹ ನೆನಪು ಅನ್ನುವಂತಹ ಮಾತು ಪ್ರತಿಯೊಬ್ಬ ಕೆಚ್ಚದೆ ಚಿತ್ರದುರ್ಗದವರ ಮನದಲ್ಲೂ ಕೂಡ ಇರುತ್ತೆ. ಏನು ಸೊಗಸಾಗಿ ಹೇಳೋರಪ್ಪ ಚಿತ್ರದುರ್ಗದ ಬಗ್ಗೆ, ಯಾರು ಹೇಳಿರೋದು ಈ ಮಾತನ್ನು ಅಂತ ಹೇಳಿದ್ರೆ ಮತ್ತೊಮ್ಮೆ ತರಾಸುರವರು. ತರಾಸುರವರ ಒಂದು ಮಾತಿನಲ್ಲಿ ಕೇಳಿದ್ವಿ ಚಿತ್ರದುರ್ಗದ ಕುರಿತು ಅವ್ರಿಗಿದ್ದಂಥ ಆತ್ಮಾಭಿಮಾನ ಪ್ರೀತಿಯನ್ನು. ಅಂತ ಕಾರ್ಯಕ್ರಮಕ್ಕೆ ಮೆಚ್ಚುಗೆನ ವ್ಯಕ್ತಪಡಿಸಿ ಸಂದೇಶ ಕಳಿಸಿದಂತಹ ಸ್ನೇಹಿತರು ಎಲ್ಲರಿಗೂ ಧನ್ಯವಾದಗಳು. ಸಮಯದ ಅಭಾವ ಇದೆ, ಮುಂದಿನ ಸೆಗ್ಮೆಂಟಲ್ಲಿ ನಿಮ್ಮೆಲ್ಲರ ಹೆಸರುಗಳನ್ನ ಆನ್ಏರ್ ಹೇಳ್ತೀನಿ ಅಂತ ಹೇಳ್ತಾ ಸದ್ಯಕ್ಕೆ ಕೇಳಿ ಈ ಸೊಗಸಾದ ಗೀತೆ ಇದಾಗಿತ್ತು. ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಿಮ್ಮ ಜೊತೆಯಾಗಿದ್ದು ನಾನು ಆರ್ ಜೆ ಅಶ್ವಥ ಮಲ್ನಾಡ್.

0: An op-ed in the Tribune writes on how India's private sector has entered an exciting phase with Skyroot's aerospace launching Vikram 1 rocket. Condemning the attack on commercial vessel, Russian envoy summoned over killing of four Indians, writes the Economic Times. A headline in Hindustan Times writes, AI to drive planning audits, fraud detection under Viksit Bharat G. Ramji, humans to take final call. And finally, Financial Express mentions about a QS survey declaring Delhi the most affordable for students in the world, doing well on employer demand as well. And with that, it's back to you, Anuja.
1: Thank you, Shagun. And now, before we end the bulletin, the headlines once again. President Roddy Murmu calls for significant expansion of economic engagement between India and North Macedonia, urges businesses from both countries to move beyond trade and build long-term partnerships. India to hold three-day meeting of BRICS health ministers in Chandigarh beginning today. Indian Navy to commission indigenous anti-submarine warfare shallow watercraft INS Malwan at Karwar in Karnataka today. Uttar Pradesh cabinet approves scheme to provide free scooty to meritorious female students of the state. India reaffirms its commitment to rule-based multilateral trade system at WTO trade policy review in Geneva. And PV Sindhu to take on compatriot Unnati Huda in China Open Badminton Tournament today. And with that, we end the morning news. Have a nice day.
2: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
3: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ಐಟಿಆರ್ 1 ಅಥವಾ ಐಟಿಆರ್ 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
2: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ ಎಐಎಸ್ ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
3: ನಿಮ್ಮ ಆದಾಯ ತೆರಿಗೆ ರಿಟರ್ನ್ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
2: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
4: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ನಮಸ್ಕಾರ, ಶುಭೋದಯ, ಗ್ರೇಟ್ ವೆಡ್ನಸ್ಡೇ ಮಾರ್ನಿಂಗ್. ಪ್ರೀತಿಯ ಕೇಳುಗರ ಬಳಗಕ್ಕೆ ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ ಕೋರ್ತಾ ಇರೋದು ನಾನು ಆರ್ ಜೆ ಅಶ್ವಿತಾ ಮಲ್ನಾಡ್. ಹೇಗಿದ್ದೀರಾ? ಏನ್ ಸಮಾಚಾರ? ಹೇಗ್ ನಡೀತಾ ಇದೆ ನಿಮ್ಮ ದಿನಚರಿ? ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಮಾರ್ನಿಂಗ್ ವಾಕ್ನ ಮುಗಿಸಿ ಮನೆಗೆ ಬಂದಿರಬಹುದು, ಅಥವಾ ಆಫೀಸ್ಗೆ ಹೋಗುವಂತಹ ಗಡಿ ಬಿಡಿಲಿರಬಹುದು, ಅಥವಾ ಸ್ಕೂಲಿಗೆಲ್ಲ ರೆಡಿ ಮಾಡಿ ಮಕ್ಕಳನ್ನ ಕಳಿಸ್ಬಿಟ್ಟು ಹಾ ಯಪ್ಪ ಅಂತ ಕೂತಿರಬಹುದು. ಹೇಗಿರೋ ಸಂದರ್ಭದಲ್ಲಿ ರೇಡಿಯೋನ ಟ್ಯೂನ್ ಮಾಡಿರ್ತೀರಾ? ನಿಮ್ಮ ಮನಸ್ಸಿಗೆ ಹಿತ ಅನಿಸುವಂತಹ ಗೀತೆಗಳ ಜೊತೆಗೆ, ಚೈತನ್ಯ ತುಂಬುವಂತಹ ಮಾತುಗಳ ಜೊತೆಗೆ ಸಾಗುತ್ತೆ ಇವತ್ತಿನ ಕಾರ್ಯಕ್ರಮ ಅಂತ ಹೇಳ್ತಾ, ಇವತ್ತಿನ ದಿನ ಸಿಕ್ಕಾಪಟ್ಟೆ ವಿಶೇಷತೆಯಿಂದ ಕೂಡಿದೆ ಕಣ್ರಿ. ಏನೇನು ವಿಶೇಷತೆ? ಲೆಟ್ಸ್ ಡಿಕೋಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ, ಮೊದಲನೇದಾಗಿ ಲೆಟ್ ದಿಸ್ ಡೇ ಬಿ ಅ ಹ್ಯಾಪಿ ಡೇ, ಬಹಳ ಖುಷಿಯಾಗಿರೋಣ ಅಂತ ಈ ಗೀತೆಯನ್ನು ಪ್ಲೇ ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ.

ಎಂಥ ಹ್ಯಾಪಿ ಹ್ಯಾಪಿ ಆದಂಥ ಹಾಡಲ್ವಾ? ನನಗಂತೂ ಈ ಹಾಡು ಸಿಕ್ಕಾಪಟ್ಟೆ ಇಷ್ಟ. ನಿಮಗೆ ಇಷ್ಟನಾ? ವೆಲ್, ಈ ಒಂದು ವೆಡ್ನೆಸ್ಡೇ ಇದೆಯಲ್ಲ, ಇದನ್ನು ಮಿಡ್ ಮಂಡೇ ಅಂತ ಕರೀತಾರೆ. ಅಂದರೆ ಸೋಮವಾರದ ಥರನೇ ಫೀಲ್ ಆಗುವಂಥದ್ದು, ಆದರೆ ಸೋಮವಾರ ಅಲ್ಲ, ಮಧ್ಯಾಂತರದಲ್ಲಿ ಬರುವಂತಹ ಸೋಮವಾರ. ಇನ್ನೇನೊಂದು ಎರಡು ದಿನ ಕಾದ್ಬಿಟ್ರೆ ವೀಕೆಂಡ್ ಹಂಗೋ ಹಿಂಗೋ ಬಂದೇ ಬಿಡ್ತು, ಥ್ಯಾಂಕ್ ಗಾಡ್ ಇಟ್ಸ್ ಫ್ರೈಡೇ ಅನ್ನೋ ರೀತಿ ಆಗಿಬಿಡುತ್ತೆ. ಇವತ್ತಿನ ದಿನದ ವಿಶೇಷತೆ ಬಗ್ಗೆ ಮಾತಾಡೋದಾದರೆ, ಪ್ರತಿ ವರ್ಷ ಜುಲೈ 22 ಜಗತ್ತಿನಾದ್ಯಂತ ಒಂದು ದಿನವನ್ನು ಸೆಲೆಬ್ರೇಟ್ ಮಾಡ್ತಾರೆ. ಈ ದಿನವನ್ನು ಸೆಲೆಬ್ರೇಟ್ ಮಾಡುವಂತಹ ಉದ್ದೇಶ ಈ ಒಂದು ಆರೋಗ್ಯದ ಕುರಿತಾದಂತಹ ಮಾಹಿತಿಯನ್ನು ಜನರಿಗೆ ನೀಡಲಿಕ್ಕೆ. ಆ್ಯಂಡ್ ಇದು ತುಂಬ ತುಂಬ ತುಂಬ ಇಂಪಾರ್ಟೆಂಟ್. ಸೊ ಆದ್ದರಿಂದ ವರ್ಲ್ಡ್ ಫೆಡರೇಷನ್ ಆಫ್ ನ್ಯೂರಾಲಜಿ 2014 ಈ ಒಂದು ದಿನದ ಆಚರಣೆಯನ್ನು ಪ್ರಾರಂಭಿಸಿತು. ಯಾವ ದಿನಪ್ಪ ಇವತ್ತು ಅಂತ ಹೇಳಿದ್ರೆ, ವಿಶ್ವ ಮಿದುಳಿನ ದಿನ, ವರ್ಲ್ಡ್ ಬ್ರೈನ್ ಡೇ. ಈ ಮಿದುಳಿನ ಆರೋಗ್ಯದ ಕುರಿತು ಜಾಗೃತಿ ಮೂಡಿಸಲು ಮತ್ತು ನರ ಸಂಬಂಧಿ ಕಾಯಿಲೆಗಳನ್ನ ತಡೆಗಟ್ಟೋದಕ್ಕೆ ಈ ಒಂದು ದಿನವನ್ನು ಆಚರಿಸಲಾಗುತ್ತೆ. ಈ ಪಾರ್ಶ್ವವಾಯು ಅಂದರೆ ಸ್ಟ್ರೋಕ್, ಅಲ್ಝಮೈರ್ಸ್ ಮತ್ತು ಎಪಿಲೆಪ್ಸಿ ಅಂದರೆ ಈ ಮೂರ್ಛೆ ರೋಗ ಆಗೋದು ಅಥವಾ ಸ್ಮೃತಿ ತಪ್ಪುವಿಕೆ ಮತ್ತು ಪಾರ್ಕಿನ್ಸನ್ ಮುಂತಾದ ಮಿದುಳಿನ ಸಮಸ್ಯೆಗಳಿರ್ತಲ್ಲ, ಅದ್ರ ಬಗ್ಗೆ ಜನರಲ್ಲಿ ಅರಿವು ಮೂಡಿಸ್ಬೇಕು. ಎಷ್ಟೋ ಜನರಿಗೆ ಹೆಸರುಗಳೇ ಹೊಸದಾಗಿ ಕೇಳಿಸ್ಬಹುದು, ರೈಟ್? ಸೊ ಹಾಗಾಗಿ ಇವತ್ತಿನ ದಿನ ಇಟ್ಸ್ ಅನ್ ಅಪರ್ಚುನಿಟಿ ಫಾರ್ ಅಸ್, ಈ ಕಾಯಿಲೆಗಳ ಬಗ್ಗೆ ಎಲ್ಲ ತಿಳ್ಕೊಳೋದು, ಇದು ಯಾವ ರೀತಿ ಉಂಟಾಗುತ್ತೆ, ಇದರ ಸಿಂಪ್ಟಮ್ಸ್ಗಳೇನೇನು, ಇದನ್ನು ತಡೆಗಟ್ಟೋದಕ್ಕೆ ನಾವೇನು ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳೋದಕ್ಕೆ ಇದೊಂದು ತುಂಬ ಉತ್ತಮವಾದಂತಹ ದಿನ. ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಒಂದು ವಿಷಯನ ನಾವು ಫಾಲೋ ಮಾಡಬೇಕಾಗುತ್ತೆ. ಏನದು ಹೇಳ್ತೀನಿ ಕೇಳಿ, ಈ ಬ್ಯೂಟಿಫುಲ್ ಟ್ರ್ಯಾಕನ್ನು.

ನಾಳೆ ಎಕ್ಸಾಮ್ ಇದೆ, ಆದರೂ ಕೂಡ ರೇಡಿಯೋ ಕೇಳ್ತಾ ಇದ್ದೀನಿ. ಇವತ್ತು ನಿಮ್ಮ ವಾಯ್ಸ್ ಕೇಳಿಸ್ಕೊಂಡು ಶನಿವಾರ ಅನ್ಕೊಂಡ್ಬಿಟ್ಟೆ ಅಂತ ಹೇಳ್ತಾ ಇದ್ದಾರೆ ನಮಗೆ ರಾಜೇಶ್ ರವರು ಜಾಲಹಳ್ಳಿಯಿಂದ. ಇವತ್ತು ಶನಿವಾರ ಅಲ್ಲ ರಾಜೇಶ್, ಇವತ್ತು ಬುಧವಾರ, ನಾಳೆ ಗುರುವಾರ, ನಾಳೆ ಪರೀಕ್ಷೆ ಇದೆ. ರೇಡಿಯೋನ ಕೇಳಿಸ್ಕೊಳ್ಳಿ, ಅದೇ ರೀತಿ ಪರೀಕ್ಷೆಗೂ ಚೆನ್ನಾಗಿ ಪ್ರಿಪೇರ್ ಆಗಿ ಸಿದ್ಧರಾಗಿ ಹೋಗಿ ಎಕ್ಸಾಮ್ನ ಚೆನ್ನಾಗಿ ಬರೀರಿ, ಓಕೆನಾ? ಆ್ಯಂಡ್ ಈ ಸಂದರ್ಭದಲ್ಲಿ ನಾವು ನೆನ್ಪಿಟ್ಕೊಬೇಕಾಗಿರೋ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಎಕ್ಸಾಮ್ಸ್ ಇರುತ್ತೆ. ಎಕ್ಸಾಮ್ಸ್ ಟೈಮಲ್ಲಿ ಓದೋದಕ್ಕಿಂತ ಹೆಚ್ಚಾಗಿ ಸ್ಟ್ರೆಸ್ಸೇ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ? ಈ ಸ್ಟ್ರೆಸ್ನ ಕಮ್ಮಿ ಮಾಡ್ಕೊಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ರಾಜೇಶ್ ಬಂದುಬಿಟ್ಟು ಅವ್ನು ಟೀ ಕುಡಿಬೇಕು ಅಂತ ಹೇಳ್ತಾರೆ. ಬಟ್ ನೆನಪಿರಲಿ, ಸರಿಯಾದ ಸಮಯಕ್ಕೆ ಆಹಾರವನ್ನು ಸೇವಿಸೋದು, ಉತ್ತಮವಾದಂಥ ಆಹಾರವನ್ನು ಸೇವಿಸೋದು, ನಿಯಮಿತವಾದಂಥ ವ್ಯಾಯಾಮ ಮಾಡೋದು, ಒಳ್ಳೆಯ ನಿದ್ರೆಯನ್ನು ಮಾಡೋದು, ಹಾಗೂ ಮಾನಸಿಕ ಒತ್ತಡವನ್ನು ನಿವಾರಣೆಯಲ್ಲಿ ಮಾಡ್ಕೊಳ್ಳೋದು ಮೆದುಳಿನ ಆರೋಗ್ಯಕ್ಕೆ ತುಂಬ ಮುಖ್ಯ ಆಗ್ತಾ ಹೋಗುತ್ತೆ. ಆ್ಯಂಡ್ ಇವತ್ತಿನ ಪ್ರೋಗ್ರಾಮ್ ಯಾರಾದರೂ ಪ್ರೆಗ್ನೆಂಟ್ ಲೇಡೀಸ್ ಕೇಳಿಸ್ಕೊಳ್ತಾ ಇದ್ದರೆ ಪ್ಲೀಸ್ ನೆನ್ಪಿಟ್ಕೊಳ್ಳಿ, ನೀವು ತೆಗೆದುಕೊಳ್ಳುವಂತಹ ಸ್ಟ್ರೆಸ್ ನಿಮ್ಮ ಜೊತೆಗೆ ಪುಟ್ಟ ಮಗುವಿಗೂ ಕೂಡ ತೊಂದರೆಯನ್ನು ಉಂಟು ಮಾಡುತ್ತೆ. ಆ್ಯಂಡ್ ಎಸ್ಪೆಷಲಿ ಈ ಒಂದು ಪ್ರೆಗ್ನೆನ್ಸಿ ಪೀರಿಯಡ್ ಏನಿದೆ, ಆ ಗರ್ಭಾವಸ್ಥೆಯಲ್ಲಿರುವಂತಹ ಮಗುವಿನ ಆರೋಗ್ಯ ಸಂಪೂರ್ಣವಾಗಿ ತಾಯಿಯ ನಿಯಂತ್ರಣದಲ್ಲಿ ಇರುತ್ತೆ. ಆ ಕಾರಣದಿಂದ ನಿಮ್ಮ ಪ್ರತಿಯೊಂದು ಚಲನವಲನಗಳು ಮಗುವಿನ ಮೇಲೆ ನೇರವಾಗಿ ಪರಿಣಾಮ ಬೀರೋದ್ರಿಂದ ಆದಷ್ಟು ಸ್ಟ್ರೆಸ್ ಇಲ್ಲದೆ, ಒತ್ತಡ ಇಲ್ಲದೆ ಆರಾಮಾಗಿ ಧ್ಯಾನವನ್ನು ಮಾಡ್ತಾ, ಪ್ರಾಣಾಯಾಮವನ್ನು ಮಾಡ್ತಾ ಆ್ಯಕ್ಟಿವ್ ಆಗಿರೋದ್ರಿಂದ ಹೆಲ್ದಿಯಾಗಿರುವಂಥ ಮಗು ಹುಟ್ಟಲಿಕ್ಕೆ ಸಾಧ್ಯವಾಗುತ್ತೆ. ಆ್ಯಂಡ್ ಈ ಒಂದು ಸಂದರ್ಭದಲ್ಲಿ ಜಾಗತಿಕ ಧ್ಯೇಯವಾಕ್ಯವಾಗಿ ಹೇಳ್ತಾ ಇದ್ರೆ, ಬ್ರೈನ್ ಹೆಲ್ತ್ ಆಕ್ಸೆಸ್ ಫಾರ್ ಆಲ್, ಮೆದುಳಿನ ಆರೋಗ್ಯ ಎಲ್ಲರಿಗೂ ಲಭ್ಯತೆ ಇದೆ ಅಂತ. ಆದ್ದರಿಂದ ಪ್ರಪಂಚದ ಪ್ರತಿಯೊಬ್ಬರಿಗೂ ನರಸಂಬಂಧಿ ವೈದ್ಯಕೀಯ ಚಿಕಿತ್ಸೆ ಸುಲಭವಾಗಿ ಸಿಗುವಂತೆ ಮಾಡೋದು ಈ ಒಂದು ವರ್ಷದ ಒಂದು ಉತ್ತಮವಾದಂಥ ಉದ್ದೇಶ ಅಂತಲೇ ಹೇಳಬಹುದು. ಮತ್ತಷ್ಟು ಮಾತುಕತೆ ಮುಂದುವರ್ಸೋಣ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಆ್ಯಂಡ್ ಇವತ್ತು ಇನ್ನೊಂದು ವಿಶೇಷತೆ ಕೂಡ ಇದೆ. ಏನು ವಿಶೇಷತೆ ಇದೆ? ಬಹುಶಃ ಸುಮಾರು ಜನ ಇಷ್ಟಪಡುವಂತಹ ಒಂದು ವಿಶೇಷತೆ, ಅದ್ರ ಬಗ್ಗೆ ಮಾತಾಡೋಣ. ಆದರೆ ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ, ಇಷ್ಟಾನು ಇಷ್ಟಾನು ಈ ಹಾಡು.

ಹಾಡಿನಂತೆ ಎಲ್ಲರೂ ಕೂಡ ಇಷ್ಟಪಡೋದು ಈ ಒಂದು ಹಣ್ಣನ್ನು. ಆ ಹಣ್ಣು ಹಣ್ಣುಗಳ ರಾಜ ಅಂತಲೇ ಪ್ರಸಿದ್ಧವಾಗಿರುವಂಥ ಹಣ್ಣು, ಆ್ಯಂಡ್ ನಮ್ಮ ದೇಶದ ರಾಷ್ಟ್ರೀಯ ಹಣ್ಣು ಕೂಡ ಹೌದು. ಎಸ್, ಮಾವಿನ ಹಣ್ಣು. ಮಾವಿನ ಹಣ್ಣಿನ ಸವಿ ಮತ್ತು ಅದರ ಸಾಂಸ್ಕೃತಿಕ ಆರ್ಥಿಕ ಮಹತ್ವವನ್ನು ಕೊಂಡಾಡಲಿಕ್ಕೆ ಪ್ರತಿ ವರ್ಷ ಜುಲೈ 22ರಂದು ರಾಷ್ಟ್ರೀಯ ಮಾವಿನ ಹಣ್ಣಿನ ದಿನವನ್ನು ಆಚರಿಸಲಾಗುತ್ತೆ. ನಮಗೆ ಮೆಸೇಜ್ ಮಾಡಿದ್ದಾರೆ, ನಂಬರ್ ಏನಿಂಗ್ ವಿತ್ 835, ಯು ಹರೀಶ್ ಕುಮಾರ್ ಅವರು ಜೆ ಪಿ ನಗರ ಬೆಂಗಳೂರಿನಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಯಾರೀ ಮಾವಿನ ಹಣ್ಣಿನ ಸೀಸನ್ ಮುಗಿದ ಮೇಲೆ ಮ್ಯಾಂಗೋ ಡೇನ ಮಾಡ್ತಾ ಇದ್ದಾರಲ್ಲ ಅಂತ ಅಂದ್ಬಿಟ್ಟು. ಏನು ಮಾಡೋಣ, ಹಣ್ಣುಗಳ ರಾಜ ಮಾವು, ಭಾರತದ ರಾಷ್ಟ್ರೀಯ ಹಣ್ಣು. ಭಾರತದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವಂತಹ ಮಾವು ಕೇವಲ ಹಣ್ಣಷ್ಟೇ ಅಲ್ಲ, ನಮ್ಮ ಸಂಸ್ಕೃತಿ, ಹಬ್ಬಗಳು ಮತ್ತು ಅಡುಗೆಯ ಅವಿಭಾಜ್ಯ ಅಂಗವಾಗಿದೆ. ವೈಟಮಿನ್ ಎ, ವೈಟಮಿನ್ ಸಿ ಹಾಗೂ ಫೈಬರ್ ಹೇರಳವಾಗಿರುವಂತಹ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋಕೆ ನೆರವಾಗಿರುವಂತಹ ಈ ಹಣ್ಣು ನಮ್ಮ ರೈತರ ಶ್ರಮಕ್ಕೆ ಗೌರವ. ಮಾವು ಬೆಳೆಯುವಂತಹ ರೈತರ ಶ್ರಮವನ್ನು ಹಾಗೂ ಕೃಷಿ ಕ್ಷೇತ್ರದಲ್ಲಿ ಅದರ ಆರ್ಥಿಕ ಕೊಡುಗೆಯನ್ನು ಈ ದಿನದಲ್ಲಿ ನಾವು ಸ್ಮರಿಸಲೇಬೇಕಾಗುತ್ತೆ. ಜೊತೆಗೆ ಹಲವಾರು ತಳಿಗಳಿದೆ ಅಲ್ವಾ, ಬಾದಾಮಿ, ರಸ್ಪುರಿ, ಮಲ್ಲಿಕಾ, ತೋತಾಪುರಿ, ನೀಲಂ ಮುಂತಾದ ನೂರಾರು ವೈವಿಧ್ಯಮಯ ತಳಿಗಳ ರುಚಿಯನ್ನು ಸಂಭ್ರಮಿಸಲು ಇದು ಸೂಕ್ತವಾದಂತಹ ದಿನ. ನಮ್ಮ ಮಲೆನಾಡು ಕಡೆಯೆಲ್ಲ ಈ ಮಾವಿನ ಹಣ್ಣು, ಚಿಕ್ಕ ಚಿಕ್ಕ ಮಾವಿನ ಹಣ್ಣು ಬರ್ತದೆ, ಅದಕ್ಕೆ ಏನು ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ, ಅದರಿಂದ ಒಂದು ರೀತಿಯಾದಂತಹ ಗೊಜ್ಜನ ಮಾಡ್ತಾರೆ. ಏನು ಟೇಸ್ಟಿಯಾಗಿರುತ್ತೆ ಗೊತ್ತಾ, ಬಿಸಿ ಬಿಸಿ ಅನ್ನ ಜೊತೆಗೆ ಆ ಗೊಜ್ಜನ ಕಲಸ್ಕೊಂಡು ತಿಂತಾ ಇದ್ರೆ ಒಂದು ಕಡೆ ಖಾರ, ಇನ್ನೊಂದು ಕಡೆ ಸಿಹಿ, ಎರಡೂ ಕೂಡ ಇರುತ್ತೆ. ಖಾರ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ, ಬಹಳ ಟೇಸ್ಟಿ ಆ್ಯಂಡ್ ಹೆಲ್ದಿ ಕೂಡ ಆಗಿರುತ್ತೆ ಅಂತ ಹೇಳ್ತಾ ಮುಂದಿನ ಗೀತೆ ಅದಕ್ಕೆ ಸಾಗೋಣ. ಆ್ಯಂಡ್ ಅಫ್ಕೋರ್ಸ್ ಸುಮಾರಷ್ಟು ಜನ ಸಂದೇಶ ಕಳಿಸಿದ್ದಾರೆ. ಒನ್ ಸೆಕೆಂಡ್, ಅಲ್ಲಿ ಗೆಟ್ ಬ್ಯಾಕ್ ಟು ದ ಮೆಸೇಜಸ್. ಹಾಡನ್ನು ಕೇಳಿದ ನಂತರ

ಹೊಸ ತರವಾದ ಗೀತೆಯ ಜೊತೆಗೆ ಸಾಕ್ತಾ ಇದೆ ನಮ್ಮ ಪಯಣ. ಇವತ್ತಿನ ಕಾರ್ಯಕ್ರಮ ಯಾವುದು? ನಾದಾರ್ಚನೆನಾ? ಅಯ್ಯಯ್ಯೋ, ನಾದಾರ್ಚನೆಯಲ್ಲೇ ಇದ್ದಾರೆ ಯಾರ್ಯವರು? ಓಕೆ, ಇಲ್ಲ ಇಲ್ಲ, ನಾವು ಇವತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮಂಡಿಕಲ್ ಕೃಪಾ ಉಮೇಶ್ ನಮಗೆ ಮೆಸೇಜ್ ಮಾಡಿ ದಿನಕ್ಕೆ 10 ಹಣ್ಣುಗಳನ್ನ ತಿಂತೀನಿ ಅಂತ ಹೇಳ್ತಿದ್ದಾರೆ. ಸೂಪರ್ ರೀ. ಆ್ಯಂಡ್ ನಮಗೆ ಕಲಬುರಗಿ ಜಿಲ್ಲೆಯ ಕಡಗಂಚಿಯಿಂದ ಧರ್ಮಣ್ಣ ದನಿಯವರು ಮೆಸೇಜ್ ಮಾಡಿದ್ದಾರೆ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ

ನಮಗೆ ಕರ್ನೂಲ್ ಡಿಸ್ಟ್ರಿಕ್ಟಿಂದ ಬಂಗರಾಜುರವರು, ಶಕುಂತಲಾ ಶಂಕರ್ ಮಂಡ್ಯದಿಂದ. ಹೇಗಿದ್ದೀರಾ ಮೇಡಮ್ ಅಂತಿದ್ದಾರೆ. ನಾವು ಸೂಪರ್ ಆಗಿದ್ದೀವಿ ಸರ್, ನೀವು ಹೇಗಿದ್ದೀರಾ? ಖುಷಿಯಾಯಿತು ನಿಮ್ಮ ಧ್ವನಿ ಕೇಳಿ ಅಂತ ಹೇಳ್ತಾ ಇದ್ದಾರೆ ನಮಗೆ. ಯಾರು? ಮಂಜುನಾಥ್ರವರು. ಅಲ್ಲಲ್ಲ, ಮಂಜುನಾಥ್ರವ್ರಿಗೆ ಮೆಸೇಜ್ ಮಾಡಿದವರು. ನಿಮ್ಮ ಹೆಸರು ನಿಮ್ಮ ಹೆಸರಿಲ್ಲ, ಉಷಾ ಹಲಸೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಥ್ಯಾಂಕ್ ಯು ಉಷಾ ಅವರೇ ತಮ್ಮ ಪ್ರೀತಿಯ ಸಂದೇಶಕ್ಕೆ. ವಿನುತರವರು ಸುಂಕದ ಕಂಟೆಯಿಂದ ಸಂದೇಶ ಕಳಿಸಿದ್ದಾರೆ. ಮಂಜುನಾಥ್ ಬಾಲಾಜಿ ದೇವನಹಳ್ಳಿ ವಿಜಯಪುರದಿಂದ ಮೆಸೇಜ್ ಮಾಡಿದ್ದಾರೆ. ಮೂಡಲವಿಠಲಪುರದ ಪದ್ಮಾ ಶ್ರೀಧರ್ ಪನ್ನಗಾಟಿ ಅನಂತಕುಮಾರ್ ನಮಗೆ ಮೆಸೇಜ್ ಮಾಡಿದ್ದಾರೆ. ಅರುಣಾ ಮೈತ್ರಿ ಜೆ ಸಿ ನಗರ್ ಇಂದ ನಮಗೆ ಮೆಸೇಜ್ ಮಾಡಿದ್ದಾರೆ. ಧನ್ಯವಾದಗಳು ಸ್ನೇಹಿತರೆ ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ. ಗಾನಸುಮ ಪಟ್ಟಸೊಮ್ಮನಹಳ್ಳಿಯಿಂದ ನಮ್ಮ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಸಖತ್ತಾಗಿ ಮೆಸೇಜ್ ಮಾಡಿದ್ರಿ, ಥ್ಯಾಂಕ್ ಯು ಸರ್. ಆ್ಯಂಡ್ ಧನ್ಯವಾದಗಳು ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮನ ಮುಗಿಸುವಂತಹ ಸಮಯವಾಗಿದೆ. ನೀವು ಇಷ್ಟಪಟ್ಟಂತಹ ಗೀತೆಗಳನ್ನ ಪ್ಲೇ ಮಾಡುವಂತಹ ಕಾರ್ಯಕ್ರಮ ನೆಕ್ಸ್ಟ್ ರೆಡಿಯಾಗಿದೆ. ಸಖತ್ ಸಾಂಗು ಈಗ ಆಲ್ರೆಡಿ ರಿಕ್ವೆಸ್ಟ್ಗಳು ಬರ್ತಿದೆ, ಬಟ್ ಪ್ಲೀಸ್ ನೆನಪಿರಲಿ, ನಾವು ರಿಕ್ವೆಸ್ಟ್ನ ಕನ್ಸಿಡರ್ ಮಾಡೋದು ಸರಿಯಾಗಿ 9 ಗಂಟೆಯ ನಂತರ ಅಂತ ಹೇಳ್ತಾ ಸದ್ಯಕ್ಕೆ ಹಲೋ ಕರ್ನಾಟಕ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಈ ಕ್ಷಣದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ಆರ್ ಜೆ ಅಶ್ವಥ ಮಲ್ನಾಡ್.

0: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
1: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
0: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
1: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ಅಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
0: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
2: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ನಮಸ್ಕಾರ, ಶುಭೋದಯ, ಗ್ರೇಟ್ ವೆಡ್ನಸ್ಡೇ ಮಾರ್ನಿಂಗ್. ಪ್ರೀತಿಯ ಕೇಳುಗರ ಬಳಗಕ್ಕೆ ನೀವು ಕೇಳ್ತಾ ಇದ್ರ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ. ಇದು ಕನ್ನಡ ಕಾಮನವಿಲ್ಲು. 9:02 ಅಷ್ಟರಲ್ಲಿ 3 ಆಗೋಯ್ತು ನೋಡಿ. ಈ ಓಡುವಂತಹ ಸಮಯದಲ್ಲಿ ನಿಮ್ಮ ಜೊತೆ ಆಗಿರೋದು ನಾನು RJ ಅಶ್ವಥಾ ಮಲ್ನಾಡ್. ಆ್ಯಂಡ್ ಇವತ್ತಿನ ಸಾಕತ್ ಸಾಂಗ್ಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ ಕೇಳಿದರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವೇನು ಮಾಡಬೇಕು, ನಿಮ್ಮ ಇಷ್ಟದ ಗೀತೆಯನ್ನು ಕೇಳಲಿಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ಸಂದೇಶ ಕಳಿಸ್ಬೇಕಾಗುತ್ತೆ. ನಮ್ಮ ಸಂಖ್ಯೆ ಹೀಗಿದೆ: 9489010013. ಇನ್ನೊಂದ್ಸತಿ ಹೇಳ, 9489010013. ಈ ಒಂದು ಸಂಖ್ಯೆಗೆ ಬೇಗ ಬೇಗ ಬರಲಿ ನಿಮ್ಮ ಸಂದೇಶ ಅಂತ ಹೇಳ್ತಾ, ಈಗ ಆಲ್ರೆಡಿ ಸಂದೇಶ ಕಳಿಸಿರುವಂಥ ಸ್ನೇಹಿತರಿಗೆಲ್ಲರಿಗೂ ಹಾಯ್ ಅಂತ ಹೇಳ್ತಾ ನಿಮ್ಮಿಷ್ಟದ ಗೀತೆಯೊಂದಿಗೆ ಆರಂಭಿಸೋಣ ಇವತ್ತಿನ ಕಾರ್ಯಕ್ರಮ ಅಂತ ಹೇಳ್ತಾ. ಇವತ್ತು ನ್ಯಾಷನಲ್ ಮ್ಯಾಂಗೋ ಡೇ, ರಾಷ್ಟ್ರೀಯ ಮಾವಿನ ದಿನ. ಆ ಕಾರಣದಿಂದ ಮಾವಿನ ಗೀತೆ ಬೇಕೇ ಬೇಕು ಅಂತ ನಮ್ಮ ಲಿಸನರ್ ಒಬ್ರು ಕೇಳಿದ್ರು. ಸೊ ಆ ಕಾರಣದಿಂದ ಈ ಗೀತೆ ನಿಮಗೋಸ್ಕರ ಪ್ಲೇ ಆಗ್ತದೆ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ.

ಯು ಹರೀಶ್ ಕುಮಾರ್ ಅವರೇ, ಸ್ವರ್ಣ ಹರೀಶ್ ಕುಮಾರ್, ಜೆ ಪಿ ನಗರ್ ಸೆಕೆಂಡ್ ಫೇಸ್, ಬೆಂಗಳೂರು. ಖುಷಿ ಆಯ್ತಾ ನಿಮ್ಮ ಹಾಡನ್ನು ಕೇಳಿ? ಓಕೆ, ಯಾವಾಗಲಾದರೂ ಜೆ ಪಿ ನಗರ್ ಕಡೆ ಬಂದಾಗ ಬರ್ತೀನಿ, ಒಂದು ಲೋಟ ಕಾಫಿ ಕೊಟ್ಬಿಡಿ. ಓಕೆ, ಸೊ ನೆಕ್ಸ್ಟ್ ರೇಡಿಯೋದಲ್ಲಿ ಕುತ್ಕೊಂಡು ನೋಡಿ ಏನೇನು ಆಸೆಗಳನ್ನ ಕೇಳ್ತೀನಿ ನಾನು ಅಂತ. ನಮಗೆ ಕಲಬುರಗಿ ಜಿಲ್ಲೆಯ ಕಡಗಂಚಿಯಿಂದ ಧರ್ಮಣ್ಣ ಧನ್ಯ ಅವರು ಮೆಸೇಜ್ ಮಾಡಿದ್ದಾರೆ. ಗಜಾನನ ಭಟ್ ಬೋಲು ನಮಕ್ಕೆ ಹೊನ್ನಾವರದಿಂದ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ನಮಗೆ ಮೆಸೇಜ್ ಬಂದಿದೆ, ನಮ್ಮ ಇಷ್ಟದ ಗೀತೆನ ಪ್ಲೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅರ್ಶನಕುಂಟೆಯಿಂದ ಮೋಹನ್ ನಳಿನಾರ್ ಅವರು, ನಮಸ್ತೆ, ಈ ಗೀತೆನ ಪ್ಲೇ ಮಾಡಿ ಅಂತಿದ್ದಾರೆ. ರೂಪಾ ಪಾಂಡುರಂಗರಾವ್ ಶ್ರವಂತ್ ಚಿತ್ರದುರ್ಗದಿಂದ, ನಾಗರತ್ನ ರಾಜಾಜಿನಗರದಿಂದ ಮೆಸೇಜ್ ಮಾಡಿದ್ದಾರೆ. ಕಿಶನ್ ರೋಷನ್ ಶೋಭಾ ರಾಣಿ ಹನುಮಂತೇಗೌಡ ಹ್ಯಾಡ್ಲಿ ಮಲವಳ್ಳಿ ತಾಲೂಕಿನಿಂದ ಸಂದೇಶ ಕಳಿಸಿದ್ರೆ, ಕೆಸರಮಡು ತುಮಕೂರಿನಿಂದ ಪ್ರಸಾದ್ ರವರು ನಮಗೆ ಮೆಸೇಜ್ ಮಾಡಿದ್ದಾರೆ. ಸುಧಾ, ಜಯಶ್ರೀ, ಸುನಿಲ್ ರಾಜಾಜಿನಗರದಿಂದ, ಮಂಡಿಕಲ್ ಕೃಪಾ ಉಮೇಶ್ ನಮಗೆ ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ ಸಂದೇಶ ಕಳಿಸಿ ನಮಗೋಸ್ಕರ ನಮ್ಮ ಇಷ್ಟದ ಗೀತೆನ ಪ್ಲೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ವಿನುತಾರ ಅವರು ಸುಂಕದ ಕಟ್ಟೆಯಿಂದ ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ಸ್ನೇಹಿತರೆ, ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ. ನಿಮ್ಮ ನೆಚ್ಚಿನ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ.

ಎಷ್ಟು ಸೊಗಸಾದಂತಹ ಗೀತೆ, ಬಹಳ ಅಪರೂಪ ಅನ್ಸ್ಕೊಳ್ಳುವಂತಹ ಗೀತೆ ಇದಾಗಿತ್ತು ಅಲ್ವಾ? ಎಸ್ ಜಾನಕಿ ರವರ ಧ್ವನಿಯಲ್ಲಿ ಈ ಒಂದು ಗೀತೆಯನ್ನು ಕೇಳಿದ್ದು ನೀವು. ಚಲನಚಿತ್ರ ಬಂದು ಸ್ನೇಹದ ಕಡಲಲ್ಲಿ ಚಿತ್ರದಿಂದ, ವಿಜಯ ನರಸಿಂಹರವರ ಸಾಹಿತ್ಯ, ಎಂ ರಂಗರಾವ್ ರವರ ಸಂಗೀತ ಸಂಯೋಜನೆಯಲ್ಲಿ ಈ ಬ್ಯೂಟಿಫುಲ್ ಟ್ರ್ಯಾಕ್ನ ಕೇಳಿದ್ದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ನಲ್ಲಿ. ಅಶ್ವಿತಾ, ಈ ಸಮಯದಲ್ಲಿ ನಮ್ಮ ಇಷ್ಟದ ಗೀತನ ಪ್ಲೇ ಮಾಡ್ತೀರಾ ಅಂತ ನಮಗೆ ಸಂದೇಶ ಬಂದಿದೆ. ಶೋಭಾ ಶೆಟ್ಟಿ ಚಿಕ್ಕಮಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಚಂದಾಪುರದಿಂದ, ಬಳ್ಳಾರಿ ಜಿಲ್ಲೆಯ ಹೊರಗಿನ ದೋಣಿ ಗ್ರಾಮದಿಂದ ಶಿವರಾಜ್ ನಮಗೆ ಮೆಸೇಜ್ ಮಾಡಿದ್ದಾರೆ. ಅರುಣಾ ಮೈತ್ರಿ ಜೆ ಸಿ ನಗರ್ ಪೋಸ್ಟ್ ಆಫೀಸ್ ರೋಡಿಂದ. ಇನ್ನು ಗಂಗಾವತಿಯಿಂದ ಚಂದ್ರಶೇಖರ್ ಅವರು ನಮಗೆ ಮೆಸೇಜ್ ಮಾಡಿದ್ದಾರೆ. ಆಶಾ ಕುಮಾರ್ ಆಲೂರಿನಿಂದ ಸಂದೇಶ ಕಳಿಸಿದ್ದಾರೆ. ಮಂಡ್ಯದಿಂದ ನಂದಾದೀಪ, ರಂಜಿತಾ, ದರ್ಶಿನಿ, ಸರಸ್ವತಮ್ಮ ನಮಗೆ ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ವಿನುತಾ ಅವರು ಸುಂಕದಕಟ್ಟೆಯಿಂದ ಕೃಷ್ಣಮೂರ್ತಿ ರವರಿಗೆ ಬರ್ತ್ಡೇ ವಿಶಸ್ನ ಕೇಳ್ತಾ ಇದ್ದಾರೆ. ಹ್ಯಾಪಿ ಬರ್ಡೇ ಕೃಷ್ಣಮೂರ್ತಿ ಅವರೇ. ಪುಟಾಣಿ ಏಜೆಂಟ್ 1 2 3 ಚಿತ್ರದಿಂದ ಗೀತೆನ ಪ್ಲೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಹೆನ್ನಾರ್ಪುರದಿಂದ ಬಲರಾಮ್, ಶಿವಣ್ಣ, ವೆಂಕಟೇಶ್, ತರುಣ್ ರಾಜ್ ನಮಗೆ ಮೆಸೇಜ್ ಮಾಡಿದ್ದಾರೆ. ಗೀತಾ ಕಾವೀರಪ್ಪ ನಮಗೆ ಸಂದೇಶ ಕಳಿಸಿದ್ದಾರೆ. ಸತೀಶ್ NH ನಗರಕೆರೆ ಇಂದ ಸಂದೇಶ ಕಳಿಸಿದರೆ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ನಿಂದ. ಹಾಯ್ ಮೇಡಮ್, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ನಮಗೆ ಯಾರು, ಚೈತ್ರ ಅವರು ನಮಗೆ ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ಹಂಪಿ ನಗರದಿಂದ ಪದ್ಮಜ ಶರತ್ ಪಿಡೆ ಅವರು ಸಂದೇಶ ಕಳಿಸಿದರೆ. ಸತೀಶ್ ಉಡುಪಿಯಿಂದ ಮೆಸೇಜ್ ಮಾಡಿದ್ದಾರೆ. ಸೌಭಾಗ್ಯ ರಾಜನಕುಂಟೆಯಿಂದ ಸಂದೇಶ ಕಳಿಸಿದ್ದಾರೆ. NG ಬಸವರಾಜ್ ಚಿತ್ರದುರ್ಗದಿಂದ ಮೆಸೇಜ್ ಮಾಡಿದ್ದಾರೆ. ಧನ್ಯವಾದಗಳು ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಮುಂದಿನ ಗೀತೆಗಳೊಂದಿಗೆ ಸಾಗೋಣ.

ಚಂದದ ಗೀತೆಗಳ ಜೊತೆಗೆ ನಮ್ಮ ಪಯಣ ಸಾಗ್ತಾ ಇದೆ. ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ಸಖತ್ತಾಗಿರುವಂತಹ ಗೀತೆಗಳನ್ನ ಕೇಳ್ತಾ ಇದ್ದೀರಾ. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದೀವಿ ಇವತ್ತಿನ ಪ್ಲೇಲಿಸ್ಟ್ನ. ಹೋಪ್ಸೋ ನೀವು ಕೂಡ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸ್ತೀನಿ. ಹಾಯ್ ಮೇಡಮ್, ಗುಡ್ ಮಾರ್ನಿಂಗ್ ಅಂತ ನಮಗೆ ಆಶಾ ಕುಮಾರ್ ಆಲೂರಿನಿಂದ ಮೆಸೇಜ್ ಮಾಡಿದ್ದಾರೆ. ದಯವಿಟ್ಟು ನಮ್ಮ ಇಷ್ಟದ ಗೀತೆನ ಪ್ರಸಾರ ಮಾಡಿ, ಮಿಸ್ ಮಾಡಬೇಡಿ.

0: ಅಂತ ಹೇಳ್ತಾ ಇದ್ದಾರೆ ಗಂಗಾವತಿಯಿಂದ ಚಂದ್ರಶೇಖರ್ ಅವರು ಮೆಸೇಜ್ ಮಾಡಿ. ಇವತ್ತಿನ ಕಾರ್ಯಕ್ರಮ ನಮಗೆ ಇಷ್ಟ ಆಗ್ತಾ ಇದೆ ಅಂತ ಸಂದೇಶ ಕಳಿಸಿದ್ದಾರೆ ನಮಗೆ ಶೋಭಾ ಶೆಟ್ಟಿ ಚಿಕ್ಕಮಗಳೂರಿನಿಂದ. ಥ್ಯಾಂಕ್ ಯು ಶೋಭಾ ಅವರೇ. ಜೊತೆಗೆ ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಚಂದಾಪುರದಿಂದ ಮೆಸೇಜ್ ಮಾಡಿದರೆ. ಬಳ್ಳಾರಿಯ ಹರಗಿನ ದೋಣಿ ಗ್ರಾಮದಿಂದ ಶಿವರಾಜ್ ಅವರು ಮೆಸೇಜ್ ಮಾಡಿದ್ದಾರೆ. ಡಾಕ್ಟರ್ ಅನಂತ್ ಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ ಮೆಸೇಜ್ ಮಾಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಿಂದ ದೇವಾನಂದ ಇಟಗಿ ಪ್ರಿಯದರ್ಶಿನಿ ಸಂದೇಶ ಕಳಿಸಿದ್ದಾರೆ. ಗೀತಾ ನಾಗಪ್ಪ ಶಿವಮೊಗ್ಗದಿಂದ ಗೋಪಾಲಗೌಡ ಬಡಾವಣೆಯಿಂದ ಮೆಸೇಜ್ ಮಾಡಿದ್ದಾರೆ. ರಶ್ಮಿಕಾ ಮಲ್ನಾಡ ಇಲ್ಲ ಇಲ್ಲ, ನನ್ನ ಹೆಸರು ಅಶ್ವಿತಾ ಮಲ್ನಾಡ್. ಥ್ಯಾಂಕ್ ಯು ನಿಮ್ಮ ಮೆಸೇಜ್ಗೆ. ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ ಎಸ್ ಬಡಾವಣೆ ಹೊಸದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಮೂಡಿಬರ್ತದೆ, ಥ್ಯಾಂಕ್ ಯು ಅಂತಿದ್ದಾರೆ ಬಂಗರಾಜುರವರು ಅಡೋನಿ ಕರ್ನೂಲ್ ಡಿಸ್ಟ್ರಿಕ್ಟಿಂದ. ಆ್ಯಂಡ್ ವಿಕಾಸ್ ಹಗರಿ ಬೊಮ್ಮನಹಳ್ಳಿಯಿಂದ ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ಮುಳ್ಳೂರು ಹುಣಸೂರಿನಿಂದ ನಾರಾಯಣಚಾರಿ ನಮಗೆ ಸಂದೇಶ ಕಳಿಸಿದ್ದಾರೆ. ಅಮೃತ ಅವರು ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ಶಾಯಮ್ಮ ಕಲಬುರಗಿ ಜಿಲ್ಲೆಯಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ ಮಧುಮತಿ ಕರಮಡಿ ಗಂಗಾ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಕಾಂಪ್ಲಿ ತಾಲೂಕಿನಿಂದ ವಿಶ್ವನಾಥ್ ಸರಸ್ವತಿ ಭೂಮಿಕಾ ಕೃತಿಕಾ ನಮಗೆ ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಮತ್ತಷ್ಟು ಮಗದಷ್ಟು ಗೀತೆಗಳನ್ನ ಕೇಳ್ತಾ ಸಾಗೋಣ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಪ್ರೀತಿಯ ಕೇಳುಗರೆ ಕೇಳಿ, ಇವಾಗ ನೀವು ಬಿಡಿಸಿ, ನನಗೂ ಸಹ ಗೊತ್ತಾಗ್ತಿಲ್ಲ. ನೀವೇ ಹೇಳಿ, ರೋಹಿತ್ ದಾಸನಪುರದಿಂದ ನಮಗಿಷ್ಟದ ಗೀತೆನ ಪ್ಲೇ ಮಾಡಿ ಅಂತ ಕೇಳಿದ್ರು, ಖುಷಿ ಆಯಿತು ಅಂತ ಭಾವಿಸ್ತೀನಿ ರೋಹಿತ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಇಂಥ ಒಂದು ಅಪರೂಪದ ಗೀತೆನ ನಮಗೆ ರೆಕಮೆಂಡ್ ಮಾಡಿದ್ದಕ್ಕೆ. ಪಟೇಲ ಚಿತ್ರದ ಗೀತೆ ಇದಾಗಿತ್ತು ಸ್ನೇಹಿತರೆ, ಚೆನ್ನಾಗಿದೆಯಲ್ಲ ಹಾಡು. ವಿಶ್ವಸೂರ್ಯ ಮತ್ತು ಧನು ಶಿವಮೊಗ್ಗದಿಂದ ಮೆಸೇಜ್ ಮಾಡಿದ್ದಾರೆ. ರಾಯಚೂರಿನಿಂದ ಲಾವಣ್ಯ ನರಸಿಂಹರೆಡ್ಡಿ, ನಿಮ್ಮ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಶಂಕರ್ ಜಗ್ಲಿ ಗಬ್ಬೂರು ರಾಯಚೂರಿನಿಂದ ಮೆಸೇಜ್ ಮಾಡಿದರೆ, ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮಾಹಿತಿಗೆ, ಮಾವಿನ ಹಣ್ಣು ಕುರಿತಾಗಿ. ಇವತ್ತಿನ ನಮಗೋಸ್ಕರ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆ ಗೀತೆನ ಪ್ಲೇ ಮಾಡಿ ಅಂತ ಹೇಮಾವತಿ, ಶ್ವೇತಾ, ಸ್ವಾತಿ, ಚಟ್ಟಿಮಾನಿ, ಭಾಗಮಂಡಲ, ಕೊಡಗಿನಿಂದ ಸಂದೇಶ ಕಳಿಸಿದ್ದಾರೆ. ಸಿಂಧನೂರು ಸುರೇಶ್ ಬಲುಟಗಿಯಿಂದ ಸಂದೇಶ ಕಳಿಸಿದರೆ, ದಾವಣಗೆರೆಯಿಂದ ಸರಳ ನಮಗೆ ಮೆಸೇಜ್ ಮಾಡಿದ್ದಾರೆ. ಸುಬನ್ ಕೋರಿ ಹಂಪಸಾಗರದಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ಹೆಚ್ ವಿ ಯೋಗ ನರಸಿಂಹನ್ ಗಾಯತ್ರಿ ನಗರ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಹಾಡು ತುಂಬ ಸುಂದರವಾಗಿತ್ತು ಅಂತಿದ್ದಾರೆ ಸತೀಶ್ ಅರಳಸುರಳಿ ತೀರ್ಥಹಳ್ಳಿಯಿಂದ. ಥ್ಯಾಂಕ್ ಯು ಸೋ ಮಚ್ ಸರ್. ಇಂಡಿ ತಾಲೂಕಿನ ಹಿಂಗಣಿಯಿಂದ ನಮಗೆ ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ಚಿದಾನಂದ ಟಿಬಿ ಸರ್ಕಲ್ ಹೊಸದುರ್ಗದಿಂದ, ರೂಪಾ ಲಕ್ಷ್ಮೀಕಾಂತ್, ತೇಜಸ್ವಿನಿ, ಯಶವಂತ್, ಚಂದನಕುಂಟೆ, ಶಿರದಿಂದ ಮೆಸೇಜ್ ಮಾಡಿದರೆ, ಸುರೇಶ್ ಬಾಬು ಕೆಬಿ ಕದಲೂರು ಮದ್ದೂರು ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಮುದೋಳು ತಾಲೂಕಿನ ಅಕ್ಕಿ ಮರಡಿ ಬಿಟ್ಟಲ ಕಂಬಾರ ಅವರು ನಮಗೆ ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಉಜ್ಜನಹಳ್ಳಿ ಚನ್ನಪಟ್ಟಣ ತಾಲೂಕಿನಿಂದ ಉಮಾ ರವಿಕುಮಾರ್ ಅವರು ಸಂದೇಶ ಕಳಿಸಿದ್ದಾರೆ. ರಾಜರಾಜೇಶ್ವರಿ ನಗರದಿಂದ ರಾಮರತ್ನ, ನಿಮ್ಮ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಜೊತೆಗೆ ಬಾಗಲಕೋಟೆಯಿಂದ ನಾರಾಯಣ ಮತ್ತು ಪೂಜಾ ವಿಕ್ರಮ್ ಆರ್ಯನ್ ಅಮೃತ ನಮಗೆ ಮೆಸೇಜ್ ಮಾಡಿದ್ದಾರೆ. ಮತ್ತಷ್ಟು ಸಂದೇಶಗಳು ಬರ್ತಿದೆ, ಖಂಡಿತ ನಿಮ್ಮ ಹೆಸರುಗಳನ್ನ ಓದಿ ಹೇಳ್ತೀನಿ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

ಏನು ಚೆನ್ನಾಗಿದೆ ರೀ ಹಾಡುಗಳೆಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಒಳ್ಳೊಳ್ಳೆ ಗೀತೆಗಳನ್ನ ನಮಗೆ ರೆಕಮೆಂಡ್ ಮಾಡ್ತಿರೋದಕ್ಕೆ. ನಮಗೋಸ್ಕರ ಒಳ್ಳೆ ಗೀತೆನ ಪ್ಲೇ ಮಾಡಿದ್ದ ಬಾಗಲಕೋಟೆಯಿಂದ ನಾರಾಯಣ, ಪೂಜಾ, ವಿಕ್ರಮ, ಆರ್ಯನ್, ಅಮೃತ ಅವರು ಮೆಸೇಜ್ ಮಾಡಿದರೆ ಪ್ಲೀಸ್ ರೀಡ್ ಔಟ್ ಮೈ ನೇಮ್ ಅಂತ. ಹಿತೇಂದ್ರ ದಾಸ್ ಅಸ್ಸಾಮಿಂದ ಸಂದೇಶ ಕಳಿಸಿದ್ದಾರೆ. ಸರ್, ಐ ಯು ಹ್ಯಾಪಿ? ಮಹಾಲಿಂಗಪುರದಿಂದ ದಶರಥ್ ಮಾಂಗ್, ಲಕ್ಷ್ಮೀ ರೇಣುಕಾ, ಪ್ರಿಯಾಂಕಾ, ಭೂಮಿಕಾ ನಮಗೆ ಮೆಸೇಜ್ ಮಾಡಿದ್ದಾರೆ. ಗಣೇಶ್ ಸಾಗರದಿಂದ ಸಖತ್ ಸಾಂಗ್ಸ್ಗಳು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸದಾ ಜಯಶ್ರೀ ಅವರೇ ತಮ್ಮ ಮೆಸೇಜ್ಗೆ. ಶ್ವೇತಾ ಎಸ್ರಾವ್ ಸುಳ್ಯದಿಂದ, ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಶ್ರೀನಿವಾಸ್ ವಿನೋದ ಕೋಣನಕೆರೆ ಗ್ರಾಮ ಹಣೂರು ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಕೆ ಪಿ ರೋಡ್ನಿಂದ ಗೋಪಾಲ್, ನಾಲ್ಕು ಸಾರಿ ಮೆಸೇಜ್ ಮಾಡಿದ್ದೀನಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಖಂಡಿತ, ಬಟ್ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದೇ ಸರಿ ನೀವು ಮೆಸೇಜ್ ಮಾಡಿರೋದು, ಸೊ ಪ್ಲೀಸ್ ಬಿ ಮೈಂಡ್ಫುಲ್ ಮೆಸೇಜ್ ಮಾಡಬೇಕಾದ್ರೆ. ಕೊಪ್ಪಳ ತಾಲೂಕಿನ ಇಂದರ್ಗಿಯಿಂದ ಮಹೇಶ್ ಹೂಗಾರ ಅವರು ಸಂದೇಶ ಕಳಿಸಿದ್ದಾರೆ. ಕುಷ್ಟಗಿ ತಾಲೂಕಿನ ಹನುಮ ಸಾಗರದಿಂದ ಚಂದ್ರಶೇಖರ್ ಅವರು ಸಂದೇಶ ಕಳಿಸಿದ್ದಾರೆ. ಓ, ಯಜಮಾನರು ಹುಟ್ಟಿದ ಹಬ್ಬ ಇವತ್ತು ಅಂತ ಹೇಳ್ತಾ ಇದ್ದಾರೆ ಪುಷ್ಪಾ ಮಂಜುನಾಥ್ ಅವರು ರಾಜನಕುಂಟೆಯಿಂದ. ಓ, ವೆರಿ ನೈಸ್ ಮೇಡಮ್. ಏನು ಸ್ಪೆಷಲ್ ಮನೇಲಿ? ನಮಗೋಸ್ಕರ ಒಂದೊಳ್ಳೆ ಗೀತೆನ ಪ್ಲೇ ಮಾಡಿ ಅಂತ ರಾಜೇಶ್ ಜಾಲಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ಸುಜಾತ ಅರ್ಗಣೇಶ್, ಲಿಖಿತ ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ್, ಪೂರ್ವಿಕಾ, ವಿಮರ್ಶ್ ಫಿನ್ಲ್ಯಾಂಡ್ ಇಂದ ಸಂದೇಶ ಕಳಿಸಿದ್ದಾರೆ. ಧಾರವಾಡದಿಂದ ರೇಖಾ ನಮಗೆ ಮೆಸೇಜ್ ಮಾಡಿದ್ರೆ ಇನ್ನು ಸಂದೇಶ ಕಳಿಸಿದ್ದಾರೆ. ರಮೇಶ್, ಅಶ್ವಿನಿ, ವಾಣಿಶ್ರೀ, ವೇದಾಂತ, ಕಮಟೆ, ಚಿಕ್ಕೋಡಿಯಿಂದ. ತಿಂಡಿ ಆಯ್ತಾ ಮೇಡಮ್ ಅಂತಿದ್ದಾರೆ ನಮಗೆ. ಶಿಶುವಾಳದಿಂದ ಅರಸೀಕೆರೆ ತಾಲೂಕಿನಿಂದ ಜಯಣ್ಣ ಶಿಶುವಾಳರವರು, ಆಯಿತು ಸರ್ ತಮ್ಮದಾಯ್ತಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಪ್ಲೇಯಿಂಗ್ ಮೈ ಸಾಂಗ್ ಅಂತ ಮೆಸೇಜ್ಗಳು ಬರ್ತಿದೆ ಸುಮಾರಷ್ಟು. ಚೈತ್ರ ಬೆಂಗಳೂರಿನ ಹೊಸರೋಡಿಂದ ಸಂದೇಶ ಕಳಿಸಿದ್ದಾರೆ. ಆ್ಯಂಡ್ ಸಂತೋಷ್ ಚಿತ್ರಗಾರ್ ಹೊಸಪೇಟೆಯಿಂದ ಸಂದೇಶ ಕಳಿಸಿದ್ದಾರೆ. ಸಖತ್ ಸಾಂಗ್ಸ್ ರೀ, ನಿಜವಾಗ್ಲೂ ಸಖತ್ತಾಗಿತ್ತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ನಮಗೆ. ಯಾರು ಯಾರು ಯಾರು? ಉಷಾರವರು ಹಲಸೂರಿನಿಂದ, ಗಾನಸುಮ ಪಟ್ಟಸುಮ್ಮನಹಳ್ಳಿಯಿಂದ ಸಂದೇಶ ಕಳಿಸಿ ಕಾರ್ಯಕ್ರಮ ನನಗೆ ಬಹಳ ಇಷ್ಟ ಆಯಿತು ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸೌರಾಷ್ಟ್ರಪೇಟ್ ಬೆಂಗಳೂರಿನಿಂದ ಅಮರಾವತಿ ಹರಿಕುಮಾರ್ ಅವರು ಮೆಸೇಜ್ ಮಾಡಿದ್ದಾರೆ. ಅನಂತಮೂರ್ತಿ ಅವರು ಶೃಂಗೇರಿಯಿಂದ ಸಂದೇಶ ಕಳಿಸಿದ್ದಾರೆ. ಶೋಭಾ ಶೆಟ್ಟಿ ಚಿಕ್ಕಮಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಮೌನ ಮಿಥುನ್ ಕತ್ತಿ ಬೆಲ್ಲದ ಬಾಗೇವಾಡಿಯಿಂದ ಸಂದೇಶ ಕಳಿಸಿದ್ದಾರೆ. ನಾಗೇಶ್, ದೀಪ, ಋತ್ವಿಕ್, ಜರ್ವಿಕ್ ಕೆಸಗೂಡುವಿಂದ, ರೂಪಾ, ಲಕ್ಷ್ಮೀಕಾಂತ್, ತೇಜಸ್ವಿನಿ, ಯಶವಂತ್, ಚನ್ನನಕುಂಟೆಯಿಂದ, ಗಣಪತಿ ಕೋಡಿಯ ಚಿತ್ತಾರದಿಂದ ನಮಗೆ ಮೆಸೇಜ್ ಬಂದಿದೆ. ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾನಗರ್ ದಾವಣಗೆರೆಯಿಂದ, ಪ್ರಶಾಂತ್ ಹೆಚ್ ಪಿ ಜಯರಾಮ್ ರಾಜಾಜಿನಗರದಿಂದ ಮೆಸೇಜ್ ಮಾಡಿದ್ದಾರೆ. ನಾಗರತ್ನ ರಾಜಾಜಿನಗರದಿಂದ ಸಂದೇಶ ಕಳಿಸಿದ್ದಾರೆ. ಆ್ಯಂಡ್ ಮಂಜುನಾಥ್ ಬಳ್ಳಾರಿಯಿಂದ ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ದೊಡ್ಡ ಮೆಟ್ಟಿ ಕುರ್ಕೆ ಅರಸೀಕೆರೆ ತಾಲೂಕಿನಿಂದ ನಮಗೆ ಸಂದೇಶ ಬಂದಿದೆ, ತೀರ್ಥ ಪ್ರಸಾದ್ ಅವರಿಂದ. ಜೊತೆಗೆ ಹರೀಶ್ ಕುಮಾರ್ ಅವರೇ, ನಿಮ್ಮ ಮೆಸೇಜ್ ಕೂಡ ನಮ್ಮನ್ನು ಬಂದು ತಲುಪಿದೆ.

0: ಬೆಳಗಾವಿಯಿಂದ ಸಂತೋಷ್ ಧೂಪದಾಳದವರು ಸಂದೇಶ ಕಳಿಸಿದ್ದಾರೆ. ಕಿಶನ್ ರೋಷನ್, ಶೋಭಾರಾಣಿ ಹನುಮಂತೇಗೌಡ ಹ್ಯಾಡ್ಲಿಯಿಂದ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ಷಣ್ಮುಗ ರತ್ನಮ್ಮ ಹನುಮಂತಯ್ಯ ಹಳೆ ಬಾತಿ ಗ್ರಾಮದಿಂದ, ರಬಕವಿಂದ ಸರ್ವೇಶ ಅರಬಳಿ, ಪೂರ್ವಿಕಾ ವಿನುತಾ, ರಶ್ಮಿ ಮಿತೇಶ, ಶೋಭಾ ನಾಗಪ್ಪ ನಮಗೆ ಮೆಸೇಜ್ ಮಾಡಿದ್ದಾರೆ. ಧನ್ಯವಾದಗಳು ಸ್ನೇಹಿತರೆ, ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ತಪ್ಪದೆ ಎಲ್ಲರ ಹೆಸರುಗಳನ್ನು ಓದಿದ್ದೀನಿ. ಆದರೆ ಕೆಲವೊಂದು ಗೀತೆಗಳನ್ನ ಪ್ಲೇ ಮಾಡಲಿಕ್ಕಾಗಿಲ್ಲ, ಸಮಯದ ಅಭಾವ ಇರೋದ್ರಿಂದ. ಸೊ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ, ಅಂದರೆ ನೆಕ್ಸ್ಟ್ ಕಾರ್ಯಕ್ರಮ ಅಂತಲ್ಲ, ನೆಕ್ಸ್ಟ್ ಪ್ರೋಗ್ರಾಮ್ಗಳಲ್ಲಿ, ಸಖತ್ ಸಾಂಗ್ ಪ್ರೋಗ್ರಾಮ್ಗಳಲ್ಲಿ ಖಂಡಿತ ನಿಮ್ಮ ಹಾಡುಗಳು ಪ್ರಸಾರ ಆಗುತ್ತೆ ಅಂತ ಹೇಳ್ತಾ ಸದ್ಯಕ್ಕೆ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ ಕಾರ್ಯಕ್ರಮ ಸಿನಿ ಚಿಟ್ಟೆ. ಈ ಕ್ಷಣದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ಆರ್ ಜೆ ಅಶ್ವಿತಾ ಮಲ್ನಾಡ್.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
3: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಗುಡ್ ಮಾರ್ನಿಂಗ್, ನಮಸ್ಕಾರ, ಶುಭೋದಯ ಪ್ರೀತಿಯ ಕೇಳುಗರ ಬಳಗಕ್ಕೆ ನೀವು ಕೇಳ್ತಾ ಇದ್ರ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೈನ್ಬೋ. ಇದು ಕನ್ನಡ ಕಾಮನಬಿಲ್ಲು. 10:03 ಒಂದು ಹೊತ್ತಿನಲ್ಲಿ ಸ್ನೇಹಿತರೆ ನಾವಿದ್ದೀವಿ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ. ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತನ ಕೋರ್ತಾರದು ನಾನು ಆರ್ಜೆ ಅಶ್ವಿತಾ ಮಲ್ನಾಡ್. ಪ್ರಿಯ ಸ್ನೇಹಿತರೆ, ಬುಧವಾರ ದ ಮಿಡ್ ಮಂಡೇ ಅಂತ ಕರೆಸ್ಕೊಳ್ಳುವಂತಹ ಬುಧವಾರದ ಸುಂದರವಾದಂತಹ ಮುಂಜಾನೆಯ ಸಮಯದಲ್ಲಿ ನಾವಿದ್ದೀವಿ. ಆ್ಯಂಡ್ ಬೆಳಗ್ಗೆಯ ದಾವಂತದ ನಂತರ ಒಂದು ಸ್ವಲ್ಪ ಸೆಟಲ್ ಆಗಿರ್ತೀವಿ. ನಮ್ಮ ನಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ, ಕೆಲಸ ಮಾಡ್ತಿರೋರು ಅಥವಾ ಮನೆ ಕೆಲಸ ಮಾಡ್ತಾ ಇರೋರು ಅಥವಾ ಕಾಲೇಜ್ ಕೆಲಸಗಳಿಗೆ ಹೋಗ್ತಾ ಇರೋರು, ಸೊ ಎಲ್ಲರೂ ಸೆಟಲ್ ಆಗಿರುವಂತಹ ಈ ಒಂದು ಟೈಮಲ್ಲಿ ಒಂದು ಸ್ವಲ್ಪ ಮನಸ್ಸಿಗೆ ಆಹ್ಲಾದ ಕೊಡುವಂತಹ ಗೀತೆಗಳನ್ನ ಕೇಳೋಣ ಅಂತ ಅಂದ್ಬಿಟ್ಟು ಎಫ್ ಎಂನ ಟ್ಯೂನ್ ಮಾಡಿರ್ತೀರಾ. ನಿಮ್ಮ ಮನಸ್ಸಿಗೆ ಸ್ವಲ್ಪ ಅನುಬೇಜಾರು ಮಾಡದೆ ನಿಮಗೆ ಇಷ್ಟ ಆಗುವಂತಹ ಗೀತೆಗಳು, ಜೊತೆಗೆ ಆ ಗೀತೆಗಳ ಸುತ್ತ ಒಂದಿಷ್ಟು ವಿಷಯಗಳನ್ನ ಹೆಣಿತಾ ಹೋಗ್ತೀವಿ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ. ಹಾಗಾದ್ರೆ ನಮ್ಮ ಈ ಸಿನಿಚಿಟ್ಟೆ ಇವತ್ತು ಎಲ್ಲಿಗೆ ಪಯಣಿಸ್ತಾ ಇದೆ ಅಂತ ಹೇಳಿದ್ರೆ, ಅದನ್ನ ನಾನು ಹೇಳೋದಕ್ಕಿಂತ ನೀವು ಗೆಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಒಂದು ಗೀತೆನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಗೀತೆನ ತುಂಬ ನಿಧಾನವಾಗಿ ಆ್ಯಂಡ್ ತುಂಬ ಸ್ಕಿಲ್ಫುಲ್ ಆಗಿ ಕೇಳಿಸ್ಕೊಳ್ತಾ ಹೋಗಿ. ಯಾವ ವಿಷಯದ ಬಗ್ಗೆ ನಾನು ಮಾತಾಡ್ತಿರಬಹುದು ಅಂತ ನಿಮ್ಗೆ ಅನಿಸಿದ್ರೆ ಅದನ್ನು ನೀವು ನಮಗೆ ಸಂದೇಶದ ಮುಖಾಂತರ ಕಳಿಸಬಹುದು. ನಿಮ್ಮ ಸಂದೇಶ ನಮಗೆ ತಲುಪಬೇಕಾಗಿರೋದು ಈ ಸಂಖ್ಯೆಗೆ 9480910013. ಇನ್ನೊಮ್ಮೆ ಹೇಳ್ತೀನಿ, 9480

9090103 ಈ ಒಂದು ಸಂಖ್ಯೆಗೆ ಬೇಗ ಬೇಗ ಬರಲಿ ನಿಮ್ಮ ಸಂದೇಶ. ಗೀತೆಯ ಗೀತೆಯನ್ನು ಕೇಳ್ತಾ ಯಾವ ವಿಷಯದ ಬಗ್ಗೆ ನಾವು ಮಾತಾಡ್ತಿರಬಹುದು ಅನ್ನೋದನ್ನ ಯೋಚಿಸಿ ಮೆಸೇಜ್ ಮಾಡಿ. ಈ ಕ್ಷಣದಲ್ಲಿ ನಿಮ್ಮ ಜೊತೆಯಾಗಿರೋದು ನಾನು ಆರ್ ಜಿ ಅಶ್ವಥ ಮಲ್ನಾಥ್.

ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗಬಹುದು ಅನಿಸುತ್ತೆ ನಾನು ಯಾವ ವಿಷಯದ ಕುರಿತು ಮಾತಾಡ್ತಾ ಇದ್ದೀನಿ ಅಂತ. ಓಕೆ, ಇನ್ನೊಂದು ಗೀತೆನ ಪ್ಲೇ ಮಾಡ್ತೀನಿ. ಸೂಕ್ಷ್ಮವಾಗಿ ಗಮನಿಸಿ ಯಾವ ವಿಷಯ ಇರಬಹುದು ಅಂತ ನನಗೆ ಸಂದೇಶವನ್ನು ಕಳಿಸಿ.

ಇವತ್ತಿನ ವಿಷಯ ನೂರು ಇರಬಹುದಾ ಅಂತ ಸುಮಾರಷ್ಟು ಜನ ಸಂದೇಶ ಕಳಿಸಿದ್ರೆ ಖಂಡಿತ ಇಲ್ಲ. ಆ್ಯಂಡ್ ಸುಮಾರಷ್ಟು ಗೆಸ್ಟ್ಗಳು ಮಾಡ್ತಾ ಇದ್ದೀರಾ. ನೋ ನೋ ನೋ ಇಸ್ ದ ಆನ್ಸರ್. ಸೊ ಯಾಕೆ ಸರಿಯಾದಂಥ ಉತ್ತರ ಗೊತ್ತಾಗ್ತಿಲ್ಲ. ಮೇ ಬಿ ಈ ಹಾಡನ್ನು ಕೇಳಿದ್ರೆ ಒಂದು ಕ್ಲಿಯರ್ ಪಿಕ್ಚರ್ ನಿಮಗೆ ಸಿಗಬಹುದು ಅನಿಸುತ್ತೆ. ನೋಡಿ, ಹಾಡಿನ ಭಾವ ಯೋಚನೆ ಮಾಡಿ, ಯಾವ ಸಂದರ್ಭದಲ್ಲಿ ಯಾರು ಯಾರಿಗೋಸ್ಕರ

ಮೂರು ಹಾಡುಗಳಲ್ಲೂ ಒಂದಂತೂ ವಿಷಯ ಇದೆ, ಅದು ಪ್ರೀತಿ, ಲವ್. ಬಟ್ ಏನಿರಬಹುದು ಅಂತ ಸುಮಾರಷ್ಟು ಜನ ನಮಗೆ ಸಂದೇಶ ಕಳಿಸಿದ್ದಾರೆ. ಐ ನೋ ಇಟ್ ಇಸ್ ಸ್ವಲ್ಪ ಟ್ರಿಕ್ಕಿ ಆಗಿದೆ ಅಂತ ಕಾರಣಕ್ಕೆ. ಕೆಲವರು ಭಗ್ನ ಪ್ರೇಮದ ಬಗ್ಗೆ ಮಾತಾಡ್ತಿರ್ಬಹುದಾ, ಲವ್ ಫೀಲಿಂಗ್ ಬಗ್ಗೆ ಮಾತಾಡ್ತಿರ್ಬಹುದಾ ಅಂತೆಲ್ಲ ಸುಮಾರಷ್ಟು ಜನ ಸಂದೇಶವನ್ನು ಕಳಿಸಿದ್ದಾರೆ. ಬಟ್ ನನಗೆ ಬಹಳ ಆಪ್ಟ್ ಅಂತ ಅನಿಸಿರೋ ಒಂದು ಸಂದೇಶ ಬಂದು ಪದ್ಮಜಾ ಶರತ್ ಬಿಡೆ ಹಂಪಿನಗರದಿಂದ ಸಂದೇಶ ಕಳಿಸಿದ್ರ. ರಾಜೇಶ್ ಜಾಲಹಳ್ಳಿಯಿಂದ ಪಾರ್ಶಲಿ ರೈಟ್. ಹನುಮಂತೇಗೌಡ ಹಾಡಲಿಂದ ನಿಮ್ದು ಕೂಡ ಪಾರ್ಶಲಿ ರೈಟ್. ಸಂತೋಷ್ ಚಿತ್ರಗಾರ್ ನಿಮ್ದು ಕೂಡ ಪಾರ್ಶಲಿ ರೈಟ್. ಸೊ ಇದಿಷ್ಟು ಜನ ನಮಗೆ ಸರಿಯಾದಂತಹ ಉತ್ತರವನ್ನು ಅಥವಾ ಪಾರ್ಶಲಿ ರೈಟ್ ಆಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ರಶ್ಮಿರ್ ಅವರು ಮಂಡ್ಯದಿಂದ ಒಳ್ಳೆಯ ಉತ್ತರವನ್ನೇ ಕೊಟ್ಟಿದ್ದೀರಾ. ಅಫ್ಕೋರ್ಸ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿರೋವಂಥದ್ದು ಬಂದು ಏಕಮುಖವಾದಂತಹ ಪ್ರೀತಿ, ಹೇಳ್ಕೊಳ್ಳಿಕ್ಕೆ ಆಗದೇ ಇರುವಂತಹ ಪ್ರೀತಿ, ರೈಟ್. ಸೊ ಕೆಲವೊಂದಿಷ್ಟು ಜನ ಭಗ್ನ ಪ್ರೇಮ ಅಥವಾ ಪ್ರೇಮ ವೈಫಲ್ಯ ಅಂತೆಲ್ಲ ಹೇಳ್ತಾ ಇದ್ದೀರಾ. ನಾನು ಆ ಪದಗಳನ್ನ ತೆಗೆದುಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಯಾಕಂತ ಹೇಳಿದ್ರೆ ಏಕಮುಖ ಪ್ರೀತಿ ಯಾವಾಗಲೂ ಭಗ್ನ ಆಗೋಯ್ತು ಅಥವಾ ವಿಫಲ ಆಗೋಯ್ತು ಅನ್ನುವಂತಹ ಅರ್ಥ ಬರೋದಿಲ್ಲ. ಕೆಲವೊಂದು ಸಲ ಮೌನದಲ್ಲೇ ಮಾತನ್ನು ಹೇಳುವಂತಹ ಪ್ರಯತ್ನವನ್ನು ಮಾಡಿರ್ತೀವಿ, ರೈಟ್. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಇಂತಹ ಏಕಮುಖ ಪ್ರೀತಿ ಅಥವಾ ಒನ್ ಸೈಡೆಡ್ ಲವ್ ಬಗ್ಗೆ ನಾವು ಮಾತಾಡ್ತಾ ಸಾಕ್ತೀವಿ. ಮನಸ್ಸಿನ ಆಳದಲ್ಲಿ

ಇಲ್ಲಿ ಬಹಳಷ್ಟು ಮಾತುಗಳು ಇದೆ. ಅದು ಬಹುಶಃ ಶಾಲಾ ದಿನಗಳಲ್ಲಿ ನಮ್ಮ ಟೀಚರ್ಸ್ ಮೇಲೆ ಆದಂತಹ ಕ್ರಶ್ ಆಗಿರಬಹುದು, ಅಥವಾ ಶಾಲೆಯ ಸಹಪಾಠಿಗಳ ಮೇಲೆ ಅಥವಾ ಸೀನಿಯರ್ಸ್ ಮೇಲೆ ಜೂನಿಯರ್ಸ್ ಮೇಲೆ ಆದಂತಹ ಕ್ರಶ್ನಿಂದ ಶುರುವಾಗಿರಬಹುದು ಈ ಒಂದು ಏಕಮುಖ ಅಥವಾ ಒನ್ ಸೈಡೆಡ್ ಲವ್ ಅನ್ನುವಂಥದ್ದು.

ಎಂಥ ಬ್ಯೂಟಿಫುಲ್ ಫೀಲಿಂಗ್ ಅಲ್ವಾ ಈ ಏಕಮುಖ ಪ್ರೀತಿ ಅಥವಾ ಒನ್ ಸೈಡೆಡ್ ಲವ್ ಅನ್ನೋದು. ಈ ಪ್ರೀತಿ ಅನ್ನೋದು ಯಾರಿಗೂ ಬಲವಂತವಾಗೇನು ಹುಟ್ಟೋದಿಲ್ಲ, ಅದು ಅರಳುವ ಹೂವಿನ ಪರಿಮಳ ಇದ್ದ ಹಾಗೆ. ಯಾವಾಗ ಯಾರ ಮನಸ್ಸಲ್ಲಿ ಅರಳುತ್ತೆ ಅನ್ನೋದೇ ಗೊತ್ತಾಗಲ್ಲ ನೋಡಿ. ಆದರೆ ಎಲ್ಲ ಪ್ರೀತಿಗೂ ಪ್ರತಿಸ್ಪಂದನೆ ಸಿಗಬೇಕು ಅಂತ ಏನಿಲ್ಲ. ಕೆಲವೊಮ್ಮೆ ನಮ್ಮ ಮನಸ್ಸು ಯಾರನ್ನು ತುಂಬ ಇಷ್ಟಪಟ್ಬಿಟ್ಟಿರುತ್ತೆ, ಮೇ ಬಿ ಅದು ನಮ್ಮ ಫೇವ್ರೆಟ್ ಆ್ಯಕ್ಟರ್ ಕೂಡ ಆಗಿರಬಹುದು, ಆದರೆ ಅವರ ಮನಸ್ಸಿನಲ್ಲಿ ನಮ್ಮ ಬಗ್ಗೆ ಅದೇ ಭಾವನೆ ಇದೆಯಾ ಇಲ್ವಾ, ಅಥವಾ ನಾವು ಯಾರು ಅಂತ ಅವ್ರಿಗೆ ಅಟ್ಲೀಸ್ಟ್ ಗೊತ್ತಿದೆಯಾ, ಅದು ಸಹ ನಮ್ಗೆ ಗೊತ್ತಿರಲ್ಲ. ಅದನ್ನೇ ಅಲ್ವಾ ಏಕಮುಖ ಪ್ರೀತಿ ಅಥವಾ ಒನ್ ಸೈಡೆಡ್ ಲವ್ ಅನ್ನೋದು. ಇದು ಸದ್ಯಕ್ಕೆ ಒನ್ ಸೈಡೆಡ್ ಲವ್ನ ಡೆಫಿನಿಷನ್. ಆ್ಯಂಡ್ ನಿಮ್ಮ ಲೈಫ್ನ ಬ್ಯೂಟಿಫುಲ್ ಸ್ಟೋರಿನ ನೀವು ಕೂಡ ಶೇರ್ ಮಾಡಬಹುದು ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013, 9480901103. ಈ ಒಂದು ಸಂಖ್ಯೆಗೆ ಸಂದೇಶ ಬರಲಿ. ಓ ಮೈ ಗಾಡ್, ನಮ್ಮ ರಾಜೇಶ್ ರವರು ಅವರ ಒನ್ ಸೈಡೆಡ್ ಲವ್ ಸ್ಟೋರೀಸ್ನ ಹೇಳಿದ್ದಾರೆ. 7th ಸೈನ್ಸ್ ಟೀಚರು, 10th ಇಂಗ್ಲೀಷ್ ಟೀಚರು, 12th ಸೋಷಿಯಲ್ ಟೀಚರ್, ಡಿಗ್ರೀಲಿ ಮ್ಯಾಮ್ ಒಬ್ಬರು. ಮೊನ್ನೆ ಎಕ್ಸಾಮ್ ಬರೀತಾ ಇದೆ, ಇನ್ವಿಜಿಲೇಷನ್ ಬಂದಿರೋ ಟೀಚರ್ ಮೇಲೂ ಕ್ರಶ್ ಆಯಿತು ಅಂತ. ಇದು ಕ್ರಶ್ ಸ್ಟೋರಿನಪ್ಪ, ನಾವು ಕೇಳ್ತಾ ಇರೋದು ಒನ್ ಸೈಡೆಡ್ ಲವ್ ಸ್ಟೋರಿ ಹೇಳಿ ಅಂತ ಹೇಳ್ತಾ, ಐ ಮೀನ್ ನಿಮ್ಮ ಸ್ಟೋರೀಸ್ ಹೇಳಬೇಡಿ ಬಟ್ ಆಗಿತ್ತಾ ಇಲ್ವಾ ಅದರ ಅನುಭವಗಳನ್ನ ಹೇಳಿ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

ಸುಮಾರಷ್ಟು ಜನ ಸ್ನೇಹಿತರು ಏಕಮುಖ ಪ್ರೀತಿನ ಸೋಲುವ ಪ್ರೀತಿ ಅಥವಾ ಭಗ್ನ ಪ್ರೀತಿ ಅಂತ ಅನ್ಕೊಂತಾರೆ. ನೋ, ಅದಲ್ಲ, ಅದು ನಮ್ಮ ಹೃದಯದ ನಿಸ್ವಾರ್ಥ ಭಾವನೆಯ ಪ್ರತಿಬಿಂಬ. ಯಾರನ್ನಾದರೂ ನಿಜವಾಗಿ ಪ್ರೀತಿಸೋದು ಅದೊಂದು ಸುಂದರವಾದಂತಹ ಅನುಭವ ಅಲ್ವಾ? ಆದರೆ ಆ ಪ್ರೀತಿಗೆ ಪ್ರತಿಯಾಗಿ ಪ್ರೀತಿ ಸಿಗಲೇಬೇಕು ಅನ್ನೋಂಥ ನಿರೀಕ್ಷೆ ಇಟ್ಕೊಳ್ಳೋದು ಕೆಲವೊಮ್ಮೆ ನಮ್ಮನ್ನು ನೋಯಿಸಬಹುದು. ಆದ್ದರಿಂದ ನಿಜವಾದ ಅನ್ಕಂಡೀಷನಲ್ ಲವ್ ಅಂದರೆ ಈ ಒನ್ ಸೈಡೆಡ್ ಲವ್ ಅನಿಸುತ್ತೆ. ಪ್ರೀತಿ ಅಂದರೆ ಕೇವಲ ಜೊತೆಯಾಗಿ ಬದುಕೋದು ಮಾತ್ರ ಅಲ್ಲ, ಕೆಲವೊಮ್ಮೆ ಅವರ ಸಂತೋಷದಲ್ಲಿ ನಮ್ಮ ಸಂತೋಷವನ್ನು ಕಂಡುಕೊಳ್ಳೋದು ಪ್ರೀತಿಯ ಒಂದು ರೂಪ. ಅದಕ್ಕೆ ಅಲ್ವಾ ಈಗಲೂ ಕೂಡ ರಾಧಾಕೃಷ್ಣರ ಪ್ರೀತಿ ಎಲ್ಲರಿಗೂ ಹಿತ ಅನಿಸೋದು, ಪ್ರೇರಣೆ ಅನಿಸ್ತಾ ಹೋಗೋದು. ಬಹಳಷ್ಟು ಭಾವನಾತ್ಮಕವಾದಂತಹ ಸಂದೇಶಗಳು ಬರ್ತಿದೆ, ಖಂಡಿತ ಎಲ್ಲರ ಸಂದೇಶಗಳನ್ನ ಓದ್ತಾ ಇದ್ದೀನಿ. ಕೆಲವೊಂದನ್ನ ಆನರ್ ಹೇಳಲಿಕ್ಕಾಗಲ್ಲ, ಬಟ್ ಒಂದು ಉತ್ತಮವಾದಂತಹ ಮನಸ್ಥಿತಿಯಿಂದ ನಿಮ್ಮೆಲ್ಲರಿಗೂ ಕೂಡ ಉತ್ತಮವಾಗಿದ್ದೇ ಸಿಗಲಿ ಅಂತ ಆಶಯನ ಅಷ್ಟೇ ವ್ಯಕ್ತಪಡಿಸ್ತೀನಿ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

ಸಂದೇಶಗಳನ್ನೆಲ್ಲ ಓದ್ತಾ ಇದ್ದೆ. ನನಗೆ ಅನಿಸಿದ್ದು ಒಂದೇ ಸ್ನೇಹಿತರೆ, ಯಾವತ್ತೂ ಈ ಒಂದು ವಿಷಯನ ನಾವು ನೆನಪಿನಲ್ಲಿಟ್ಕೊಬೇಕು. ನಿಮ್ಮನ್ನು ಪ್ರೀತಿಸಿದ ವ್ಯಕ್ತಿಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ಆತ್ಮಗೌರವವನ್ನು ಕಳೆದುಕೊಳ್ಬಾರ್ದು. ನಮ್ಮ ಕನಸುಗಳನ್ನ, ನಮ್ಮ ನಗುವನ್ನು, ನಮ್ಮ ಬದುಕನ್ನು ನಿಲ್ಲಿಸಬಾರ್ದು. ಬಿಕಾಸ್ ಇಟ್ ಇಸ್ ಜಸ್ಟ್ ಅ ಪಾರ್ಟ್ ಆಫ್ ಲೈಫ್. ದ ಹೋಲ್ ಲೈಫ್ ಇಸ್ ತುಂಬ ದೊಡ್ಡದಲ್ವಾ? ಯಾಕಂದರೆ ನಮ್ಮನ್ನು ಅರ್ಥ ಮಾಡಿಕೊಳ್ಳುವ, ಗೌರವಿಸುವ, ನಮ್ಮ ನಗುವಿನ ಬೆಲೆ ಅರಿಯುವಂತಹ ವ್ಯಕ್ತಿ ಎಲ್ಲೋ ನಮ್ಮ ಜೀವನದಲ್ಲಿ ನಮ್ಮನ್ನು ಎದುರು ನೋಡ್ತಾ ಇರಬಹುದಲ್ವಾ? ಆದ್ದರಿಂದ ಏಕಮುಖ ಪ್ರೀತಿ ನಮಗೆ ಒಂದು ಪಾಠವನ್ನು ಕಲಿಸುತ್ತೆ. ಪ್ರೀತಿಸೋದಕ್ಕಿಂತ ಮೊದಲು ನಮ್ಮನ್ನು ನಾವು ಪ್ರೀತಿಸಬೇಕು ಅನ್ನುವಂತಹ ಒಂದು ವಿಶೇಷವಾದಂತಹ ಪಾಠವನ್ನು ನಮಗೆ ಹೇಳುತ್ತೆ. ಜೀವನದಲ್ಲಿ ಕೆಲವರು ನೆನಪುಗಳಾಗಿ ಉಳಿತಾರೆ, ಆದರೆ ಜೀವನವೇ ಅವರೊಂದಿಗೆ ನಿಂತು ಹೋಗಬೇಕು ಅಂತ ಏನಿಲ್ಲ. ಹಾಗಾಗಿ ನಿಮ್ಮ ಹೃದಯವನ್ನು ನೋಯಿಸದೆ, ನೆನಪುಗಳನ್ನ ದ್ವೇಷಿಸದೆ ಅವು ನಿಮ್ಮನ್ನು ಮತ್ತಷ್ಟು ಪ್ರಬುದ್ಧರನ್ನಾಗಿ ಮಾಡಿ ಮತ್ತೆ ನಗಲಿಕ್ಕೆ ಕಲಿಸ್ಬೇಕು. ಅದೇ ನಿಜವಾದ ಪ್ರೀತಿ ಅಂದರೆ ಸಾರ್ಥಕತೆ ಅಲ್ವಾ? ಮುಂದಿನ ಗೀತೆಯೊಂದಿಗೆ ಸಾಗೋಣ. ಹೋಪ್ಫುಲಿ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ ಅನ್ಕೊಂತೀನಿ. ಇವತ್ತಿನ ಕಾರ್ಯಕ್ರಮವನ್ನು ಕೇಳಿ ಮನಸಾರಿ ಈ ಗೀತೆ ನಿಮ್ಮ ನಿಮಗೋಸ್ಕರ.

ಗ್ರೀನ್ ಸಿಗ್ನಲ್ ಚಿತ್ರದಿಂದ ಗೀತನ ಕೇಳಿದ್ರಿ. ಎಷ್ಟೋ ಜನ ಕಾಯ್ತಿರ್ಬಹುದಲ್ಲ ನಮ್ಮ ಪ್ರೀತಿಗೂ ಒಂದು ಒಳ್ಳೆ ಗ್ರೀನ್ ಸಿಗ್ನಲ್ ಬಿಳಿ ಅಂತ, ಆ್ಯಂಡ್ ನಾವು ಕೂಡ ಹಾರೈಸ್ತೀವಿ. ಸಂತೋಷ್ ಚಿತ್ರಗಾರ ಹೊಸಪೇಟೆಯಿಂದ ಸಂದೇಶ ಕಳಿಸಿ, ಇಂದಿನ ಏಕಮುಖದ ಬಗ್ಗೆ ಇರುವ ಹಾಡುಗಳು ನನ್ನ ಕಾಲೇಜ್ ದಿನಗಳ ಆ ಸಂತೋಷ ಮತ್ತು ನೋವುಗಳನ್ನ ನೆನಪು ಮತ್ತೊಮ್ಮೆ ಮಾಡುವು. ಈ ಎಲ್ಲ ಅನುಭವಗಳನ್ನ ನನ್ನ ಮನಸ್ಸಿಗೆ ತಂದಿದ್ದಾವೆ ಈ ಹಾಡುಗಳು ವಿಭಿನ್ನ. ಆ್ಯಂಡ್ ಈ ವಿಷಯಕ್ಕೆ ಧನ್ಯವಾದ ಅಂತ ಹೇಳ್ತಾ ಇದ್ರೆ, ಥ್ಯಾಂಕ್ ಯು ಸೋ ಮಚ್ ತಮ್ಮ ಸಂದೇಶಕ್ಕೆ. ಇವತ್ತಿನ ಕಾರ್ಯಕ್ರಮ ನಮಗೆ ಬಹಳ ಇಷ್ಟ ಆಯಿತು ಅಂತ ಕಿಶನ್ ರೋಷನ್ ಶೋಭರಾಣಿ ಹನುಮಂತೇಗೌಡ ಹ್ಯಾಡ್ಲಿ ಮಲವಳ್ಳಿ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಆ್ಯಂಡ್ ಅ ವೆರಿ ಬ್ಯೂಟಿಫುಲ್ ಮೆಸೇಜ್ ನಾನು ಖಂಡಿತ ಕಾಯ್ತಿದ್ದೆ ಈ ಸಂದೇಶಕ್ಕೋಸ್ಕರ. ಮಹೇಶ್ ಅವರು ನಗೂರಿನಿಂದ ಸಂದೇಶ ಕಳಿಸಿ, ಒನ್ ಸೈಡೆಡ್ ಲವ್ ತುಂಬ ಚೆನ್ನಾಗಿರುತ್ತೆ ಮೇಡಮ್, ಫೇಲ್ಯೂರ್ ಮತ್ತು ರಿಜೆಕ್ಷನ್ನ ಭಯ ಅಂತೂ ಇರೋದೇ ಇಲ್ಲ ಅಂತಿದ್ದೀರಾ, ವೆರಿ ವೆರಿ ಟ್ರೂ. ಶೋಭಾ ಶೆಟ್ಟಿ ಚಿಕ್ಕಮಗಳೂರಿನಿಂದ ಸಂದೇಶ ಕಳಿಸಿದರೆ, ಖಂಡಿತ ಯಾರಿಂದ ಸಹ ನಾವು ನಿರೀಕ್ಷೆಗಳನ್ನ ಇಟ್ಕೊಬಾರ್ದು, ನಿರೀಕ್ಷೆಗಳು ಯಾವಾಗಲೂ ಮನಸ್ಸಿಗೆ ನೋವನ್ನು ಕೊಡುತ್ತೆ. ಆ್ಯಂಡ್ ಮಾದನ ಹಿಪ್ಪರ್ಗೆಯಿಂದ ಶಿವಲಿಂಗಪ್ಪ ಬದ್ರಿ ಹಾಗೂ ಮನೆಯವರು ನಮಗೆ ಒನ್ ಸೈಡ್ ಪ್ರೀತಿಯ ಕುರಿತು ಕೆಲವೊಂದು ವಿಷಯಗಳನ್ನ ಬಹಳ ಸುಂದರವಾಗಿ ಹೇಳಿದ್ದಾರೆ. ಫಸ್ಟ್, ಮೌನವೇ ಆಭರಣ. ಅವಳ ಅಥವಾ ಅವನ ದೃಷ್ಟಿಯಲ್ಲಿ ತಾನೊಬ್ಬ ಕೇವಲ ಸ್ನೇಹಿತ, ಆದರೆ ಆ ವ್ಯಕ್ತಿಯ ಪ್ರತಿಯೊಂದು ನಗುವಿಗೂ ಕಣ್ಣೀರು ಒರೆಸುವುದಕ್ಕೂ ತನ್ನದೇ ಆದ ತ್ಯಾಗದ ಕಲ್ಪನೆಗಳನ್ನ ಮಾಡಿಕೊಳ್ಳೋದು. ಎರಡನೇದು, ದೂರದಿಂದಲೇ ಆರಾಧನೆಯನ್ನು ಮಾಡೋದು. ತನ್ನ ಮನಸ್ಸಿನಲ್ಲಿರುವ ಪ್ರೀತಿಯನ್ನು ಹೇಳಿಕೊಳ್ಳಲು ಸಾಧ್ಯವಾಗದೆ ಆ ವ್ಯಕ್ತಿಯ ಪ್ರತಿಯೊಂದು ಗೆಲುವನ್ನು ದೂರದಿಂದಲೇ ಸಂಭ್ರಮಿಸೋದು. ಕೊನೆಯದಾಗಿ, ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದಾಗ ಎದುರಿನ ವ್ಯಕ್ತಿಯಿಂದ ಸ್ನೇಹದ ಹೊರತಾಗಿ ಬೇರೇನೂ ಸಿಗದೆ ಇರೋದು ಅಂತ ಮೌನವಾಗಿ ತಿಳಿಯೋದು. ಇದಕ್ಕೆ ನೀವು ಹೃದಯನ ಒಡೆದ ಕ್ಷಣ ಅಂತ ಬರ್ತಿದ್ದೀರಾ, ಆದರೆ ನಾನು ಹೇಳೋದು ಇದು ನಿಮ್ಮ ಆತ್ಮಗೌರವವನ್ನು ನೀವು ಕಾಪಾಡಿಕೊಳ್ಳುವಂಥ ಕ್ಷಣ. ಯಾಕಂದರೆ ನಮ್ಮನ್ನು ಬಿಟ್ಟು ಹೋದವರು ನಮ್ಮ ಕಥೆಯ ಅಂತ್ಯವಲ್ಲ, ನಮ್ಮ ಬದುಕಿನ ಹೊಸ ಅಧ್ಯಾಯಕ್ಕೆ ಕಾರಣ ಮಾತ್ರರಾಗಿರ್ತಾರೆ. ಇದೇ ಜೀವನ, ಇದೇ ಪ್ರೀತಿ, ಇದೇ ಅದರ ಸೌಂದರ್ಯ. ನಗ್ತಾ ಇರಿ, ಸಂತೋಷವಾಗಿರಿ, ನಿಮ್ಮನ್ನು ನೀವು ಪ್ರೀತಿಸಿಕೊಳ್ಳೋದಕ್ಕೆ ಯಾವತ್ತೂ ಮರಿಬೇಡಿ ಅಂತ ಈ ಮಾತನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲರ ಲೈಫಲ್ಲೂ ಒಂದು ಒನ್ ಸೈಡೆಡ್ ಲವ್ ಇದ್ದೇ ಇರುತ್ತೆ ಅಂತ ರಮ್ಯಾ ರಮೇಶ್ ಬಿಡದಿಯಿಂದ ಸಂದೇಶ ಕಳಿಸಿದ್ದಾರೆ. ಇರಬಹುದೇನೋ ಅಲ್ವಾ. ದಾವಣಗೆರೆಯಿಂದ ಸರಳ ಅವರು ಸಂದೇಶ ಕಳಿಸಿ, ವಿಷಯ ಯಾವುದೇ ಇರಲಿ, ಹಾಡು ಯಾವುದೇ ಹಾಕಲಿ, ನೀವು ರೇಡಿಯೋದಲ್ಲಿದ್ದರೆ ನಮ್ಮ ಮನೆಯಲ್ಲಿ ಒಂದು ಒಳ್ಳೆ ವಾತಾವರಣ ಸೃಷ್ಟಿಯಾಗುತ್ತೆ ಅಂತ ಹೇಳ್ತಾ ಇದ್ದೀರ. ಥ್ಯಾಂಕ್ ಯು ಸೋ ಮಚ್. ಇದಕ್ಕಿಂತ ಸಂತೋಷ ಏನು ಬೇಕು ನನಗೆ ಅಲ್ವಾ. ತುಂಬ ತುಂಬ ಥ್ಯಾಂಕ್ಸ್ ಸರಳ ಅವರೇ. ಧನ್ಯವಾದಗಳು ತಮ್ಮ ಪ್ರೀತಿಯ ಸಂದೇಶಕ್ಕೆ. ಆ್ಯಂಡ್ ಶಕುಂತಲಾ ಶಂಕರ್ ಮಂಡ್ಯದಿಂದ, ಸರ್ ಇಷ್ಟು ಪ್ರೀತಿ ನೀವು ಕೊಡ್ತಾ ಇದ್ದೀರಾ, ಇನ್ನೇನು ಹೇಳಿ, ನಂದು ಕೂಡ ನಿಮಗೆ ಕೋಟಿ ನಮನಗಳು, ನಮಸ್ಕಾರ. ಸೊ ಮತ್ತೊಂದು ಸೊಗಸಾದ ಗೀತೆಯನ್ನು ಕೇಳೋಣ ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ನಲ್ಲಿ. ಸೊ ಪ್ರೀತಿಯ ಕುರಿತು ನಾವು ಮಾತಾಡಿದಂಥ ವಿಷಯಗಳು ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ನೆನಪಿರಲಿ, ಒನ್ ಸೈಡೆಡ್ ಲವ್ಗಿಂತ ದೊಡ್ಡದು ಬದುಕು, ಬದುಕನ್ನು ಪ್ರೀತಿಸೋದನ್ನ ಕಲಿಯಿರಿ. ಆ್ಯಂಡ್ ಯಾರಿಂದ ಯಾವ ನಿರೀಕ್ಷೆಗಳು ಬೇಡ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

ಕೇಳಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮ. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಸಾರ ಮಾಡಿದಂತಹ ಗೀತೆಗಳು, ಪ್ರಸ್ತುತಪಡಿಸಿದಂತಹ ವಿಷಯಗಳು ನಿಮಗೆ ಇಷ್ಟ ಆಗಿದೆ ಅಂತ ನಿಮ್ಮ ಸಂದೇಶಗಳೇ ಹೇಳ್ತಾ ಇದೆ. ಧನ್ಯವಾದಗಳು ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ, ಸಿಗುವ ಮತ್ತೆ ಮುಂದಿನ ಕಾರ್ಯಕ್ರಮಗಳಲ್ಲಿ ಅಂತ ಹೇಳ್ತಾ ಸದ್ಯಕ್ಕೆ ನಾಗೇಶ್ರೀ ಅವ್ರನ್ನ ವೆಲ್ಕಮ್ ಮಾಡ್ತಾ ನಾನು ಸದ್ಯಕ್ಕೆ ಟಾಟಾ ಬಾಯ್ ಬಾಯ್ ಅಂತ ಹೇಳುವಂತಹ ಸಮಯವಾಗಿದೆ. ನಮಸ್ಕಾರ, ಶುಭ ದಿನ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ಆಪ್ಗೆ ಪಸಂದಲ್ಲಿ ನಿಮ್ಮ ಇಷ್ಟದ ಗೀತೆಗಳಿಗಾಗಿ ರಿಕ್ವೆಸ್ಟ್ ಕಳಿಸಬಹುದು. ನೀವು 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಅಂದ ಹಾಗೆ ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಇವತ್ತು ಮುಖೇಶ್ ಅವರ 103ನೇ ಹುಟ್ಟುಹಬ್ಬ ಅಂತ ಹೇಳಿ ನೆನಪು ಮಾಡ್ಕೊಳ್ತಾ ತುಂಬಾ ಜನ ಮುಖೇಶ್ ಅವರ ವಾಯ್ಸ್ನಲ್ಲಿರುವಂತಹ ಹಾಡುಗಳಿಗಾಗಿ ರಿಕ್ವೆಸ್ಟ್ ಕಳಿಸ್ತಾ ಇದ್ದೀರಿ. ಖಂಡಿತವಾಗ್ಲೂ ನಿಮ್ಮಿಷ್ಟದ ಗೀತೆಗಳನ್ನ ಕೇಳಿಸ್ತಾ ಸಾಕ್ತೀವಿ. ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೈನ್ಬೋ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಪಿಎಂ ಜಯ್, ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
3: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ ಆಪ್ಕಿ ಪಸಂದಲ್ಲಿ ಎನ್ ಆರ್ ಪ್ರಸಾದ್ ಅವರು ಮುಖೇಶ್ ಅವರ ಕುರಿತಾಗಿ ಒಂದು ಇಂಟ್ರೆಸ್ಟಿಂಗ್ ಸಮಾಚಾರವನ್ನು ಕಳಿಸಿದ್ದಾರೆ, ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕಳಿಸಿದ್ದಾರೆ. ನಮಗೆ ಹೊರಗಡೆ ಕಲಾವಿದರು ಅಥವಾ ಸಂಗೀತಗಾರರು ಚಿತ್ರನಟರು ಹೇಗೆಯೇ ಕಾಣಬಹುದು, ನಮ್ಮ ಕಣ್ಣಿಗೆ ಅವರು ಹೀರೋಗಳು. ಆದರೆ ಮನೆಯಲ್ಲಿ ಅವರು ತಂದೆಯ ಸ್ಥಾನವನ್ನು, ಮಗನ ಸ್ಥಾನವನ್ನು, ಪತಿಯ ಸ್ಥಾನವನ್ನು ಹೇಗೆ ನಿರ್ವಹಿಸ್ತಾ ಇದ್ದಾರೆ ಅನ್ನೋದರ ಮೇಲೆ ಅವರ ವೈಯಕ್ತಿಕ ಬದುಕು ನಿಂತಿರುತ್ತೆ. ಮುಖೇಶ್ ಅವರು ಎಂತಹ ಒಬ್ಬ ಪ್ರೀತಿಪಾತ್ರ ತಂದೆ ಆಗಿದ್ದರು, ಹಾಗೆಯೇ ಎಷ್ಟು ತಮ್ಮ ಮಕ್ಕಳ ಕಡೆಗೆ ಅವರಿಗೆ ಕಾಳಜಿ ಇತ್ತು, ಹಾಗೆಯೇ ಬದುಕಿನ ಪಾಠಗಳನ್ನು ಕಲಿಸಬೇಕಾದ್ರೆ ಕಠಿಣವಾಗುವಂತಹ ಒಂದು ಅವಕಾಶ ಕೂಡ ಅವರು ಉಳಿಸ್ಕೊಂಡಿದ್ರು ಅನ್ನೋದನ್ನು ಸುತ್ಸತೆ ಇವರು ಕೊಟ್ಟಿರುವಂತಹ ಒಂದು ಕಥೆ. ಮುಖೇಶ್ ಅವರ ಮಗ ನಿತಿನ್ ಮುಖೇಶ್ ಅವರಿಗೆ ಒಂದ್ಸಲ ಬೈಕ್ ತಗೋಬೇಕು ಅಂತ ತುಂಬಾನೇ ಆಸೆ ಆಗತ್ತಂತೆ, ಮತ್ತೆ ಡಿಮ್ಯಾಂಡ್ ಮಾಡ್ತಾರಂತೆ ಅವರ ತಂದೆಯ ಹತ್ರ, ನನಗೆ ಕಾಲೇಜ್ಗೆ ಹೋಗೋದಕ್ಕೆ ಬೈಕ್ ಬೇಕು, ಎಲ್ಲರೂ ಕೂಡ ಬೈಕಲ್ಲೇ ಬರ್ತಾರೆ ಅಂತ ಹೇಳಿ ಮುಖೇಶ್ ಅವರು ಮರು ಮಾತಿಲ್ಲದೆ ಅವರಿಗೆ ಒಂದು ಬೈಕ್ ಕೊಡಿಸಿದ್ರಂತೆ. ಒಂದಷ್ಟು ದಿನಗಳು ಕಳೀತಂತೆ. ಒಂದು ದಿನ ನಿತಿನ್ ಅವರು ನೋಡಿದ್ರಂತೆ, ಮುಖೇಶ್ ನಮ್ಮೆಲ್ಲರ ಕಣ್ಮಣಿ, ಬಾಲಿವುಡ್ನ ಅತ್ಯಂತ ಒಳ್ಳೆಯ ಹಾಡುಗಾರರಲ್ಲಿ ಒಬ್ಬರಾದಂತಹ, ಎಷ್ಟೋ ಜನರ ಮನಸ್ಸನ್ನು ಸೂರೆಗೊಂಡಂತಹ ಗಾಯಕ ಮುಖೇಶ್ ಅವರು ತುಂಬಿ ತುಳುಕ್ತಾ ಇದ್ದಂತಹ ಬಸ್ಸಿನಿಂದ ಪಡಬಾರದ ಪಾಡುಪಟ್ಟು ಅತೀ ಕಷ್ಟದಿಂದ ಕೆಳಗಡೆ ಇಳಿತಾ ಇರೋದನ್ನು ನೋಡಿದ್ರಂತೆ ನಿತಿನ್ ಅವರು. ಅದನ್ನು ನೋಡಿ ಅವರ ಕಣ್ಣಲ್ಲಿ ನೀರು ಬಂತಂತೆ. ಹಾಗೆ ಮನೆಗೆ ಬಂದ ಮೇಲೆ ಕೇಳಿದ್ರಂತೆ ಅವರು, ಯಾಕಪ್ಪ ಹೀಗೆ ಮಾಡಿದೆ ನೀನು ಅಂತ ಹೇಳಿ. ಅಂದರೆ ಮಗನಿಗೆ ಬೈಕ್ ಕೊಡಿಸ್ಬೇಕು ಅನ್ನೋಂಥ ಒಂದು ಆಸೆಯನ್ನು ಅವರು ಪೂರೈಸಬೇಕು ಅನ್ನೋಂತಹ ಕಾರಣಕ್ಕಾಗಿ ತಮ್ಮಲ್ಲಿದ್ದಂತಹ ಕಾರ್ನೆ ಮಾರಿ ಮಗನಿಗೆ ಬೈಕ್ ಕೊಡಿಸಿದ್ರು. ಇದರಿಂದ ನಿತಿನ್ ಅವರಿಗೆ ಗೊತ್ತಾಯ್ತಂತೆ, ನಾನು ನನ್ನ ಹಕ್ಕಿನಿಂದ ಏನೇನೋ ಡಿಮ್ಯಾಂಡ್ ಮಾಡೋದಲ್ಲ, ಆದರೆ ಸಂಪಾದಿಸಬೇಕು, ಸ್ವತಃ ನಾನೇ ಸಂಪಾದಿಸಬೇಕು, ಪೋಷಕರ ಹತ್ರ ಹೀಗೆ ಕೇಳಬಾರ್ದು ಅನ್ನೋದು ಗೊತ್ತಾಯ್ತಂತೆ ಅವರಿಗೆ. ಅದಾದಮೇಲೆ ಇನ್ನೊಂದ್ಸಲ ಏನಾಗಿತ್ತು ಅಂತ ಅಂದರೆ, ನಿತಿನ್ ಅವರು ಯಾರಿಗೂ ಗೊತ್ತಿಲ್ಲದ ಹಾಗೆ ಅಂತ ಅವ್ರು ಅಂದ್ಕೊಂಡು, ಅಂದರೆ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಗೊತ್ತಾಗಲ್ಲ ಅಂತ ಅಂದ್ಕೊಳತ್ತಲ್ಲ, ಹಾಗೆ ಯಾರಿಗೂ ಗೊತ್ತಾಗಲ್ಲ ಅಂದ್ಕೊಳ್ತಾ ಸಿಗರೇಟ್ನ ಸೇದೋದನ್ನು ಅಭ್ಯಾಸ ಮಾಡಿಕೊಂಡಿದ್ರಂತೆ. ಮತ್ತೆ ಇದು ಅವರ ತಂದೆಗೆ ಗೊತ್ತಿಲ್ಲ ಅಂತಲೇ ಅವರು ಭಾವಿಸಿದ್ರಂತೆ. ಒಂದ್ಸಲ ಮುಖೇಶ್ ಅವರು US ಸ್ಟೇಜ್ ಶೋ ಕೊಡೋದಕ್ಕೆ ಹೋದಾಗ ವಾಪಸ್ ಬರ್ತಾ ನಿತಿನ್ ಅವರಿಗೆ ಒಂದು ದೊಡ್ಡ ಕಾರ್ಟನ್ ತುಂಬಾ ಇಂಪೋರ್ಟೆಡ್ ಸಿಗರೇಟ್ಸ್ನ ತೆಗೆದುಕೊಂಡು ಬಂದು ಕೊಟ್ಟಿದ್ರಂತೆ. ಮುಖೇಶ್ ಅವರ ಮಗ ನಿತಿನ್ಗೆ ಇದನ್ನು ಕೊಟ್ಟಾಗ ಅವರು ಆಶ್ಚರ್ಯಚಕಿತರಾಗಿ ಕೇಳಿದ್ರಂತೆ, ಏ ನಿನಗೆ ಗೊತ್ತಪ್ಪ ನಾನು ಸೀಕ್ರೆಟ್ ಆಗಿ ಸಿಗರೇಟ್ ಸೇದೋದು ಅಂತ ಹೇಳಿ. ಆಗ ಅವರು ಹೇಳಿದ್ರಂತೆ ಮುಖೇಶ್ ಅವರು, ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ ನಿನ್ ಕೊಟ್ಟಾಗಿ ಸೇದೋದು, ಏನಾದರೂ ಮಾಡೋಂಗಿದ್ರೆ ಕಣ್ಣು ಮುಚ್ಚಾಲೆ ಯಾಕೆ ಆಡ್ತೀಯ, ಯಾಕೆ ಕದ್ದು ಮುಚ್ಚಿ ಸೇತೀಯ, ಧೈರ್ಯವಾಗಿ ಎಲ್ಲರ ಮುಂದೆ ಸೇದು ಅಂತ ಹೇಳಿ ಕೊಟ್ರಂತೆ. ಒಂಥರ ನಾಚಿಕೆ ಗೇಡು ಅಂತ ಅನಿಸಿ ನಿತಿನ್ ಅವರು ಅವತ್ತಿನಿಂದ ಸ್ಮೋಕ್ ಮಾಡೋದನ್ನೇ ಬಿಟ್ಬಿಟ್ರಂತೆ. ಹೀಗಿದೆ ನೋಡಿ ಕಥೆ. ಅಂದರೆ ತಂದೆಯಾಗಿ ಯಾವಾಗ ಪ್ರೀತಿ ತೋರಿಸ್ಬೇಕು, ಯಾವಾಗ ಬೈದು ಬುದ್ಧಿ ಹೇಳಬೇಕು, ಯಾವಾಗ ತಮ್ಮ ನಡತೆಯಿಂದ ಬುದ್ಧಿಯನ್ನು ಕಲಿಸಬೇಕು, ಪ್ರತಿಯೊಂದನ್ನು ಕೂಡ ಮುಖೇಶ್ ಅವರು ಅರ್ತಿದ್ರು ಅಂತ ಅನಿಸುತ್ತೆ. ಇದು ಬರೀ ಮುಖೇಶ್ ಮತ್ತು ಅವರ ಮಗನ ನಡುವಿನ ಸಂಬಂಧ ಮಾತ್ರ ಅಲ್ಲ, ನಮ್ಮಲ್ಲಿ ಎಷ್ಟೋ ಜನರ ಮನೆಯಲ್ಲೂ ಕೂಡ ತಂದೆ ಮಕ್ಕಳ ಬಾಂಧವ್ಯ ಹೀಗೆ ಇರಬಹುದಲ್ವಾ. ಇಂಥದ್ದೊಂದು ಚಂದದ ಟ್ರಿವಿಯಾಗಾಗಿ ಎನ್ ಆರ್ ಪ್ರಸಾದ್ ಅವರಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀವಿ. ನೀವು ಕೂಡ ನಿಮ್ಮಿಷ್ಟದ ಗೀತೆಗಳಿಗಾಗಿ ರಿಕ್ವೆಸ್ಟ್ ಕಳಿಸಿ ಕೇಳ್ತಾ ಇರಿ ಆಕಾಶವಾಣಿ FM ರೈನ್ಬೋ.

ಮ್ಯೂಸಿಕಲ್ ಯಾರ್ಸ್ ಮ್ಯಾಜಿಕಲ್ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಪುರದಲ್ಲಿ. ನಾವೀಗ ಮುಖೇಶ್ ಅವರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಂಡ್ವಿ. ಇದೀಗ ಪಂಚಮ್ ದಾ ಅವರ ಕುರಿತಾಗಿ ಇಂಟ್ರೆಸ್ಟಿಂಗ್ ಅನಿಸುವಂತಹ ವಿಷಯಗಳನ್ನ ಒಂದಷ್ಟನ್ನು ತಗೊಂಡು ಬಂದಿದ್ದೀನಿ. ಪಂಚಮ್ ದಾ ಅವರಿಗೆ ನಮಗೆ ಗೊತ್ತಿದ್ದ ಹಾಗೆ ನ್ಯಾಚುರಲ್ ಸೌಂಡ್ಸ್ನ ಯೂಸ್ ಮಾಡೋದು ಮ್ಯೂಸಿಕ್ನಲ್ಲಿ ಇಷ್ಟ ಇತ್ತು. ಹಾಗೆಯೇ ಯಾರು ಕೂಡ ಯೋಚನೆ ಮಾಡದೇ ಇರುವಂತಹ ಇನ್ಸ್ಟ್ರೂಮೆಂಟ್ಸ್ನು ಕೂಡ ತಮ್ಮ ಗೀತೆಗಳಲ್ಲಿ ಬಳಸೋದಕ್ಕೆ ಅವರು ಬಹಳಾನೆ ಪ್ರಸಿದ್ಧಿಯನ್ನು ಪಡೆದಿದ್ರು. ಹಾಗೆ ರಿದಮ್ ಜೊತೆಗೂ ಕೂಡ ಅವರು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರು. ಇವೆಲ್ಲ ಕೂಡ ನಮಗೆ ಗೊತ್ತಿದೆ ಅಲ್ವಾ. ಇದಲ್ಲದೆ ಸಿಂಗಿಂಗ್ ಅಲ್ಲದೆ ಮ್ಯೂಸಿಕ್ ಅಲ್ಲದೆ ಅವರಿಗೆ ಮತ್ತಿನ್ಯಾವುದರಲ್ಲಿ ತುಂಬ ಪ್ಯಾಷನ್ ಇತ್ತು ಅಂತ ಯೋಚನೆ ಮಾಡ್ತಾ ಹೋದರೆ ಹುಡುಕ್ತಾ ಹೋದರೆ ಅವರಿಗೆ ಅಡುಗೆಯಲ್ಲಿ ತುಂಬಾ ಆಸಕ್ತಿ ಇತ್ತಂತೆ. ಹಾಗೆಯೇ ಹಸಿಮೆಣಸಿನಕಾಯಿ ಬೆಳೆಯೋದ್ರಲ್ಲೂ ಕೂಡ ತುಂಬಾ ಆಸಕ್ತಿ ಇತ್ತಂತೆ. ಅವರ ಮನೆಯಲ್ಲಿ ನೀವು ನಂಬೋದಕ್ಕೆ ಸಾಧ್ಯ ಇಲ್ಲ, 200 ಹೆಚ್ಚು ವೆರೈಟಿ ಆದಂಥ ಹಸಿಮೆಣಸಿನಕಾಯಿಗಳನ್ನ ಬೆಳೆದಿದ್ರಂತೆ ಅವರು. ಅದಕ್ಕೆ ಅವರು ತುಂಬಾ ಫೇಮಸ್ ಇದ್ರಂತೆ. 1980s ಇನ್ನೂರಕ್ಕೂ ಹೆಚ್ಚು ವೆರೈಟಿ ಹಸಿಮೆಣಸಿನಕಾಯಿ ಅವರ ತೋಟದಲ್ಲಿ ಇತ್ತಂತೆ. ಹಾಗೆಯೇ ಫಾಸ್ಟಾಗಿ ಕಾರನ್ನ ಓಡಿಸೋದಿರಬಹುದು, ಹಾಗೆಯೇ ವಿಸ್ಕಿ ಕುಡಿಯೋದಿರಬಹುದು, ಇವೆಲ್ಲದರಲ್ಲೂ ಕೂಡ ಅವರಿಗೆ ಒಂದು ಅಭಿರುಚಿ ಇದ್ದಂತೆ. ಹಾಗೆಯೇ ತುಂಬ ಅಭಿರುಚಿಪೂರ್ಣವಾಗಿ ಬದುಕೋದಕ್ಕೂ ಕೂಡ ಅವರಿಗೆ ತುಂಬಾ ಇಷ್ಟ ಆಯ್ತಂತೆ. ಅವರಿಗೆ ಅಂತಲೇ ಡಿಸೈನ್ ಮಾಡಿದಂಥ ಒಂದು ಪರ್ಫ್ಯೂಮ್ ಇತ್ತಂತೆ. ಅದರಲ್ಲಿ ಒಂದು ನಿಂಬೆಹಣ್ಣಿನ ಘಮ, ಹಾಗೆ ಗೆರಾನಿಯಂ, ಹಾಗೆ ಸೆಡಾರ್ ವುಡ್, ಇದರ ಜೊತೆಗೆ ಒಂದು ಸ್ವಲ್ಪ ಮಸ್ಕ್, ವಾಯ್ಲೆಟ್, ಹಾಗೆ ಸೇಜ್ ಬೆರೆಸಿದಂತಹ ಒಂದು ವಿಶಿಷ್ಟವಾದಂತಹ ಸುಗಂಧ ದ್ರವ್ಯವನ್ನು ಅವರಿಗಾಗಿ ತಯಾರಿಸಿಕೊಡ್ತಾ ಇದ್ರಂತೆ. ಮತ್ತು ಅದನ್ನು ಮಾತ್ರ ಅವರು ಬಳಸ್ತಾ ಇದ್ರಂತೆ. ಹೀಗೆ ಬರೀ ಸಂಗೀತದಲ್ಲಿ ಮಾತ್ರ ಇದು ಹೀಗೆ ಇರಬೇಕು ಅನ್ನುವಂತಹ ಪ್ರಯೋಗಶೀಲತೆ, ಎಕ್ಸ್ಪೆರಿಮೆಂಟೇಷನ್ ನಾವು ಕಾಣೋದಕ್ಕೆ ಸಾಧ್ಯ ಅಂತ ಅಂದ್ಕೊಳ್ಳೋ ಹಾಗಿಲ್ಲ. ಬದುಕಿನಲ್ಲೂ ಕೂಡ ಅಂಥದ್ದೇ ಅಭಿರುಚಿಯನ್ನು, ಅಷ್ಟೇ ಫೈನ್ ಟೇಸ್ಟ್ನ, ರಿಫೈನ್ಡ್ ಟೇಸ್ಟ್ನ ಪಂಚಮ್ ದಾ ಅವರು ಹೊಂದಿದ್ರು. ಈ ಎಲ್ಲ ವಿಷಯ ನಿಮಗೆ ಗೊತ್ತಿತ್ತಾ, ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ, ಖಂಡಿತವಾಗ್ಲೂ ಮೆಸೇಜ್ ಮಾಡಿ ಹೇಳಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ಎಂ ರಾಯಂಬೋಗೆ ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ಅಂತ ಹೇಳಿ ಒಬ್ರು ಮೆಸೇಜ್ ಕಳಿಸಿದ್ದಾರೆ, ಹೆಸರು ಹಾಕಿಲ್ಲ. ಹಾಗೆಯೇ ಸದಾಶಿವ ಹುಲ್ಗೂರ ಅವರ ಸಂದೇಶ ನಮಗೆ ತಲುಪಿದೆ, ಮತ್ತೆ ಶಿವಲಿಂಗಪ್ಪ ಮಲಪ ಭದ್ರೆ ಅವರು ಸಂದೇಶ ಕಳಿಸಿದ್ದಾರೆ ಆಳಂದ ತಾಲೂಕಿನಿಂದ. ಮುಕೇಶ್ ಅವರ ಒಂದು ಗೀತೆ ಬೇಕು ಅಂತ ಹೇಳ್ತಾ ಅವರ ಕುರಿತಾಗಿ ಒಂದಷ್ಟು ಇನ್ಫಾರ್ಮೇಷನ್ನ ನಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದಾರೆ. ಹಾಗೆ ವಿಜಯಪುರದಿಂದ ಇಸ್ಮಾಯಿಲ್ ಅವರು ಟ್ರಿವಿಯಾ ಚೆನ್ನಾಗಿತ್ತು, ನಮಗೂ ಕೂಡ ಒಂದು ಹಾಡಬೇಕು ಅಂತ ಹೇಳ್ತಿದ್ದಾರೆ. ಹುವಾಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ್ನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ರಾಜಾರಾಮ್ ವಸುಧಾ ಅವರು ಮಂಜೇಶ್ವರ ಕಾಸರಗೋಡ್ನಿಂದ, ಮತ್ತೆ ಆಲ್ಮೋಸ್ಟ್ ಮುಕೇಶ್ ಅವರು ಹಾಡಿದ್ದೆಲ್ಲ ರಾಜ್ ಕಪೂರ್ ಅವರ ಚಿತ್ರಗಳಿಗಾಗಿ ಅಂತ ಹೇಳಿ ಸುಮಿತ್ರಾ ಅವರು ಸಂಡೂರಿನಿಂದ ಸಂದೇಶ ಕಳಿಸಿದ್ದಾರೆ. ಮತ್ತೆ ಕುಮಾರ ಪಾರ್ಕ್ನಿಂದ ಅನುಪಮಾ ಅವರು ನನಗಾಗಿ ಒಂದು ಗೀತೆ ಅಂತ ಹೇಳಿ ನಂಜನಗೂಡಿನಿಂದ

ಜೀವನ ಜ್ಯೋತಿ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಗೋವಿಂದ ಮೆನನ್ ಕೋಲಾರದಿಂದ. ನನಗೂ ಕೂಡ ಒಂದು ಹಾಡು ಬೇಕಿತ್ತು ಅಂತ ಹೇಳಿ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ ಸಂದೇಶ ಕಳಿಸಿದ್ರು. ನಿಮ್ಮೆಲ್ಲರ ಸಂದೇಶಕ್ಕಾಗಿ ಧನ್ಯವಾದಗಳು. ಹಾಗೆಯೇ ಹರೀಶ್ ಅವರು ಕೂಡ ಸಂದೇಶ ಕಳಿಸಿದ್ರು, ಹೇಳಿದಂತಹ ಮಾಹಿತಿ ಸರಿಯಾ ಅಂತ ಕೇಳ್ತಿದ್ದಾರೆ. ಹೌದು, ಸತ್ಯದ ಮಾಹಿತಿಯನ್ನೇ ನಾವು ನಿಮಗೆ ಕೊಡೋದಕ್ಕೆ ಆದಷ್ಟು ಪ್ರಯತ್ನಿಸ್ತೀವಿ, ಆಯ್ತಾ. ಆಮೇಲೆ ಎಷ್ಟೋ ಇಂಟ್ರೆಸ್ಟಿಂಗ್ ಸಮಾಚಾರಗಳು ಹೇಗಾಗತ್ತೆ ಅಂದರೆ ಒಂದು ಕಡೆ ನಮಗೆ ಸಿಗೋದಿಲ್ಲ. ಕೆಲವೊಂದು ಪುಸ್ತಕದಲ್ಲಿ ಸಿಕ್ಕಿರುತ್ತೆ, ಕೆಲವೊಂದು ಇಂಟರ್ವ್ಯೂಗಳಲ್ಲಿ ಹೇಳಿರ್ತಾರೆ, ಇನ್ನು ಕೆಲವು ನಮಗೆ ಇಂಟರ್ನೆಟ್ಟಲ್ಲಿ ಸಿಗತ್ತೆ, ಇನ್ನು ಕೆಲವು ಇವರದ್ದೇ ವಿಷಯ ಅಂತ ಹುಡುಕ್ತಾ ಹೋದಾಗ ಸಿಕ್ಕಲ್ಲ, ಮತ್ತಿನ್ಯಾರದೋ ವಿಷಯದ ಕುರಿತಾಗಿ ಓದ್ತಾ ಇರಬೇಕಾದ್ರೆ ಇವರ ರೆಫರೆನ್ಸ್ ಸಿಕ್ಕತ್ತೆ. ಹೀಗೆ ಸುದ್ದಿ ಸಮಾಚಾರಗಳು, ಅದರಲ್ಲೂ ಕೂಡ ಸಿನಿಮಾದವರ ಕುರಿತಾಗಿ ವರ್ಣರಂಜಿತ ಸುದ್ದಿಗಳು ನಮಗೆ ಯಾವ್ಯಾವುದೋ ಮೂಲಗಳಿಂದ ಬರ್ತಾ ಇರುತ್ತೆ. ಹಾಗಿರಬೇಕಾದ್ರೆ 100% ಸತ್ಯವಾ ಅಂತ ಕೇಳಿದ್ರೆ 100% ಸತ್ಯ ಅಂತ ಹೇಳಿ ಪ್ರೂವ್ ಮಾಡೋದು ಸ್ವಲ್ಪ ಕಷ್ಟ ಆಗಬಹುದು. ಆದರೆ ಇದು ಆದಷ್ಟು ಸರಿಯಾದಂತಹ ಮೂಲದಿಂದ ಸಿಗತ್ತೆ ಅನ್ನುವಂಥ ನಂಬಿಕೆಯಲ್ಲಿ ನಾವಿರ್ತೀವಿ ಅಂತ ಮಾತ್ರ ಹೇಳಬಹುದು ಅಷ್ಟೇ. ಕೇಳ್ತಾ ಇರಿ ಆಕಾಶವಾಣಿ FM ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸಮಾಚಾರ ಪಂಚಮ್ದಾ ಅವರ ಕುರಿತಾಗಿ, ಹಾಗೆ ಗುಲ್ಶನ್ ಬಾವ್ರಾ ಅವರ ಕುರಿತಾಗಿ ಹೇಳುವುದಿತ್ತು. ಅಂದರೆ ಏಪ್ರಿಲ್ 2009 ಗುಲ್ಶನ್ ಬಾವ್ರಾ ಅವರು ಈ ಒಂದು ಮಾತನ್ನು ಹೇಳಿದ್ದು. ಯಾವುದಕ್ಕೆ ಗೊತ್ತಾ? ಹರ್ಜಿ ಚಿತ್ರದ ಕುರಿತಾಗಿ ಮಾತಾಡ್ತಾ. ಈಗಾಗಲೇ ಒಂದು 2 ವಾರದ ಹಿಂದೆ ಹರ್ಜಿ ಚಿತ್ರದ ಒಂದು ಹಾಡಿನ ಕುರಿತಾಗಿ ನಾವು ಹೇಳಿದ್ವಿ, ಖಾರಿಶು ವಾರಿಶು ಅನ್ನುವಂಥ ಒಂದು ಹಾಡಿನ ಕುರಿತಾಗಿ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ವಿ. ಈ ಒಂದು ಸಿನಿಮಾದ ಕುರಿತಾಗಿ ಗುಲ್ಶನ್ ಬಾವ್ರಾ ಅವರು ಏನು ಹೇಳೋದಿತ್ತು ಅಂತ ಅಂದರೆ, ಶೂಟಿಂಗ್ಗೆ ಅಂತ ಇವರು ಕಾಶ್ಮೀರ್ಗೆ ಹೋದಾಗ ಒಂದು ರೋಪ್ ವೇ ಹತ್ರ ಗುಲ್ಶನ್ ಬಾವ್ರಾ ಅವರಿಗೆ ಇಬ್ಬರು ಮಾತಾಡ್ತಿರೋದು ಕೇಳಿಸ್ತಂತೆ. ಆಯ್ತಾ, ಅವ್ರು ಮಾತಾಡ್ತಿದ್ದಂಥ ಭಾಷೆ ಗುಲ್ಶನ್ ಅವರಿಗೆ ಅರ್ಥ ಆಗಿಲ್ಲ. ಒಬ್ಬ ಶೂಟ್ ಅಂತ ಕೇಳಿದ ಹಾಗೆ ಅನ್ನಿಸ್ತಂತೆ, ಮತ್ತಿನ್ನೊಬ್ಬ ಯಸ್ ಶೂಟ್ ಅಂತ ಹೇಳ್ದ ಹಾಗೆ ಅನ್ನಿಸ್ತಂತೆ. ಅರರೇ ಅಂತ ಇವರು ಬೆಚ್ಚಿಬಿದ್ದು ಭಯ ಬಿದ್ದು ಆ ಸೀನಿಂದ ಒಟ್ಟ ಓಡು ಎಸ್ಕೇಪು ಆಯ್ತಾ ಒಟ್ಟಿನಲ್ಲಿ. ಇದಾದ ಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಅವರ ಮುಂಬೈನಲ್ಲಿ ಇದ್ದಂಥ ಫ್ರೆಂಡ್ ಹತ್ರ ಹೇಳಿದ್ರಂತೆ, ನೋಡಿ ಅವರು ಖಾರಿಶು ವಾರಿಶು ಅಂತ ಹೇಳಿ ಮಾತಾಡ್ಕೊಂಡ್ರು, ನನಗೇನು ಅನ್ನಿಸ್ತು ಗೊತ್ತಾ, ಶೂಟ್ ಮಾಡ್ಲಾ ಅಂತ ಒಬ್ಬ ಕೇಳ್ದ, ಯಸ್ ಶೂಟ್ ಅಂತ ಹೇಳ್ದ ಅಂತ ಅನ್ನಿಸ್ತು, ಹಾಗಾಗಿ ನಾನು ಹೆದರ್ಕೊಂಡು ಆ ಸೀನಿಂದ ಓಡಿ ಬಂದ್ಬಿಟ್ಟೆ ಅಂತ ಹೇಳಿದ್ರಂತೆ. ಆಗ ಅವರು ನಗ್ನಗ್ತಾ ಹೇಳಿದ್ರಂತೆ, ಅದು ಕಾಶ್ಮೀರಿ ಭಾಷೆಯಲ್ಲಿ ಹೇಗಿದ್ದೀಯಾ ಮತ್ತು ಚೆನ್ನಾಗಿದ್ದೀನಿ ಅನ್ನುವಂಥ ಅರ್ಥ ಕೊಡುವಂಥ ಮಾತು ಅಂತ ಹೇಳಿ. ಇದೇ ಒಂದು ಸಮಾಚಾರವನ್ನು ಪಂಚಮ್ ಅವರಿಗೆ ಹೇಳಿದಾಗ ಅದೇ ಒಂದು ಹಾಡಾಯಿತು, ಜೀವನ್ ಮೇ ಜಬ್ ಐಸೆ ಪಲ್ ಒಂದು ಗೀತೆಯಲ್ಲಿ ಖಾರಿಶು ವಾರಿಶು ಅನ್ನುವಂಥ ಈ ಎರಡು ಪದಗಳನ್ನು ಕೂಡ ಅವರು ಬಳಸ್ಕೊಂಡ್ರು. ಮೊದಲಿಗೆ ಈ ಒಂದು ಹಾಡಿನ ಕುರಿತಾಗಿ, ಈ ಎರಡು ಪದಗಳ ಕುರಿತಾಗಿ ಕೇಳಿದಾಗ ಪಂಚಮ್ ಅವರು ಕೇಳಿದ್ರಂತೆ, ಇದೇನಿದು ರಷ್ಯನ್ ಭಾಷೆನಾ ಅಂತ. ಇಲ್ಲ ಇಲ್ಲ, ಇದು ಕಾಶ್ಮೀರಿ ಭಾಷೆ ಅಂತ ಹೇಳಿದ್ರಂತೆ ಗುಲ್ಶನ್ ಅವರು. ಹೀಗಿತ್ತು ಇವತ್ತಿನ ನಮ್ಮ ಆಪ್ಕಿ ಪಸಂದ್ ಕಾರ್ಯಕ್ರಮ. ಒಂದಷ್ಟು ಇನ್ಫಾರ್ಮೇಶನ್ ನಾವು ಕೂಡ ಹುಡುಕಿ ತರ್ತೀವಿ, ಇನ್ನೊಂದಷ್ಟನ್ನು ನೀವು ಕೂಡ ಕೊಡ್ತೀರಿ. ಒಟ್ಟಿನಲ್ಲಿ ಹಿಂದಿ ಚಲನಚಿತ್ರರಂಗದ ಆ ದಿನಗಳ ಕುರಿತು ಒಂದು ರುಚಿಕಟ್ಟಾದಂಥ ರಸವತ್ತದಂಥ ಮಾತುಕತೆಯನ್ನು ನಡೆಸುವಂತಹ ಸಮಯ ಇದು. ಪ್ರತಿದಿನ ಮಧ್ಯಾಹ್ನ ಸೋಮವಾರದಿಂದ ಶನಿವಾರ ತನಕ 11 ಗಂಟೆಯಿಂದ 12 ಗಂಟೆ ತನಕ ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ ಆಪ್ಕಿ ಪಸಂದ್. ನಿಮ್ಮಿಷ್ಟದ ಗೀತೆಗಳನ್ನೇ ನಾವು ಕೇಳಿಸ್ತೀವಿ.

ಆಕಾಶವಾಣಿ ಎಫ್ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ಅಪ್ಕಿ ಪಸಂದ್ಗೆ ತುಂಬಾ ಜನ ಸಂದೇಶ ಕಳಿಸಿದ್ರಿ, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಅಮರನಾಥ್ ಎಸ್ ಜಿ ಕೋಟೆಯಿಂದ ಸೂಪರ್ ಹಾಡುಗಳು ಅಂತ ಹೇಳ್ತಿದ್ದಾರೆ. ಆಪ್ಕಿ ಪಸಂದ್ ಸೂಪರ್ ಆಗಿತ್ತು ಅಂತ ಸುಧಾ ಬುದಿಹಾಳ್ ಮೆಸೇಜ್ ಮಾಡಿದ್ದಾರೆ. ರಘು ನಾರಾಯಣ್ ಅವರು, ಇವತ್ತಿನ ಇನ್ಫಾರ್ಮೇಶನ್ ಎರಡು ಕೂಡ ನನಗೆ ತುಂಬಾನೇ ಇಷ್ಟ ಆಯಿತು, ಎರಡಲ್ಲ ಮೂರು ಇನ್ಫಾರ್ಮೇಶನ್ ಕೂಡ ಇಷ್ಟ ಆಯಿತು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ರಾಜಾರಾಮ್ ಸುಧಾ ಅವರ ಸಂದೇಶ ಕೂಡ ನಮಗೆ ತಲುಪಿದೆ, ಹಾಡುಗಳು ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ. ಹಾಗೆ ಸಮಂತ್, ಸವಿತಾ, ಗಿರೀಶ ಸುಂದರ್ ಕೊಪ್ಪೆಯಿಂದ ಸಂದೇಶ ಕಳಿಸಿದ್ದಾರೆ. ದಿವಾಕರ ಶೆಣೈ, ನನ್ನ ಗೀತೆಯನ್ನು ಕೂಡ ಕೇಳಿಸಿ ಅಂತ ಹೇಳ್ತಿದ್ದಾರೆ. ಮುಖೇಶ್ ಅವರ ನೆನಪಿನ ಹಾಡುಗಳು, ಕಾರ್ಯಕ್ರಮ, ಮಾಹಿತಿ ಎಲ್ಲವೂ ಕೂಡ ಇಷ್ಟ ಆಯಿತು ಅಂತ ಶೋಭಾ ಓಂಕರ್ ಕೊಟ್ರಿ ಅವರು ಮೆಸೇಜ್ ಮಾಡಿದ್ದಾರೆ. ವಾಸುಕಿ ಅವರು ಸಾಗರದಿಂದ, ಥ್ಯಾಂಕ್ ಯು ಒಂದು ಗೀತೆಗಾಗಿ ರಿಕ್ವೆಸ್ಟ್ ಕಳಿಸಿದ್ದಾರೆ. ಹಾಗೆ ನೇತ್ರಾ ಕೆಂಗೇರಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಗುಡ್ ಮಾರ್ನಿಂಗ್, ನಮಗೊಂದು ಗೀತೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಮತ್ತೊಬ್ಬರು ಡಾಕ್ಟರ್ ಅನಿಲ್ ಗ್ರಾಮ ಪುರೋಹಿತ ಅವರು, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕಾಗಿ ಅಂತ ಹೇಳ್ತಾ ಆಪ್ಕೆ ಪಸಂದಲ್ಲಿ ಕೊನೆಯ ಗೀತೆ ಮೇರಾ ಝೂಟಾ ಹೈ ಜಪಾನಿ ಅನ್ನುವಂತ ಗೀತೆಯನ್ನು ಕೇಳಿಸ್ತಾ ಇದ್ವಿ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ. ಇದುವರೆಗೂ ನಿಮ್ಮ ಜೊತೆಯಾಗಿ ಇದ್ದದ್ದು ನಾಗಶ್ರೀ.

0: ಆಕಾಶವಾಣಿ ಎಫ್ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ನೇನು ಕೆಲವೇ ಕ್ಷಣಗಳಲ್ಲಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಸ್ವದೇಶಿ ನಿರ್ಮಿತ ಆತ್ಮನಿರ್ಭರ ಭಾರತ ಅಭಿಯಾನದಡಿ ಅಭಿವೃದ್ಧಿಪಡಿಸಲಾದ ಭಾರತೀಯ ನೌಕಾಪಡೆಯ ಅತ್ಯಾಧುನಿಕ ಮಾಹೆ ವರ್ಗದ ಎರಡನೇ ಆಂಟಿ ಸಬ್ಮರೀನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ ಯುದ್ದನೌಕೆ ಐಎನ್ಎಸ್ ಮಾಲ್ವನ್ ಇಂದು ವಿದ್ಯುಕ್ತವಾಗಿ ನಿಯೋಜನೆಗೊಂಡಿತು. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ಆಯೋಜಿತ ಭವ್ಯ ಸಮಾರಂಭದಲ್ಲಿ ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್, ಪಶ್ಚಿಮ ನೌಕಾ ಕಮಾಂಡ್ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ಸಂಜಯ್ ವಾತ್ಸಾಯನ್ ಪಾಲ್ಗೊಂಡಿದ್ದರು. ಕೊಚ್ಚಿನ್ ಶಿಪ್ಯಾರ್ಡ್ನಲ್ಲಿ ನಿರ್ಮಾಣಗೊಂಡಿರುವ ಈ ಯುದ್ದನೌಕೆ 80 ಮೀಟರ್ ಉದ್ದವಿದೆ. ಛತ್ರಪತಿ ಶಿವಾಜಿ ಮಹಾರಾಜರ ಸಮುದ್ರ ನೌಕಾ ಪರಂಪರೆಗೆ ಗೌರವ ಸಲ್ಲಿಸಲಾಗಿದ್ದು, ಐಎನ್ಎಸ್ ಮಾಲ್ವನ್ ನೌಕೆ ಲಾಂಛನದಲ್ಲಿ ವಾಘನಖ ಹುಲಿ ಉಗುರಿನ ಚಿಹ್ನೆಯನ್ನು ಅಳವಡಿಸಲಾಗಿದೆ. ದೇಶಾದ್ಯಂತ ಸುಮಾರು 50,000 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಡಿಜಿಟಲ್ ಸಾಲ ನೀಡಿಕೆಯನ್ನು ಯಶಸ್ವಿಯಾಗಿ ಅಳವಡಿಸಿಕೊಂಡಿವೆ ಎಂದು ಕೇಂದ್ರ ಸಹಕಾರ ಸಚಿವಾಲಯ ಸ್ಪಷ್ಟಪಡಿಸಿದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಲೋಕಸಭೆಯಲ್ಲಿ ಕೇಳಿದ ಚುಕ್ಕಿರಹಿತ ಪ್ರಶ್ನೆಗೆ ಸಚಿವಾಲಯ ಈ ಉತ್ತರ ನೀಡಿದೆ. ರೈತರಿಗೆ ಕಡಿಮೆ ಬಡ್ಡಿದರ ಹಾಗೂ ಕಡಿಮೆ ವೆಚ್ಚದಲ್ಲಿ ಸಾಲ ಲಭ್ಯವಾಗುವಂತೆ ಮಾಡಲು ನಬಾರ್ಡ್ ಮೂಲಕ ಆರ್ಥಿಕ ನೆರವು ಒದಗಿಸಲಾಗುತ್ತಿದೆ. ಸಹಕಾರಿ ಸಂಘಗಳು 25ಕ್ಕೂ ಹೆಚ್ಚು ವಿವಿಧ ಆರ್ಥಿಕ ಚಟುವಟಿಕೆಗಳನ್ನು ನಡೆಸಲು ಅವಕಾಶ ಕಲ್ಪಿಸಲಾಗಿದ್ದು, ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಅಗತ್ಯ ತರಬೇತಿ ನೀಡಲಾಗುತ್ತಿದೆ ಎಂದು ತಿಳಿಸಿದೆ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ರೈತರಿಗಾಗಿ ಪ್ರತ್ಯೇಕ ಬ್ಯಾಂಕ್ ಸ್ಥಾಪಿಸಬೇಕು, ರೈತರ ರಕ್ಷಣೆಗಾಗಿ ಪ್ರತಿ ಬಜೆಟ್ನಲ್ಲಿ 1,000 ಕೋಟಿ ರೂಪಾಯಿ ಅನುದಾನ ಮೀಸಲಿಡಬೇಕು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆ ನಾರಾಯಣಗೌಡ ಆಗ್ರಹಿಸಿದರು. ಕೋಲಾರದಲ್ಲಿ ರೈತ ಅಂಜಿನಪ್ಪ ಅವರ ತೋಟದಲ್ಲಿ ಹುತಾತ್ಮ ರೈತರಿಗೆ ನುಡಿನಮನ ಸಲ್ಲಿಸಿ ಅವರು ಮಾತನಾಡಿದರು. ಅಭಿವೃದ್ಧಿಯ ಹೆಸರಿನಲ್ಲಿ ರೈತರ ಬದುಕಿಗೆ ಆಧಾರವಾದ ಕೃಷಿ ಭೂಮಿ ಕಸಿಯಬಾರದು, ಭೂಸ್ವಾಧೀನ ನಡೆಸಬಾರದು ಎಂದು ಆಗ್ರಹಿಸಿದರು. ಉಚಿತ ಯೋಜನೆಗಳಿಗಿಂತ ರೈತ ಕುಟುಂಬಗಳ ಆರೋಗ್ಯ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು, ಬೆಳೆ ವಿಮೆ ಗೊಂದಲ ನಿವಾರಿಸಬೇಕು ಎಂದರು. ರಾಯಚೂರು ಜಿಲ್ಲೆಯ ಎಲ್ಲ ಪ್ರಾಥಮಿಕ ಆಸ್ಪತ್ರೆಗಳು, ತಾಲೂಕು ಆಸ್ಪತ್ರೆಗಳು ಹಾಗೂ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಸರಳ ಹೆರಿಗೆಗಾಗಿ ನುರಿತ ಪ್ರಸೂತಿ ತಜ್ಞರು, ಮಕ್ಕಳ ತಜ್ಞರು, ಶುಶ್ರೂಷಕರು ಹಾಗೂ ಇತರ ಸಿಬ್ಬಂದಿ ಮೂಲಕ ಗುಣಮಟ್ಟದ ಸೇವೆ ನೀಡಲಾಗುತ್ತಿದೆ. ಲಿಂಗಸೂಗೂರಿನಲ್ಲಿ ಶೀಘ್ರದಲ್ಲಿಯೇ ತಾಯಿ ಮಕ್ಕಳ ಆಸ್ಪತ್ರೆ ಉದ್ಘಾಟನೆಯಾಗಲಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ಎಂಎನ್ ನಂದಿತಾ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಯೋಜನೆಯಡಿ ಸುರಕ್ಷಿತ ಹೆರಿಗೆಗಾಗಿ ಪ್ರತಿ ತಿಂಗಳು 9 ಹಾಗೂ 24ನೇ ತಾರೀಖು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗರ್ಭಿಣಿಯರ ತಪಾಸಣೆ ಮಾಡಲಾಗುತ್ತಿದೆ ಎಂದರು. ವಿಜಯಪುರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಯಶಸ್ವಿಯಾಗಿ ನಡೆಯುತ್ತಿದೆ. ಒಟ್ಟು 19,56,572 ಗಣತಿ ನಮೂನೆಗಳನ್ನು ಈಗಾಗಲೇ ಮತದಾರರಿಗೆ ವಿತರಿಸಲಾಗಿದೆ. ಇದರಲ್ಲಿ 13,38,419 ನಮೂನೆಗಳನ್ನು ಯಶಸ್ವಿಯಾಗಿ ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ತಿಳಿಸಿದ್ದಾರೆ. 3,767 ಮತದಾರರು ಆನ್ಲೈನ್ ಮೂಲಕ ತಮ್ಮ ನಮೂನೆಗಳನ್ನು ಸಲ್ಲಿಸಿ ಎಸ್ಐಆರ್ ಕಾರ್ಯಕ್ಕೆ ಉತ್ತಮವಾಗಿ ಸ್ಪಂದಿಸಿದ್ದಾರೆ ಎಂದರು. ಕಲಬುರಗಿ ಜಿಲ್ಲೆ ಸೇಡಂ ವಿಧಾನಸಭಾ ಕ್ಷೇತ್ರದಲ್ಲಿ 1,68,891 ಮತದಾರರ ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ತಹಸೀಲ್ದಾರ್ ಶ್ರೇಯಾಂಕ ಧನಶ್ರೀ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಾದ್ಯಂತ 100%ರಷ್ಟು ಮತದಾರರಿಗೆ ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. 11,11,000 ಮತದಾರರ ಮಾಹಿತಿ ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಈ ಬಾರಿ ಸರಾಸರಿ ಶೇಕಡ 60%ರಷ್ಟು ಮಳೆ ಕೊರತೆ ದಾಖಲಾಗಿದೆ. ಜಿಲ್ಲೆಯ ಪ್ರತಿ ತಾಲೂಕಿನ ಆಯ್ದ ಕೃಷಿ ಭೂಮಿಗಳಿಗೆ ಅಧಿಕಾರಿಗಳ ತಂಡ ಭೇಟಿ ನೀಡಿ ಜಮೀನುಗಳ ಪರಿಸ್ಥಿತಿ, ಬೆಳೆ ನಷ್ಟ ಹಾಗೂ ರೈತರ ಸಂಕಷ್ಟದ ಬಗ್ಗೆ ಸಮೀಕ್ಷೆ ನಡೆಸುತ್ತಿದೆ. ಒಂದು ವಾರದೊಳಗೆ ಬರ ಅಧ್ಯಯನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಕಾವೇರಿ ದಂಡೆಯಲ್ಲಿರುವ ಟಿಪ್ಪು ಸುಲ್ತಾನ್ ಬೇಸಿಗೆ ಅರಮನೆಗೆ ಫ್ರಾನ್ಸ್ ದೇಶದ ರಾಯಭಾರಿ ಥಿಯರಿ ಮಥೌ ದಂಪತಿ ಭೇಟಿ ನೀಡಿ ವೀಕ್ಷಿಸಿದರು. ಟಿಪ್ಪು ಸುಲ್ತಾನ್ ಹಾಗೂ ಫ್ರಾನ್ಸ್ ನಾಯಕ ನೆಪೋಲಿಯನ್ ಅವರ ಬಾಂಧವ್ಯ ಹಾಗೂ ಬೇಸಿಗೆ ಅರಮನೆ ಸ್ಮಾರಕದ ವಿಶೇಷತೆ ಕುರಿತು ಭಾರತೀಯ ಪುರಾತತ್ವ ಅಧೀಕ್ಷಕ ಆರ್ ರಮೇಶ್ ಮಾಹಿತಿ ನೀಡಿದರು. ಇಂದು ರಾಷ್ಟೀಯ ಧ್ವಜ ದಿನ. 1947ರ ಈ ದಿನದಂದು ದೇಶದ ಶಾಸನಸಭೆಯು ತ್ರಿವರ್ಣ ಧ್ವಜವನ್ನು ಸ್ವತಂತ್ರ ಭಾರತದ ರಾಷ್ಟೀಯ ಧ್ವಜ ಎಂದು ಅಂಗೀಕರಿಸಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ಅಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
3: ಬೆಂಗಳೂರು ಆಕಾಶವಾಣಿ ಕೇಂದ್ರದ FM ರೈನ್ಬೋ 101.3 ಮೆಗಾಹರ್ಟ್ಸ್ FM ರೈನ್ಬೋ ಮ್ಯೂಸಿಕಲಿ ಯೋರ್ಸ್. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಇದ್ದೀನಿ. ಸಮಯ 12:07 ಆಗಿದೆ. ಬುಧವಾರದ ಈ ಸಮಯದಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ. ಒಬ್ಬ ಅತಿಥಿಯೊಂದಿಗೆ ನವಿಲುಗರಿ ಕಾರ್ಯಕ್ರಮದಲ್ಲಿ ಮಾತನಾಡ್ತೀನಿ. ಇವತ್ತು ನಮ್ಮ ಜೊತೆಯಲ್ಲಿ ನಿರ್ಮಾಪಕರಿದ್ದಾರೆ, ವೆರಿ ಪ್ಯಾಷನೇಟ್ ನಿರ್ಮಾಪಕರು. ಇವರ ಹೆಸರು ತ್ರಿವಿಕ್ರಮ ಪೂವಾ ಸಪಲ್ಲ ಅಂತ. ತ್ರಿವಿಕ್ರಮ ಪೂವಾ ಸಪಲ್ಯ ಎರಡು ಸಾರಿ ಹೇಳ್ಬಿಟ್ರೆ ಕಾರ್ಯಕ್ರಮ ಹೋಗ್ಬಿಡುತ್ತೆ, ಅಷ್ಟು ದೊಡ್ಡ ಹೆಸರು. ಕೇಳೋಣ, ತುಂಬ ವಿಷಯಗಳಿದೆ, ವೆರಿ ಇಂಟ್ರೆಸ್ಟಿಂಗ್ ವಿಷಯಗಳಿದೆ ಅವ್ರ ಹತ್ರ. ಬನ್ನಿ ಮಾತಾಡ್ಸೋಣ. ಮುಂದಿನ 1 ಗಂಟೆ ಕಾಲ ನಮ್ಮ ಜೊತೆಯಲ್ಲಿ ಇರ್ತಾರೆ. ಅವರ ಮೆಚ್ಚಿನ ಹಾಡುಗಳನ್ನು ಸಹ ಕೇಳಿಸ್ತಾರೆ ಅವರು. ಅವರು ಹೇಳ್ತಾರೆ, ನಾನು ಹಾಕ್ತೀನಿ, ನೀವು ಕೇಳ್ತೀರಿ, ಅದು ವಿಷಯ. ಇನ್ನು ಅವ್ರಿಗೇನಾದರೂ ಪ್ರಶ್ನೆ ಕೇಳಬೇಕಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್. 9480909013 ಇಸ್ ದಿ ನಂಬರ್ ಟು ಮೆಸೇಜ್. ತ್ರಿವಿಕ್ರಮ ಸಪಲ್ಯ ಅವರು ಒಬ್ಬ ಹಂಟರು, ಪರಿಪರಿಯಾಗಿ ಹಂಟರ್ ಆಗಿರ್ತಾರೆ. ತುಂಬ ವಿಷಯಗಳಿದೆ, ಬನ್ನಿ ಮಾತಾಡ್ಸೋಣ. ಹಾಗಿದ್ರೆ ನಮಸ್ಕಾರ ಸರ್.
4: ನಮಸ್ಕಾರ.
3: FM ರೈನ್ಬೋ ಸ್ಟುಡಿಯೋಗೆ ನಿಮಗೆ ಆತ್ಮೀಯವಾದಂಥ ಸ್ವಾಗತ.
4: ಥ್ಯಾಂಕ್ ಯು, ಥ್ಯಾಂಕ್ ಯು.
3: 10-12 ವರ್ಷಗಳಲ್ಲಿ ತುಂಬ ಬದಲಾವಣೆ ಆಗಿದ್ದೀರಿ ಅಂತ ಕೇಳ್ಪಟ್ಟೆ. ಹೌದಾ?
4: ಹೌದು, ಖಂಡಿತ.
3: ಯಾವ್ಯಾವ ರೀತಿ ಬದಲಾವಣೆ ಆಗಿದ್ದೀರಿ ಸರ್?
4: ಇಂಡಸ್ಟ್ರಿಯಲ್ಲಿ ಬದಲಾವಣೆ ಆಗಿದೆ, ಚಿತ್ರ ನಿರ್ಮಾಣದಲ್ಲಿ ಬದಲಾವಣೆ ಆಗಿದೆ,
3: ಎಸ್,
4: ತುಂಬಾನೇ ವಿಚಾರಗಳಲ್ಲಿ ಬದಲಾವಣೆ.
3: ಪರ್ಸನಲಿ ಏನು ಬದಲಾವಣೆ ಮಾಡ್ಕೊಂಡಿದ್ದೀರಿ?
4: ಪರ್ಸನಲಿ ಸ್ವಲ್ಪ ಏಜ್ ಆಗಿದೆಯಾ?
3: 10 ವರ್ಷ ಸ್ವಲ್ಪನ, ಕೆಲವೊಂದ್ಸರಿ 10 ವರ್ಷ ಸ್ವಲ್ಪನೇ ಅಲ್ವಾ? ಮನಸ್ಸಿಗೆ ವಯಸ್ಸಾಗುತ್ತೆ, ದೇಹಕ್ಕೆ
4: ವಯಸ್ಸಾಗುತ್ತೆ,
3: ಮನಸ್ಸಿಗೆ ಉಲ್ಲಾಸದಿಂದ ಇದ್ರೆ ಸಾಕು, ಅದೇ ಅಲ್ವಾ? ಕರೆಕ್ಟ್. ಅದರಲ್ಲೂ ನೀವು ತುಂಬಾ ಯಾವಾಗ್ಲೂ ನಗ್ತಾ ನಗ್ತಾ ಖುಷಿ ಖುಷಿಯಾಗಿರ್ತೀರಿ. ಅಂಡ್ ಇತ್ತೀಚೆಗೆ ಕೇಳ್ಬಿಟ್ಟೆ ನಾನು, ತುಂಬಾ ಕರೆಕ್ಟ್ ಆಗಿ ಫೋನ್ ಕಾಲ್ ತುಂಬಾ ಜಾಸ್ತಿ ರಿಸೀವ್ ಮಾಡ್ತೀರಿ ಅಂತ. 10 ವರ್ಷದ ಅದು ಬದಲಾವಣೆನಾ?
4: ಮೊದ್ಲು ಸ್ವಲ್ಪ ಕಮ್ಮಿ ಇತ್ತು, ಈಗ ಸ್ವಲ್ಪ ಬೆಟರ್ಮೆಂಟ್ ಆಗ್ತಾ ಇದೆ.
3: ಅಂದ್ರೆ ಅದು ಇಂಡಸ್ಟ್ರಿ ಬೆಳವಣಿಗೆನ, ಪರ್ಸನಲ್ ಬೆಳವಣಿಗೆನಾ, ಅಥವಾ ನಿಮ್ಮ ಇಂಡಸ್ಟ್ರಿ ಬೆಳವಣಿಗೆ?
4: ಪರ್ಸನಲ್ ಬೆಳವಣಿಗೆ.
3: ಹೌದಾ? ಜಾಸ್ತಿ ಕಾಲ್ಸ್ ಬಂದ್ರೆ ಪರ್ಸನಲ್ ಬೆಳವಣಿಗೆ. ಬೇಸಿಕಲಿ ನೀವು ಈಗ ಒಬ್ಬ ಇಂಡಸ್ಟ್ರಿಯಲಿಸ್ಟ್, ಸಿನಿಮಾ ಮಾತಾಡೋಣ. ಸಿನಿಮಾ ಆಸ್ ಎ ಪ್ರೊಡ್ಯೂಸರ್ ಆಗಿ ಮಾತಾಡೋಕ್ಕಿಂತ ಮುಂಚೆ ನಿಮ್ದು ಒಂದು ಬಿಸ್ನೆಸ್ ಅಂತಿದೆ, ಹೇಗೆ ಆ ಬಿಸ್ನೆಸ್ ಶುರು ಮಾಡಿದ್ವಿ
4: ನೋಡಿ? ಆಕ್ಚುಲಿ ಮೊದಲು ನಾನು ಕೆಲಸ ಮಾಡ್ತಾ ಇದ್ದೆ. ಸಾಧಾರಣ 91 ನಾನು ಇಂಜಿನಿಯರಿಂಗ್ ಮುಗಿಸಿ ನಾನು ಕೆಲಸ ಮಾಡ್ತಾ ಇದ್ದೆ. ಒಂದು 5 ವರ್ಷ ಕೆಲಸ ಮಾಡಿದೆ. ಅದಾದ್ಮೇಲೆ ಅದೇ ಟ್ರಾನ್ಸ್ಫಾರ್ಮರ್ ಮತ್ತೆ ರಿಯಾಕ್ಟರ್ ಏನು ನಾನು ಕೆಲಸ ಮಾಡ್ತಾ ಇದ್ದೆ, ಅದನ್ನೇ ಒಂದು ಇದು ಫ್ಯಾಕ್ಟರಿ ಆಗಿ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಫ್ಯಾಕ್ಟರಿ, ಒಂದು 8x8 ಫ್ಯಾಕ್ಟರಿಯಲ್ಲಿ ನಾವು ಫ್ಯಾಕ್ಟರಿ ಶುರು ಮಾಡಿದ್ವಿ. ಒಂದು ಎಂಪ್ಲಾಯಿ, ಒಂದು ನಾನು, ಇಬ್ಬರು ಕಂಪನಿ ಶುರು ಮಾಡಿದ್ವಿ. ಮತ್ತೆ ನಮ್ಮ ಬ್ರದರ್ ಇನ್ ಲಾ ಇದಾರೆ, ಅವರು ಒಟ್ಟು ಜೊತೆಯಾಗಿ 3 ಜನದ ಒಂದು ಫ್ಯಾಕ್ಟರಿಯನ್ನ ಶುರು ಮಾಡಿದ್ವಿ. ಅದು ನನ್ನ ಹೆಂಡತಿಯ ಸಹಯೋಗದಿಂದ.
3: ಇನ್ನೊಬ್ಬರು ಅವರೇನಾ ಅಥವಾ ಬೇರೆನಾ ಶುರು ಮಾಡಿದ್ರೆ ಅಂತ
4: ಹೇಳಿದ್ರು? ಅದು ಬೆಳೀತಾ ಬೆಳೀತಾ ಬೆಳೀತಾ ಈಗ ಸಾಧಾರಣ 130-140 ಜನದ ಫ್ಯಾಕ್ಟರಿ ಆಗಿ ಬೆಳೀತಾ ಬಂತು.
3: ಎಷ್ಟು ಚೆನ್ನಾಗಿದೆ ಗ್ರೋತ್, ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್.
4: ಮೊದಲು ನಾವು ಇಂಡಿಯನ್ ಎಷ್ಟು ಬೇಕು ಅಷ್ಟು, ನಮ್ಮ ಲೋಕಲ್ ಎಷ್ಟು ರಿಕ್ವೈರ್ಮೆಂಟ್ ಬೇಕು ಅಷ್ಟು ಮಾಡ್ತಾ ಇದ್ವಿ. ಬಟ್ ಬರ್ತಾ ಬರ್ತಾ ಬರ್ತಾ ಏನಾಯ್ತಂದ್ರೆ, ಇದು ಬೆಳೆದು ಬೆಳೆದು ಬೆಳೆದು ಬೆಳೆದು ನಾವು ಬೇರೆ ಬೇರೆ ಕಂಟ್ರಿಗೂ ಕ್ಯಾಟರ್ ಮಾಡ್ಲಿಕ್ಕೆ.
3: ಯಾವ ಕಂಟ್ರಿ ಕ್ಯಾಟರ್ ಮಾಡ್ತಾ
4: ಇದ್ದೀವಿ? ಈ ಮಿಡ್ಲ್ ಈಸ್ಟ್, ಏಷ್ಯಾ, ಯುರೋಪ್ ಕಂಟ್ರೀಸ್, ಈ ಕಡೆ ಎಲ್ಲ ನಾವು ಸಪ್ಲೈ ಮಾಡ್ತಾ ಇದ್ದೇವೆ ಈಗ.
3: ಓಕೆ, ಚೆನ್ನಾಗಿದೆ ನೋಡಿ. ಒಂದು ನಿಮಗೆ ಎಷ್ಟು ಅನುಭವ ಇದೆ ಅಂತಂದ್ರೆ, ಅದು ಒಂದು ಇಂಡಸ್ಟ್ರಿ ಅಲ್ವಾ, ನೀವಿರೋದು ಒಂದು ದೊಡ್ಡ ಇಂಡಸ್ಟ್ರಿ,
4: ದೊಡ್ಡ ದೊಡ್ಡ
3: ಆ ಇಂಡಸ್ಟ್ರಿಯಿಂದ ನಮ್ಮ ಇಂಡಸ್ಟ್ರಿ, ಸಿನಿಮಾ ಇಂಡಸ್ಟ್ರಿಗೆ ಬರೋದು, ಎರಡು ಕಡೆ ಬ್ಯಾಲೆನ್ಸ್ ಮಾಡ್ತೀರ, ವಿಚಾರ ಮಾತಾಡೋಣ. ಈ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಾ ಇರೋ ಸಮಯದಲ್ಲಿ ಬಾರೆ ಬಾರೆ ಚಂದದ ಚೆಲುವಿನ ತಾರೆ ಅಂತ ಆ ಸಿನಿಮಾಕ್ಕೆ ಟಿಕೆಟ್ ಸಿಕ್ಕಿಲ್ಲ ಅಂತ ನಾನು ಪ್ರೊಡ್ಯೂಸರ್ ಆಗಬೇಕು ಅಂತ ಅನ್ಕೊಂಡ್ರಿ ಅಂತ ಏನೋ ಮಾಹಿತಿ ನಮಗೆ.
4: ಹೌದು ಹೌದು,
3: ಖಂಡಿತ.
4: ರಾಜ್ಕುಮಾರ್ ಮತ್ತೆ ವಿಷ್ಣುವರ್ಧನ್ ಪಿಕ್ಚರ್ ಜಾಸ್ತಿ

0: ರೀತಿಯ ಮೋಟೋ ಪಡೆಯಿಂಗ್
1: ಯಾವ ತರ ಅಂದ್ರೆ ನಮ್ಗೆ ಈಗ ಆಮೇಲೆ ಆಮೇಲೆ ಈ ಪುಟ್ಟಣ್ಣ ಕಡಗಲೆಲ್ಲ ಪಿಕ್ಚರ್ ಬರ್ತಾ ಇತ್ತಲ್ಲ, ಒಂಥರ ಡಿಫ್ರೆಂಟ್ ಇದು ಏನು ಕಥೆಗಳು, ಒಂದೊಂದು ಒಂದೊಂದು ತರ ಕಥೆಗಳು. ಆ ತರ ಕಥೆಗಳನ್ನು ನೋಡೋದಕ್ಕೆ ನಮ್ಗೆ ತುಂಬಾ ಖುಷಿ ಆಕ್ಚುಲಿ. ಆ ಟೈಮಲ್ಲಿ ಆ ತರ ಪಿಕ್ಚರ್ಗಳು ಯಾಕೆ ಮಾಡಬಾರ್ದು ಅಂತ ನಮ್ಮ ತಲೆಯಲ್ಲಿ ಬರ್ತಾ ಇತ್ತು. ಬಟ್ ಫೈನಾನ್ಶಿಯಲ್ ಪ್ರಾಬ್ಲಮ್ ಇಂದ ಅದೆಲ್ಲ ಮಾಡಕ್ಕೆ ಆ ಟೈಮಲ್ಲಿ ಸಾಧ್ಯ ಆಗ್ತಿರಲಿಲ್ಲ. ಬಟ್ ಬರ್ತಾ ಬರ್ತಾ ಬರ್ತಾ ನಮ್ಮ ಪ್ಯಾಷನ್ಗೆ ನಾವು ಏನ್ ಬೇಕೋ ಅದನ್ನ ಚೂಸ್ ಮಾಡ್ಕೊಂಡು.
0: ಕರೆಕ್ಟ್. ನಿಮ್ ಚೆನ್ನಾಗಿದೆ ಅದು. ನಿಮಗೆ ಜ್ಯೋತಿಷ್ಯ ಅದೆಲ್ಲ ಇಷ್ಟನಾ ಕೇಳ್ತೇನೆ? ನಂಬ್ತೇನೆ.
1: ಇಲ್ಲ ಇಲ್ಲ, ಜ್ಯೋತಿಷ್ಯ ಇಷ್ಟ ಇಲ್ಲ. ಜ್ಯೋತಿಷ್ಯ ನಾನು ಸ್ವಲ್ಪ ದೂರ
0: ದೂರ,
1: ಜ್ಯೋತಿಷ್ಯ ದೇವರು ಸ್ವಲ್ಪ ಸ್ವಲ್ಪ ಸ್ವಲ್ಪ ದೂರ.
0: ಹೌದಾ? ಪೂಜೆ ಅಂತ
1: ಪೂಜೆ ಮನೆಯಲ್ಲಿ ಫುಲ್ ಪೂಜೆ ಇದೆ.
0: ಓಕೆ.
1: ಬಟ್ ನಾವು ಸ್ವಲ್ಪ ಐಸೋಲೇಟೆಡ್. ಅವ್ರು ಬಂದಾಗ ಹೇಳಿದಾಗ ಮತ್ತೆ ಹೋಗ್ತೇವೆ.
0: ಹಾಗೆ ಮಂಗಳಾರತಿ ತೊಳಗೆ, ತೀರ್ಥದೊಳಗೆ, ಪ್ರಸಾದ ತೊಳಗೆ ಮಾತ್ರ. ಏನ್ ಕೊಡ್ತೇವೆ ಕೊಡಿ, ಪ್ರಸಾದ ಕೊಟ್ಬಿಡಿ ಅಂತ.
1: ಅವ್ರಿಗೇನು ಇದಿಲ್ಲ, ಬ್ಯಾರಿಯರ್ ಇಲ್ಲ, ಅವ್ರು ಏನ್ ಬೇಕಾದ್ರೆ ಮಾಡ್ಕೋಬಹುದು.
0: ಕರೆಕ್ಟ್ ಕರೆಕ್ಟ್ ಅಲ್ಲ, ಕರೆಕ್ಟ್. ಅದು ಸತ್ಯ, ಅದು ನಾವು ಮಾಡ್ಬೇಕು ಅಂತಿಲ್ಲ, ಅವ್ರವ್ರ ಇಷ್ಟ. ಅದು ಅದು ಯಾಕೆ ಹೇಳ್ತೇನೆ ಅಂದ್ರೆ, ತ್ರಿವಿಕ್ರಮ ಬೆಳ್ತಂಗಡಿಯಿಂದ ತ್ರಿವಿಕ್ರಮ ಪೂರ್ವ ಸಫಲ್ಯ ಆದ್ರಲ್ಲ, ಅದಕ್ಕೆ ಕೇಳಿದೆ ನಾವು.
1: ಕರೆಕ್ಟ್ ಕರೆಕ್ಟ್.
0: ಆ ಬೆಳ್ತಂಗಡಿ ಆ ದಿನಗಳನ್ನ ನೆನೆಸ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವು ಅದೇ ಅವ್ರು ಯಾರ ಜೊತೆ ಓಡಾಡ್ತಿದ್ರು ಗೊತ್ತಿಲ್ಲ ನನಗೆ, ತುಂಬಾ ಜನ ಹೇಳಿದ್ರು ತ್ರಿವಿಕ್ರಮ ಅವ್ರನ್ನ ಕೇಳ್ರಿ ಅವ್ರು ಯಾರ ಜೊತೆ ಓಡಾಡ್ತಾ ಇದ್ರು ಅಂತ. ಬಾರೇ ಬಾರೇ ಚಂದದ ಚಲ ಅಲ್ಲ, ಗೊತ್ತಿ ನಂಗೆ ಅವನು ಯಾರು ಅಂತ ಹೇಳ್ತೀನಿ, ಮೇಡಮ್ನ ಕೇಳಿದ್ರೆ ಹೇಳೋಣ ಅಂತ. ಯಾ, ನಿಮ್ಮ ಇಷ್ಟವಾದಂತಹ ಹಾಡನ್ನ ಕೇಳೋಣ. ಕೇಳಿ ನಮ್ಮ ಮಾತನ್ನು ಮುಂದುವರೆಸೋಣ. ಸ್ನೇಹಿತರ ನಮ್ಮ ಜೊತೆಯಲ್ಲಿ ತ್ರಿವಿಕ್ರಮ ಸಪಲಿ ಅವರಿದ್ದಾರೆ, ಪ್ರೊಡ್ಯೂಸರ್, ನಿರ್ಮಾಪಕರು. ಅವ್ರ ಜೊತೆ ಮಾತನಾಡೋಣ. 9480901013 ಈ ನಂಬರ್ ಟು ಬಸ್.

0: ವೆಲ್ನೆಸ್ ಆರ್ ಇಲ್ನೆಸ್ ಬೈ ಚಾಯ್ಸ್ ವಿಸಿಟ್ avijia.com. ಬೆಂಗಳೂರು ಆಕಾಶವಾಣಿ ಕೇಂದ್ರದ FM ರೈನ್ಬೋ 101.3 ಮೆಗಾಹರ್ಟ್ಸ್ ನಾವಿಲ್ಲಗರಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿದ್ದೀನಿ. ಐಮ್ ಸುಧೀಂದ್ರ, ಬರೀ ಸುಧೀಂದ್ರ, ಐಮ್ ಟೂ ಗುಡ್ ಸುಧೀಂದ್ರ. ಸುಮಿತ್ರ ಅವರು ಸಂಡೂರಿಂದ SMS ಕಳಿಸಿದ್ದಾರೆ. ಸಂಡೂರ್ ನಿಮ್ಗೆ ಗೊತ್ತಿದೆಯಲ್ಲ?
1: ಗೊತ್ತು,
0: ತುಂಬ ಚೆನ್ನಾಗಿ ಗೊತ್ತು. ಸುಮಿತ್ರ ಅವರೇ, ಪರಿ ಅಂತ ಒಂದು ಸಿನಿಮಾ ಬಂತು, ಅದರ ಪ್ರೊಡ್ಯೂಸರ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತನಾಡ್ತಾ ಇದ್ವಿ. ನೆಕ್ಸ್ಟ್ ಟೈಮ್ ಸಂಡೂರ್ಗೆ ಹೋಗೋಣ, ಸುಮಿತ್ರ ಮೇಡಮ್ ಅವ್ರ ಮನೆಗೆ ಹೋಗೋಣ, ಓಕೆನಾ? ಈ ಹಾಡು ಬಗ್ಗೆ ಕೇಳ್ತಾ ಅಂದರೆ ಬಾರೆ ಬಾರೆ ಚಂದದ ಚೆಲುವಿನ ತಾರಿ ಹಾಡನ್ನು ಕೇಳ್ತಾ ಕೇಳ್ತಾ ಒಂದೆರಡು ವಿಷಯಗಳು ಹೇಳ್ತಾ ಇದ್ರಿ. ಪಿಕ್ಚರೈಸೇಷನ್, ಹಾಡು, ಅದೇನದು ಹೇಳಿ.
1: ಅದು ಅದ್ಭುತ. ಈ ಬಾರೆ ಬಾರೆ ಇದಾರಲ್ಲ, ಆಕ್ಚುಲಿ ನಾಗರಹಾವ್ ಇದ್ದಿದ್ದು, ಅದರಲ್ಲಿ ವಿಷ್ಣುವರ್ಧನ್ ಆಕ್ಟಿಂಗ್, ಅದನ್ನು ಈಗಲೂ ಜನ ನೋಡ್ತಾ ಇದ್ದಾರೆ. ಈ ಹಾಡು ನಮ್ಮ ಕರೆಂಟ್ ಜನರೇಷನ್ಗೂ ಸೂಟ್ ಆಗುತ್ತೆ. ನಮ್ಮ ನೀವು ಏನು ಜೆನ್ಜಿ ಅಂತ ಹೇಳ್ತೀರಲ್ಲ, ಆ ಜೆನ್ಜಿ ಜನರೇಷನ್ಗೂ ಸಾಧಾರಣ 30-45 ವರ್ಷ ಆಯ್ತು. ಆದ್ರೆ 60 ವರ್ಷದ ಜರ್ನಿ ಹೇಗಿದೆ ನೋಡಿ. ಆಕ್ಚುಲಿ
0: ಕರೆಕ್ಟ್,
1: ಒಂದು ಸಾಂಗ್ ಅಲ್ಲಿಂದ ಇಲ್ಲಿ ತನಕ ಬರಬೇಕಾದ್ರೆ ಆ ಸಾಂಗ್ ಪೊಟೆನ್ಶಿಯಲ್ ಎಷ್ಟಿರ್ಬೇಕು?
0: ಕರೆಕ್ಟ್. ಒಬ್ಬ ನಿರ್ಮಾಪಕನಾಗಿ ನೀವು ಹೇಳೋದಾದ್ರೆ ಈಗಿನ ಬರೋ ಹಾಡುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ?
1: ಈಗಿನ ಬರಹಗಳು ಚೆನ್ನಾಗಿದೆ. ಆಕ್ಚುಲಿ ನಾನು ಇದು ಮಾಡಲ್ಲ, ಕೆಲವು ಹಾಡುಗಳು ಅಷ್ಟು ಚೆನ್ನಾಗಿಲ್ಲ, ಬಟ್ ಕೆಲವು ಹಾಡುಗಳು ಈಗಲೂ ಲಿರಿಕ್ಸ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಟ್ಯೂನ್ ಮಾಡಿ ಹಾಡಿಸ್ತಾರೆ, ಈಗಲೂ ಇದೆ.
0: ಅದೇ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಒಂದು

0: ಹಾಡಿಗೆ 50 ವರ್ಷ ಆದ್ರೂ ಅದು ಹಾಡು ಸೋತಿಲ್ಲ ಅಂತಂದ್ರೆ ಆ ಸಿನಿಮಾ ಗೆದ್ದಾಗಲ್ವಾ?
1: ಹೌದು ಹೌದು,
0: 50 ವರ್ಷ ಆದ್ರೆ ಕಣ್ಮುಂದೆ ಬರ್ತಾ ಇದೆ.
1: ಸೊ ಈ ಈಗಲೂ ಆರತಿ ಒಂದು
0: ಸ್ಲೋ ಮೋಷನ್
1: ಚಲನೆ ಹೋಗೋದು, ವಿಷ್ಣುವರ್ಧನ್ ಮರದ ಹತ್ರ ನಿಲ್ಸೋದು, ಎಂತೆಂತ
0: ಕರೆಕ್ಟ್ ಕರೆಕ್ಟ್. ನೀವು ಹೇಳ್ತಾ ಇದ್ರೆ ನೀವು ಅಲ್ಲಿ ಫೀಲ್ ಆಗ್ತಾ ಇದ್ರಿ, ಫೀಲ್ ಆಗ್ತಾ ಇದ್ರಿ, ಫೀಲ್ ಆಗ್ತಾ ಇದ್ರೆ ನಮ್ಮ ಪ್ರೊಡ್ಯೂಸರ್. ನೆಕ್ಸ್ಟ್ ಹೀರೋ ಆಗೋ ಪ್ಲಾನ್ ಇದೆಯಾ?
1: ಸದ್ಯಕ್ಕಿಲ್ಲ,
0: ನೆಕ್ಸ್ಟ್ ಇದೆ ಅಂತ. ಆಯ್ತು, ಆ ಬೆಳತ್ತಂಗಡಿ ವಿಚಾರ ಮಾತಾಡ್ತಾ ಇದ್ವಿ, ಎಂಥ ಸೂಪರ್ ಏರಿಯಾ ಅದು.
1: ಹೌದು,
0: ಅಲ್ಲಿ ಯಕ್ಷಗಾನ ಆಮೇಲೆ ಕಲೆ ಸಮೃದ್ಧವಾಗಿದೆ. ಆ ದಿನಗಳು ಹೇಗಿದ್ವು ಸರ್?
1: ಯಕ್ಷಗಾನ ಅಂದ್ರೆ ಏನು, ನಾವು ಬೆಳೆದು ಬಂದ ಹಾಗೆಯೇ ಅದು. ಆಕ್ಚುಲಿ ರಾತ್ರಿ 9 ಗಂಟೆ ಹೋಗಿ ಕೂತ್ರೆ ಅಲ್ಲಿ ಈ ದೇವಿ ಮಹಾತ್ಮೆ ಅಂತ ಒಂದು ಇದಿದೆ ಯಕ್ಷಗಾನ. ಆ ದೇವಿ ಮಹಾತ್ಮೆ ಮಧ್ಯದಲ್ಲಿ ಸಾಧಾರಣ 12 ಗಂಟೆ ಅಷ್ಟೊತ್ತಿಗೆ ಚಂಡ ಪುಂಡ್ರು ಬರೋದು. ಅದು ಒಂದು ಬೆಂಕಿ ಬೆಂಕಿ ಅಲ್ಲೆಲ್ಲ ಬೆಂಕಿ ಎಲ್ಲ ಇದು ಮಾಡ್ಕೊಂಡು ಬರೋದು. ಆಕ್ಚುಲಿ ರಾತ್ರಿ ಒಂದು 9:30 ಸ್ಟಾರ್ಟ್ ಆಗುತ್ತೆ, ಒಂದು 11 ಗಂಟೆ ಸ್ವಲ್ಪ ನಿದ್ದೆ ಬರೋಕೆ ಸ್ಟಾರ್ಟ್ ಆಗುತ್ತೆ. ಆ ನಿದ್ದೆ ಬರೋವಾಗ ಈ ಚಂಡ ಪುಂಡ್ರು ಬರ್ತಾರೆ, ಬರೋ ಫುಲ್ ಮತ್ತೆ ಎಪಿಸೋದ್.
0: ಹೌದು, ಓಕೆ ಓಕೆ.
1: ಆ ದಿನಗಳು ಅದನ್ನ ನಾವು ಈಗ ನೆನೆಸ್ಕೊಳಕ್ ಆಗಲ್ಲ, ಆ ಥರ ಇಲ್ಲ ಈಗ.
0: ನಾನು ಅದಕ್ಕೆ ಕೇಳ್ಪಟ್ಟೆ, ನೀವು ಬೇರೆ ಬೇರೆ ಬೇರೆ ಬೇರೆ ಕಡೆ ಓದ್ಬಿಟ್ಟು ಬಂದಿದ್ರಿ ಹೇಳಿದ್ರಿ, ಯಾವ್ಯಾವ ಊರುಗಳೆಲ್ಲ?
1: ಆಕ್ಚುಲಿ ಬೆಳ್ತಂಗಡಿ ನಮ್ದು ಪ್ರಾಪರ್
0: ಪ್ರಾಪರ್.
1: ನಮ್ಮ ತಂದೆ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಆ ಟೈಮಲ್ಲಿ ಇವರು ಇದು ಚರ್ಚ್ ಹೈಯರ್ ಪ್ರೈಮರಿ ಸ್ಕೂಲ್ ಅಂತ ನಂದು 1-7 ಅದಾದ್ಮೇಲೆ ಗವರ್ಮೆಂಟ್ ಸ್ಕೂಲ್ 8-10 ಅದಾದ್ಮೇಲೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಅಂತ SDM ಕಾಲೇಜ್ ಉಜಿರೆ, ಅಲ್ಲಿ 2 ವರ್ಷ. ಅದಾದ್ಮೇಲೆ ಇಂಜಿನಿಯರಿಂಗ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಇಲ್ಲಿ KR ಸರ್ಕಲ್ ಅಲ್ಲಿ ಇದೆ, ಇಲ್ಲಿ ಓದಿ ಅದಾದ್ಮೇಲೆ MBA ಮಾಡಿ ನೆಕ್ಸ್ಟ್ ಕೆಲಸ.
0: ಓಕೆ, ಯಾಕೆ ಅಂತಂದರೆ ಪ್ರತಿ ಸಾರಿ ಹೋದಾಗಲೂ ನಮ್ಮ ಕನಸುಗಳು ಚೇಂಜ್ ಆಗ್ತಾ ಹೋಗುತ್ತೆ ಅಲ್ವಾ? ಒಂದು ಹಂತಕ್ಕೆ ಹೋದಾಗ ಕನಸುಗಳು ಚೇಂಜ್ ಆಗ್ತಾ ಹೋಗುತ್ತೆ. ಬೇಸಿಕಲಿ ನಿಮ್ಮ ಕನಸುಗಳು ಹೀಗೆ ಚೇಂಜ್ ಆಗ್ತಾ ಹೋಗುತ್ತೆ.
1: ಕನಸುಗಳು ಚೇಂಜ್ ಆಗಬೇಕಾದ್ರೆ ಫಸ್ಟಿಗೆ ಬೇಸಿಕ್ ನೀಡ್ಸ್ ಅಂತ ಇರುತ್ತಲ್ಲ, ಅದು ಕಂಪ್ಲೀಟ್ ಆದ್ರೇನೆ ಕನಸುಗಳು ಸ್ಟಾರ್ಟ್ ಆಗೋದು.
0: ಓಕೆ, ಹೇಗೆ
1: ಬೇಸಿಕ್ ನೀಡ್ಸ್ಗೆ ನಾವು ಏನು ಬೇಕೋ ಅದನ್ನು ಮಾಡ್ತಾ ಇದ್ರೆ ಅಂದರೆ ನಮಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ.
0: ಎಸ್ ಎಸ್,
1: ಅವಾಗ ಬೇಸಿಕ್ ನೀಡ್ಸ್ಗೆ ಪ್ರಾಬ್ಲಮ್ ಇರುತ್ತೆ.
0: ಕರೆಕ್ಟ್,
1: ಬರ್ತಾ ಬೇಸಿಕ್ ನೀಡ್ಸ್ ಸಾಲ್ವ್ ಆದರೆ ಅದಾದ್ಮೇಲೆ ನಮ್ಮ ಕನಸುಗಳು ಸ್ಟಾರ್ಟ್ ಆಗುತ್ತೆ. ನಾವು ಕನಸುಗಳನ್ನು ಮೊದಲೇ ಇಟ್ಕೊಂಡು ಬಿಟ್ರೆ ಅದು ಕಷ್ಟ ಇದೆ, ಆ ಕನಸುಗಳು ಈಡೇರಲ್ಲ.
0: ಎಕ್ಸ್ಪ್ಲೇನ್ ಮಾಡಿ, 45 ನಿಮಿಷ ಕಾರ್ಯಕ್ರಮ ಎಕ್ಸ್ಪ್ಲೇನ್ ಮಾಡ್ಬೋದು.
1: ನೋಡಿ, ಬೇಸಿಕ್ ನೀಡ್ಸ್ ಅಂದ್ರೆ ಏನಂದ್ರೆ ನಿಮ್ಗೆ ಫುಡ್ ಪ್ರಾಬ್ಲಮ್ ಇರುತ್ತೆ, ಎಜುಕೇಶನ್ಗೆ ಫೀಸ್ ಕಟ್ಟೋದಕ್ಕೆ ಪ್ರಾಬ್ಲಮ್ ಇರುತ್ತೆ. ಇಂಥ ಪ್ರಾಬ್ಲಮ್ಗಳು ಇರುವಾಗ ನೀವು ಕನಸುಗಳನ್ನ ಇಟ್ಕೊಳಕ್ಕಾಗಲ್ಲ. ಕನಸುಗಳು ಇಟ್ಕೋಬಹುದು ಬಟ್ ಆಗುತ್ತೆ ಅಂತ ಹೋಪ್ಸ್ ಇರಲ್ಲ. ಬಟ್ ಬೇಸಿಕ್ ನೀಡ್ಸ್ ಕಂಪ್ಲೀಟ್ ಆದ್ಮೇಲೆ ನೀವು ಏನ್ ಬೇಕಾದ್ರೆ ಮುಂದಕ್ಕೆ ಮಾಡ್ಬೋದು, ನಿಮ್ಮ ಕನಸುಗಳನ್ನ ಟ್ರೈ ಮಾಡ್ಬೋದು. ಆಮೇಲೆ ಮಾಡೋದು
0: ಒಂದೊಂದೇ ಹೆಜ್ಜೆ ಹೋಗ್ಬೇಕು,
1: ಒಂದೊಂದೇ ಹೆಜ್ಜೆ ಲ್ಯಾಡರ್ ಹತ್ಕೊಂಡೇ ಹೋಗ್ಬೇಕು.
0: ಕರೆಕ್ಟ್,
1: ಜಸ್ಟ್ ಫ್ಲೈ ಆಗ್ಬಾರ್ದು.
0: ಆ ದಿನಗಳನ್ನ ನೆನ್ಸ್ಕೊಂಡ್ರೆ ಒಂದು 40 ಕೋಟಿ ಸಿನಿಮಾ ನಿರ್ಮಾಣ ಮಾಡುವಂತ ಪ್ರೊಡ್ಯೂಸರ್ ಆಗ್ತೀನಿ ಅಂತ ಅನ್ಕೊಂಡ್ರೆ
1: ಇಲ್ಲ, ಅದು ಕಣ್ ಮನಸ್ಸಿನಲ್ಲಿ. ನಾವು ಇಂಜಿನಿಯರಿಂಗ್ ಕಾಲೇಜ್ ಮಾಡೋ ಇಂಜಿನಿಯರಿಂಗ್ ಓದುವಾಗ್ಲೂ ನಾವೊಂದು ಒಂದು ಜಸ್ಟ್ ಒಂದು ಮಾರುತಿ ಕಾರ್ ತಗೋಬೇಕು ಆತರ ಅಷ್ಟೇ. ಆದ್ರೆ ಅಟ್ಲೀಸ್ಟ್ ಅಷ್ಟಾದ್ರೂ ಮಾಡ್ಬೇಕು ಅಂತ. ಅದಕ್ಕಿಂತ ಬಿಗಿನಿಂಗ್ ಅಲ್ಲಿ ನಾವು ಇಂಜಿನಿಯರಿಂಗ್ ಮಾಡ್ಬಹುದು ಅಂತ ನಮ್ಮ ತಲೆಯಲ್ಲಿ ಇರಲಿಲ್ಲ, ನಮ್ಮ ಅಪ್ಪನ ತಲೆಯಲ್ಲಿ ಇರಲಿ, ಯಾರ ತಲೆಯಲ್ಲ. PUC ಮುಗೀತು, CET ಎಕ್ಸಾಮ್ ಬರೆದು ನಮ್ಗೆ ಗೊತ್ತಿಲ್ಲ ಮುಂದೆ ಏನು ಅಂತ ಗೊತ್ತಿಲ್ಲ. ನಾನು ಇಂಡಿಯನ್ ನೇವಿ ಹೋಗಿ ಜಾಯ್ನ್ ಆಗಿದ್ದೆ. ಅದಾದ್ಮೇಲೆ ವಾಪಸ್ CET ರಿಸಲ್ಟ್ ನೋಡಿದ್ರೆ ಇಂಜಿನಿಯರಿಂಗ್ ಸಿಕ್ಕಿತ್ತು, ಮೆಡಿಕಲ್ ಸೀಟ್ ಸಿಕ್ಕಿತ್ತು. ಕೊನೆಗೆ ಏನ್ ಮಾಡಿದ್ ಬಂದ್ರೆ ಇಂಜಿನಿಯರಿಂಗ್ ಸೀಟ್ ಬರೀ 350 ರೂಪಾಯಿ ಫೀಸ್, ಮೆಡಿಕಲ್ 8,000 ರೂಪಾಯಿ ಫೀಸ್. ಮೆಡಿಕಲ್ಗೆ 8,000 ಕೊಡೋದಕ್ಕೆ ನಮ್ಮಲ್ಲಿ ಇದಿಲ್ಲ,
0: ದುಡ್ಡಿಲ್ಲ.
1: ಸೊ ಏನ್ ಮಾಡಿದ್ವು, ಬಂದು ಇಂಜಿನಿಯರಿಂಗ್ ಬಂದು ಜಾಯ್ನ್ ಆದ್ವಿ. ಅದು ಕಂಪ್ಲೀಟ್ ಮಾಡ್ತೇವೆ ಅಂತ ನಮ್ಮ ತಲೆಯಲ್ಲಿ ಇಲ್ಲ, ಆದ್ರೂ ಕಂಪ್ಲೀಟ್ ಆಯ್ತು. ಹಂಗೆ ಕಂಟಿನ್ಯೂಷನ್ ಆಯ್ತು, ಜಾಬ್ ಸ್ಟಾರ್ಟ್ ಆಯ್ತು, ಹಂಗಂಗೆ ಬಿಸ್ನೆಸ್ ಸ್ಟಾರ್ಟ್ ಆಯ್ತು, ಆಮೇಲೆ ಎಲ್ಲ ಕನಸುಗಳು ಸ್ಟಾರ್ಟ್ ಆಯ್ತು. ಆಮೇಲೆ
0: ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀರ ನೀವು, ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ. ಒಂದೊಂದು ಬಯಕೆ ಈಡೇರಿದಾಗ ಒಂದೊಂದು ವಿಷಯ ಬರುತ್ತೆ. ಸರ್ವಜ್ಞ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಆ ವಿಚಾರದಲ್ಲಿ ಅಲ್ವಾ? ಅದು ಅಲ್ಲಿಂದ ಅದು ನೋಡಿ, ಎಲ್ಲೋ ಶುರು ಮಾಡಿ ಎಲ್ಲೋ ಬಂದು 40 ಕೋಟಿ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಯಾರು ಕನಸಲ್ಲಿ ಇದ್ದಿಲ್ಲ. ಸೊ ಕನಸು ಕಾಣಬೇಕಾ ಬೇಡವಾ? ಹಾಗಿದ್ರೆ
1: ಕನಸು ಕಾಣಬೇಕು, ಬಟ್ ಅದು ಲಿಮಿಟೆಡ್ ಕನಸು ಕಾಣಬೇಕು. ಎಲ್ಲೋ ಈಗ ಇಟ್ಕೊಂಡು 1 ಕೋಟಿ ಕನೆಕ್ಷನ್ ಸಾಧ್ಯನೇ ಇಲ್ಲ. ಈಗ ಒಂದು 20 ಲಕ್ಷ ಇಟ್ಕೊಂಡು 1 ಕೋಟಿ ಕನಸು ಕಾಣ್ಬೋದು.
0: ಓಹ್, ಹಾಗೆ. ಓಕೆ,
1: ಸೊ 1 ರೂಪಾಯಿ ಇಟ್ಕೊಂಡು 1 ಕೋಟಿ ಕನಸು ಕಾಣಕ್ ಆಗಲ್ಲ.
0: ಅಲ್ಲ, 0 ಕನಸು ಕಾಣ್ಬೋದಲ್ಲ,
1: ಕನಸು ಕಾಣ್ಬೋದು ಬಟ್ ಅದು ಈಡೇರಲ್ಲ.
0: ಅಯ್ಯೋ, ನೆಗೆಟಿವ್ ಹೇಳ್ಬಿಟ್ರೆ ಕಷ್ಟ ನಂಗೆ. ಅಯ್ಯೋ, ಹೌದಾ? ಅಂದ್ರೆ 1 ರೂಪಾಯಿ ಇಟ್ಕೊಂಡಾಗ ನೋಡಿದ್ರೆ ಮಾಡಿದ್ರೆ ಒಳ್ಳೇದು ಅಂತ.
1: 1 ರೂಪಾಯಿ ಇದ್ದಾಗ 2 ರೂಪಾಯಿ ಕನಸು
0: ಸ್ಟೆಪ್ ಬೈ ಸ್ಟೆಪ್ ಹೋಗಿ ಅಂತ.
1: ಹಾಸಿಗೆ ಇದ್ದಷ್ಟೇ
0: ಕಾಲು. ಗುಡ್ ಗುಡ್ ಗುಡ್. ಸೊ ಸಿನಿಮಾ ನೋಡ್ತಾ ಬಂದ್ರೆ ಕಳೆದ 10 ವರ್ಷಗಳಲ್ಲಿ ಸಿನಿಮಾ ಮೇಕಿಂಗ್ ಇದೆಯಲ್ಲ, ತುಂಬಾ ಚೇಂಜ್ ಆಗಿದೆ. ನೀವು ಗಮನಿಸಿದ್ರೆ
1: ಖಂಡಿತ ಮೇಕಿಂಗ್ ಚೇಂಜ್ ಆದ್ರೆ ಸಿನಿಮಾ ಸಕ್ಸಸ್ ಆಗಲ್ಲ.
0: ಓ,
1: ಮೇಕಿಂಗ್ ಇಂದ ಮೊದಲು ಕತೆ ಏನಿದೆ, ಕಥೆನ ಫಸ್ಟ್ಗೆ

0: ಭರ್ತಿ ಮಾಡಿಕೊಂಡು ನೆಕ್ಸ್ಟ್ ಮೇಕಿಂಗ್ ಹೋದರೆ ಅಲ್ಲಿಗೆ ಸಕ್ಸಸ್ ಕಾಣಬಹುದು.
1: ಓಕೆ, ಸೊ ಇದು ಯಾವ ವಿಚಾರ ಏನು ಅಂತ ಕೇಳೋಣ. ಈ ವಿಚಾರವಾಗಿ ನೀವು ಖಂಡಿತ ಹೇಳಬೇಕು ನನಗೆ, ಏನು ಡೀಟೇಲ್ ಆಗಿ ಹೇಳಬೇಕು. ಅದಕ್ಕಿಂತ ಮುಂಚೆ ಒಂದು ಹಾಡನ್ನು ಕೇಳೋಣ. ನಾವು ಸಂಡೂರಿಗೆ ಹೋಗೋಣ ಅಂತ ಹೇಳಿದ್ವಲ್ಲ, ಸುಮಿತ್ರಾ ಮೇಡಮ್ ಅವರು ಪ್ಲೀಸ್ ವೆಲ್ಕಮ್ ಅಂತ ಹೇಳಿದ್ದಾರೆ. ಡೆಫಿನೆಟ್ ಆಗಿ ನಾನು ನೀವು ಸಂಡೂರಿಗೆ ಹೋಗೋಣ. ಸೊ ತ್ರಿವಿಕ್ರಮ ಸಪಲ್ಯ ಅವರು ನಮ್ಮ ಜೊತೆಯಲ್ಲಿದ್ದಾರೆ. 9489010013 ಈಸಿ ನಂಬರ್ ಟು ಮೆಸೇಜ್. ಇದು ನವಿಲುಗರಿ ಕಾರ್ಯಕ್ರಮ. ಸ್ಟೇ ಟ್ಯೂನ್ಡ್, ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ.

0: ನವಿಲುಗರಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ ನಾನು ಸುಧೀಂದ್ರ, ನಿಮ್ಮ ಜೊತೆಯಲ್ಲಿ ಇದ್ದೀನಿ. ನಮ್ಮ ಜೊತೆಯಲ್ಲಿ ನಿರ್ಮಾಪಕರಾದಂತಹ ತ್ರಿವಿಕ್ರಮ ಹುವಾ ಸಪಲ್ಯ ಅವರಿದ್ದಾರೆ. ನಾನು ತ್ರಿವಿಕ್ರಮ್ ಸಪಲ್ಯ ಅಂತ ಹೇಳ್ತಾ ಹೋಗ್ತೀನಿ. ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರ ಜೊತೆ ಮಾತನಾಡ್ತಾ ಇದ್ದೀವಿ. 9480901013 ಇದು ನಂಬರ್ ಟು ಮೆಸೇಜ್. ಸರಿ, ಹಾಗಿದ್ರೆ ಅವರ ಜೊತೆ ಮಾತನ್ನು ಮುಂದುವರಿಸೋಣ. ಇನ್ನು ಒಂದು 10-12 ವರ್ಷದಿಂದ ಅಂತ ಕಾಣುತ್ತೆ ಸ್ನೇಹಿತರೆಲ್ಲ ಸೇರಿಕೊಂಡು ಸಿನಿಮಾ ಮಾಡ್ತಾ ಬಂದರು. ಅಲ್ಲ, ಅದಕ್ಕಿಂತ ಅಲ್ಲಿ ಮುಂದೆ ಹೋಗೋಣ. ಅದಕ್ಕಿಂತ ಮುಂಚೆ ಕಥೆ ಮತ್ತು ಚಿತ್ರಕಥೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಗಟ್ಟಿಯಾಗಿರಬೇಕು ಅಂತ, ಹೇಗೆ ಗಟ್ಟಿಯಾಗಿರಬೇಕು ಅದನ್ನು ಸ್ವಲ್ಪ
1: ನೋಡಿ. ಈಗ ನಾವು ಎರಡು ಪಿಕ್ಚರ್ ಫಿಲ್ಮ್ ಮಾಡ್ತಾ ಇದ್ದೇವೆ.
0: ಹೌದು ಹೌದು.
1: ಒಂದು ಕೊರಗಜ್ಜ, ಒಂದು ಹಂಟರ್.
0: ಹೌದು.
1: ನಾವು ಬರೀ ಸ್ಕ್ರಿಪ್ಟ್ಗೋಸ್ಕರ ಅಂದರೆ ಕಥೆಗೋಸ್ಕರ ಸಾಧಾರಣ ಸುಧೀರ್ ನಮ್ಮ ಡೈರೆಕ್ಟರ್ ಸುಧೀರ್ ಅತ್ತ ಅವರು ಸ್ಕ್ರಿಪ್ಟ್ಗೋಸ್ಕರನೇ 6-8 ತಿಂಗಳು
0: ಟೈಮ್ ತಗೊಂಡಿದ್ದಾರೆ.
1: ಇದು ಅಷ್ಟೇ, ಹಂಟರ್ನು ಅಷ್ಟೇ, 6-8 ತಿಂಗಳು ಟೈಮ್ ತಗೊಂಡಿದ್ದಾರೆ. ಟೈಮ್ ತಗೊಂಡು ಅವರು ಇದು ಸ್ಕ್ರಿಪ್ಟ್ ಇದು ಮಾಡಿ ಸ್ಕ್ರಿಪ್ಟ್ ಮಾಡಿ ಸ್ಕ್ರೀನ್ ಪ್ಲೇ ರೆಡಿ ಮಾಡಿ ಅಲ್ಲಿಂದ ಸ್ಟಾರ್ಟ್ ಮಾಡಿರೋದು. ನೀವು ಅಷ್ಟು ಕತೆ ರೆಡಿ ಮಾಡಿದ ಮೇಲೆ ನೀವು ಏನ್ ಬೇಕಾದ್ರೆ ಖರ್ಚು ಮಾಡಬಹುದು ಅದಕ್ಕೆ. ಯಾಕೆ ನೀವು ನಿಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ನೀವು ಕತೆನೇ ಇಲ್ಲ ಅಂದ್ರೆ ಏನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಎಕ್ಸಾಂಪಲ್ ಹೇಳ್ತೇನೆ ನಿಮಗೆ, ನೀವು ಪುಟ್ಟಣ್ಣ ಕನಗಲ್ ಅಥವಾ ಶಂಕರ್ ನಾಗದು ಫಿಲ್ಮ್ಗಳು ನೋಡಿ, ಅದು ಒಂದು ಎಳೆ ಇರುತ್ತೆ, ಅದನ್ನ ಹೆಂಗೆ ಅದನ್ನ ಕ್ಯಾರಿ ಮಾಡ್ತಾರೆ ನೋಡಿ. ಫುಲ್ ಫಿಲ್ಮ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಪುಟ್ಟಣ್ಣ ಕನಗಲ್ ಎಷ್ಟು ಧೈರ್ಯ ತಗೊಂಡಿದ್ದಾರೆ ಆ ತರ ಪಿಕ್ಚರ್ ಮಾಡೋದಕ್ಕೆ. ಆವಾಗ ನೀವು ಯಾವ್ದೇ ನೋಡಿ, ರಂಗನಾಯಕಿ ಆದ್ರೆ ನೋಡಿ, ನಾಗರಹಾವ ಆದ್ರೆ ನೋಡಿ, ಎಂತೆಂತ ಪಿಕ್ಚರ್ಗಳು ಆ ತರ ನರೇಷನ್ ಹೆಂಗಿರುತ್ತೆ ಅದ್ರ, ಅದೆಲ್ಲ ಇಲ್ಲ ಅಂದ್ರೆ ಬರೀ ನೀವು ಮೇಕಿಂಗ್ ಮಾಡ್ತಾ ಹೋದ್ರೆ ಪಿಕ್ಚರ್ ಫಿಲ್ಮ್ ಹೆಂಗೆ ಸಕ್ಸಸ್ ಆಗಕ್ಕೆ ಸಾಧ್ಯ ಇದೆ?
0: ಅದು ಇಲ್ಲದಕ್ಕೆ ಸಿನಿಮಾಗಳು ಸೋಲ್ತಾವೆ ಅಂತ.
1: ಖಂಡಿತ ಅದೇ ಪ್ರಾಬ್ಲಮ್ ಇರೋದು. ನೀವು 100 ಕೋಟಿ ಹಾಕೋದು ಮೇನ್ ಅಲ್ಲ, ಫಸ್ಟಿಗೆ ನೀವು 50 ಲಕ್ಷ ಇದಕ್ಕೆ ಖರ್ಚು ಮಾಡಿ. ಯಾವ್ದಕ್ಕೆ? ಸ್ಕ್ರಿಪ್ಟಿಗೆ ಖರ್ಚು ಮಾಡಿ. ಸ್ಕ್ರಿಪ್ಟಿಗೆ ಖರ್ಚು ಮಾಡುವ, ಆಮೇಲೆ ಮೇಕಿಂಗ್ ಮಾಡಿ ಏನ್ ಬೇಕಾದ್ರೆ ಮಾಡಿ ಆ ಫಿಲ್ಮ್ನ. ಅದು ಒಂದು ಇದಿರುತ್ತೆ, ವ್ಯಾಲ್ಯೂ ಇರುತ್ತೆ ಅದಕ್ಕೆ.
0: ಚೆನ್ನಾಗಿ ಮಾಡಿ, ಮೇಕಿಂಗ್ ಆದ್ರೂ ಮಾಡಿ, ಬೇಕಿಂಗ್ ಆದ್ರೂ ಮಾಡಿ,
1: ಚೆನ್ನಾಗಿ ಮಾಡಿ. ಸ್ಕ್ರಿಪ್ಟ್ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ನೀವು ಬದುಕಕ್ಕೆ ಸಾಧ್ಯ ಇಲ್ಲ. ಆ ಇಂಡಸ್ಟ್ರಿನ ಬದುಕಕ್ಕೆ ಸಾಧ್ಯ ಇಲ್ಲ. ಈಗ ಕನ್ನಡ ಇಂಡಸ್ಟ್ರಿ ಅವರು ಏನು ನಮ್ಗೆ ಟಿವಿ ರೈಟ್ಸ್ ಬರಲ್ಲ, ಅದು ಬರಲ್ಲ, ಇದು ಬರಲ್ಲ ಅಂತ
0: ಹೇಳ್ತಾರೆ.
1: ರೀಸನ್ ಏನಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸ್ಕ್ರಿಪ್ಟೇ ಇಲ್ಲ, ಕತೆಗಳೇ ಇಲ್ಲ. ಕತೆಗಳೇ ಇಲ್ಲದೆ ಹೀರೋನ ಹಾಕ್ತಾರೆ, ಹೀರೋ ಬೇಸ್ಡ್ ಫಿಲ್ಮ್ಗಳನ್ನು ಮಾಡ್ತಾರೆ. ಹೀರೋ ಬೇಸ್ಡ್ ಬರೀ ಹೀರೋ ವರ್ಕ್ ಆಗ್ಬೋದು, ಆಗಲ್ಲ ಅಂತಲ್ಲ, ಬಟ್ ಆದ್ರೆ ಅದು ತುಂಬಾ ಕಮ್ಮಿ, ಇದು ಸಕ್ಸಸ್ ಸಿಗೋದು ತುಂಬಾ ಕಮ್ಮಿ,
0: ಸಕ್ಸಸ್ ರೇಟ್
1: ಕಡಿಮೆ. ಅದಕ್ಕೆ ಬೇಸಿಕ್ಸ್ ನಲ್ಲಿ ನೀವು ಸ್ಟಾರ್ಟ್ ಮಾಡಿ, ಎಂಡಿಂಗ್ ಅನ್ನು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ.
0: ಚೆನ್ನಾಗಿದೆ ನಿಮ್ಮ ಅನಲೈಸ್, ಚೆನ್ನಾಗಿದೆ. ಅಂದ್ರೆ ಎಕ್ಸಾಂಪಲ್ಸ್ ಕೊಟ್ಟಿದ್ದು ಶಂಕರ್ ನಾಗ್ ಅವರು ಆಗಿರಬಹುದು, ಕಾಶಿನಾಥ್ ಅವರ ಸಿನಿಮಾಗಳು,
1: ಕಾಶಿನಾಥ್ ಅವರ ಸಿನಿಮಾಗಳು ಒಂದೊಂದು ಮನೆಯಲ್ಲಿ ಮಾಡ್ತಾ ಇದ್ದಾರೆ.
0: ಹೌದು, ಕರೆಕ್ಟ್ ಕರೆಕ್ಟ್. ಸೊ ಇದೆಲ್ಲ ನಾವು ಟೀಸರ್ ಆಗೋಕ್ಕಿಂತ ಮುಂಚೆ ಸ್ವಲ್ಪ ವರ್ಕ್ ಹೋಮ್ವರ್ಕ್ ಮಾಡಿದ್ರೆ,
1: ಹೋಮ್ವರ್ಕ್ ಮಾಡೇ ಮಾಡ್ತೇವೆ, ಮಾಡಿಲ್ಲ ಅಂದ್ರೆ ಮುಂದಕ್ಕೆ ಹೋಗಕ್ಕಾಗಲ್ಲ
0: ಅಲ್ವಾ? ಕರೆಕ್ಟ್.
1: ಡೈರೆಕ್ಟರ್ ಬಗ್ಗೆ ಕಾನ್ಫಿಡೆನ್ಸ್ ಇರ್ಬೇಕು ನಿಮ್ಗೆ. ಡೈರೆಕ್ಟರ್ಗೆ ಏನ್ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಕತೆ ನರೇಷನ್ ಮಾಡಕ್ಕೆ ಗೊತ್ತಿಲ್ಲ ಅಂದ್ರೆ ಅವ್ರು ಏನ್ ಮಾಡಕ್ ಸಾಧ್ಯ ಇದೆ ಅಲ್ಲಿ?
0: ಕರೆಕ್ಟ್. ಅದೇ ಈಗ
1: ಅದು ಏಜ್ ಗ್ರೂಪ್ ನೋಡಿ, 10 ವರ್ಷದಿಂದ ಹುಡುಗನ ಹಿಡಿದು 70 ವರ್ಷದ ಮುದುಕರವರೆಗೆ, ಮುದುಕ 70 ವರ್ಷದವರೆಗೆ ನೋಡೋ.
0: ಚೆನ್ನಾಗಿದೆ ನಿಮ್ ಕರೆಕ್ಷನ್, ಚೆನ್ನಾಗಿದೆ. 70 ವರ್ಷದ ಮುದುಕರಲ್ಲ ಅಂತ, ಓಕೆ, ವೆರಿ ಗುಡ್.
1: ಅಲ್ಲ, ಆ ರೇಂಜ್ ಬ್ಯಾಂಡ್ ವಿಡ್ತ್ ಇದೆ, ಆ ಬ್ಯಾಂಡ್ ವಿಡ್ತ್ನವರಿಗೆ ಸೆಟ್ ಆಗೋ ಫಿಲ್ಮ್ ಯಾವ್ದಿರಲ್ಲ. ಈಗ
0: ಯಾವ್ದು
1: ಈಗ ಈಗ ಈಗಿನ ಫಿಲ್ಮ್ ಯಾವ ತರ ಆಗಿದೆ ಅಂದ್ರೆ, ಒಂದು 15-30 ವರ್ಷದವರೆಗೆ ಬರೀ ಮೇಕಿಂಗ್ ಮಾತ್ರ ನೋಡೋ ಪಿಕ್ಚರ್ಗಳನ್ನು ಮಾಡ್ತಾ ಇದ್ದಾರೆ. ಅದನ್ನು ಮಾಡೋದನ್ನ ಕಡಿಮೆ ಮಾಡಬೇಕು ಅಂತ ನಾನು ಹೇಳ್ತಿದ್ದೇನೆ. ಆ ಗ್ಯಾಪ್ 10 ವರ್ಷದವರೆಗೆ ನೋಡಂಗೆ ಇರ್ಬೇಕು ಆ ಪಿಕ್ಚರ್ಗಳ.
0: ಹಾಗಂದ್ರೆ ಎಂತ ಕಥೆಗಳನ್ನ ಅವ್ರು ಆರಿಸ್ಕೋಬೇಕು?
1: ಈಗ ನೋಡಿ, ಈಗ ಕಾಂತಾರ ಪಿಕ್ಚರ್ ಬಂದಿದೆ ಅಂತ ಕೆಲವು ಪಿಕ್ಚರ್ಗಳು, ಎಲ್ಲ ಪಿಕ್ಚರ್ ನಾನು ಹೇಳಕ್ಕಾಗಲ್ಲ ಆ ತರ. ಅದರಲ್ಲಿ ಫಿಲ್ಮ್ ನೋಡಿದ್ರೆ ನೋಡಿ, ಕಾಂತಾರ 1 ಪಿಕ್ಚರ್ ಹೇಗಿದೆ ನೋಡಿ.
0: ಈಗ ನಾವೆಲ್ಸ್ ಇದೆ,
1: ಆ ಬೇಸ್ಡ್ ಮಾಡ್ಬೇಕಾದ್ರೆ
0: ನೀವು ಹೇಳಿದ್ದ ವಿಷಯಕ್ಕೆ ಬರೋದಾದ್ರೆ, ಪುಟ್ಟಣ್ಣ ಕಣಗಲ್ ಅವರು ನಾವೆಲ್ಸ್ ಇಟ್ಕೊಂಡು ಸಿನಿಮಾ ಮಾಡಿದ್ರು.
1: ಖಂಡಿತ ಆ ಟೈಮಲ್ಲಿ
0: ದೊರೆ ಭಗವಾನ್ ಅವರು 49 ನಾವೆಲ್ಸ್ಗಳನ್ನ ಸಿನಿಮಾ ಮಾಡಿದ್ರು. ಎಷ್ಟು ವಿಚಾರಗಳಿದೆ. ಸೊ ಕನ್ನಡದಲ್ಲಿ ಹೇರಳವಾಗಿದೆ ನಮ್ಮ ಸಾಹಿತ್ಯ.
1: ಕನ್ನಡದ ಈಗ ಮಲಯಾಳಂ ಪಿಕ್ಚರ್ ಬರ್ತಾ ಇದೆ, ಆ ಮಲಯಾಳಂ ಪಿಕ್ಚರ್ಗಳನ್ನು ನೋಡಿ ನೀವು. ಅದು ಸ್ಕ್ರಿಪ್ಟ್ ಬೇಸ್ಡ್ ಅಂದ್ರೆ ಸ್ಕ್ರಿಪ್ಟ್ಗೋಸ್ಕರ ತುಂಬಾ ಟೈಮ್ ತಗೊಂಡಿರ್ತಾರೆ ಅವರು.
0: ಓಕೆ. ಈ ಎಲ್ಲ ವಿಷಯಗಳನ್ನ ಪ್ರೊಡ್ಯೂಸರ್ ಆದ್ಮೇಲೆ ಅನಲೈಸ್ ಮಾಡಕ್ ಶುರು ಮಾಡಿದ್ರ ನೀವು?
1: ಇಲ್ಲ, ನಾವು ಫಸ್ಟ್ ಪಿಕ್ಚರ್ ಮಾಡಿದ್ವಲ್ಲ ಪರಿ ಪಿಕ್ಚರ್,
0: ಅಲ್ಲಿ ಬರ್ತೀನಿ
1: ಅದಾದ್ಮೇಲೆ.
0: ಓಕೆ, ಅದು ಪರಿಪರಿಯಾಗಿ ಕೇಳ್ತೀನಿ ಅದ್ರ ಬಗ್ಗೆ. ಹೇಳಿ ಹೇಳಿ.
1: ಒಂದು ಪಿಕ್ಚರ್ ಇಂದ ಎಲ್ಲ ಕಲ್ತ್ಕೊಳಕಾಗುತ್ತೆ, ಆಮೇಲೆ ನೀವು ಅದನ್ನ ಕಲಿಬೇಕು. ಆ ಪಿಕ್ಚರ್ ಇಂದಲೇ ಸೋಲು ಗೆಲುವುಗಳು ಹೆಂಗಾಗ್ತವೆ ಅಂತ ಕಲ್ತ್ರೆ ಮುಂದೆ ಪಿಕ್ಚರ್ ಮಾಡಕ್ಕೆ
0: ಈಸಿಯಾಗಿತ್ತು ಅಲ್ವಾ? ರೈಟ್, ತುಂಬ ಚೆನ್ನಾಗಿ ಹೇಳಿದ್ರೆ ವಿಚಾರಗಳನ್ನು. ಸ್ಕ್ರಿಪ್ಟ್ ಚೆನ್ನಾಗಿ ಮಾಡಿ, ಸ್ಕ್ರಿಪ್ಟ್ ಚೆನ್ನಾಗಿ ಮಾಡಿ, ಆಮೇಲೆ ಮುಂದೆ ಏನೋ ವಿಷಯಗಳಾಗುತ್ತೆ ಅಂತ. ಅದೇ ನಾವು ಇನ್ನೊಂದು ಪ್ರಶ್ನೆ ಇದೆ, ಅದಕ್ಕೆ ಹೋಗಿಂತ ಮುಂಚೆ ನಮ್ಮ ಸ್ನೇಹಿತರಿಗೆ ಒಂದು ಗಮನಕ್ಕೆ. ಸ್ನೇಹಿತರೆ, ಇವತ್ತು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ವಾಗ್ದೇವಿ ಇಂಟರ್ನ್ಯಾಷನಲ್ ಸ್ಕೂಲ್ನ ಚೇರ್ಮನ್ ಕೆ ಹರೀಶ್ ಅವರು ನಮ್ಮ ಜೊತೆಯಲ್ಲಿರ್ತಾರೆ. ನೀವು ಅವರಿಗೆ ಎಜುಕೇಷನ್ ವಿಚಾರವಾಗಿ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳ್ಬೋದು. ನಮಗೆ ವಾಟ್ಸಪ್ ಮಾಡಿ, ಆಯ್ದ ಪ್ರಶ್ನೆಯನ್ನು, ಬೆಸ್ಟ್ ಪ್ರಶ್ನೆಯನ್ನು ಅವರಿಗೆ ಕೇಳಲಾಗುತ್ತೆ ಅನ್ನೋದು ನಮ್ಮ ವಿಷಯ. ಸೊ ನೆನಪಿರಲಿ, 4 ಗಂಟೆಯಿಂದ 5 ಗಂಟೆವರೆಗೆ ಇವತ್ತು ಕೆ ಹರೀಶ್, ಚೇರ್ಮನ್ ಆಫ್ ವಾಗ್ದೇವಿ ಇಂಟರ್ನ್ಯಾಷನಲ್ ಸ್ಕೂಲ್, ಇಲ್ ಬಿ ವಿತ್ ಆಸ್ ಬಿಟ್ವೀನ್ 4 ಆ್ಯಂಡ್ 5. ನೀವೇನಾದರೂ ಪ್ರಶ್ನೆ ಕೇಳಿದ್ರೆ ಖಂಡಿತ ಕೇಳಬಹುದು. ಇನ್ನು ನಮ್ಮ ವಿಕ್ರಮ್ ಅವ್ರ ಜೊತೆ ಮಾತನ್ನು ಮುಂದುವರ್ಸೋಣ. ಅದೇ ಸರ್, ಜನರಲ್ ಏನಾಗುತ್ತೆ ಅಂತಂದರೆ, ಸಿನಿಮಾ ಪ್ರಮೋಷನ್ ಮಾಡೋ ಸಿನಿಮಾ ಮಾಡಿಬಿಡ್ತಾರೆ, ಸ್ಕ್ರಿಪ್ಟು ಆಯಿತು, ಸಿನಿಮಾ ಆಗೋಯ್ತು, ಸಿನಿಮಾ ಆದಮೇಲೆ ಪ್ರಮೋಷನ್, ಪ್ರಮೋಷನಲ್ಲಿ ಸೋಲ್ತಾ ಇದೀವ ನಾವು ಅಂತ.
1: ಪ್ರಮೋಷನ್ ಸೋಲ್ತಾ ಇರೋದಕ್ಕೆ ಏನು ಪ್ರಾಬ್ಲಮ್ ಅಂದರೆ, ಈಗ ಡೈರೆಕ್ಟರ್ ಪ್ರೊಡ್ಯೂಸರ್ ಇರ್ತಾರೆ,
0: ಹೌದು,
1: ಅವರು ಒಂದು ಬಜೆಟ್ ಮಾಡಿರ್ತಾರೆ, ಆ ಬಜೆಟ್ ಏನಾಗುತ್ತೆ, ಕ್ರಾಸ್ ಆಗ್ಬಿಡುತ್ತೆ.
0: ಓಕೆ ಓಕೆ,
1: ಇವ್ರದ್ದು ಲಿಮಿಟೇಷನ್ ಆಗಲ್ಲ, ಇರಲ್ಲ ಅಲ್ಲಿ.
0: ಹೌದು ಹೌದು.
1: ಸೊ ಅಲ್ಲಿ ಪ್ರಮೋಷನ್ ಮಾಡೋದಕ್ಕೆ ನಮ್ಮ ಹತ್ರ
0: ದುಡ್ಡು.
1: ಈ ಪ್ರೊಡ್ಯೂಸರ್ಗಳಿಗೆ ಆಕ್ಚುಲಿ ಪ್ರಮೋಷನ್ ಒಂದು ಸೆಗ್ಮೆಂಟ್ ಇದೆ ಅಂತ ಗೊತ್ತೇ ಇರಲ್ಲ. ಅವ್ರೆ ಅಂದ್ರೆ ಎಲ್ಲ ಫಿಲ್ಮ್ ರೆಡಿ ಆದ ತಕ್ಷಣ ಇದಕ್ಕೆ ಹಾಕೋದಂತೇನು,
0: ಥಿಯೇಟರ್ಗೆ
1: ಹಾಕ್ಬಿಡೋದಂತ. ಜನರಿಗೆ ಗೊತ್ತಾಗಬೇಕಲ್ಲ,
0: ಕರೆಕ್ಟ್,
1: ಈ ಪಿಕ್ಚರ್ ಬರ್ತಾ, ಈ ಫಿಲ್ಮ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಜನರಿಗೆ ಗೊತ್ತಾದ್ರೆ ತಾನೇ ಅವರು ಫಿಲ್ಮ್ ಥಿಯೇಟರ್ಗೆ ಎಂಟರ್ ಆಗೋದು.
0: ಕರೆಕ್ಟ್. ಸರ್, ನೀವು ಸಿನಿಮಾ ಮಾಡೋಕ್ಕಿಂತ ಮುಂಚೆ ಇದನ್ನೆಲ್ಲ ಅಧ್ಯಯನ ಮಾಡಿದ್ರ,
1: ಓದ್ಕೊಂಡಿದ್ರು
0: ಅಂತೇನಾದ್ರೂ ಅಂದ್ಕೊಂಡಿದ್ರ?
1: ನಾವು ಫಿಲ್ಮ್ ಸ್ಟಾರ್ಟ್ ಮಾಡೋ ಮೊದಲೇ ಪ್ರಮೋಷನ್ಗೆ ಅಂತ ಇಷ್ಟು ಬಜೆಟ್ ಇರಬೇಕು, ಯಾವ ತರ ಪ್ರಮೋಷನ್ ಮಾಡಬೇಕು ಅಂತ ನಮ್ಮ ಪ್ಲಾನಿಂಗ್ ಅಲ್ಲಿ ಇರುತ್ತೆ ಅದು ಆಕ್ಚುಲಿ.
0: ಓಕೆ ಓಕೆ, ಏನೇನೆಲ್ಲ ಪ್ಲಾನ್ ಮಾಡಿದ್ರಿ ಸರ್ ಹೇಳಿ? ಯಾಕೆಂದ್ರೆ 15 ವರ್ಷದಲ್ಲಿ ತುಂಬಾ ಚೇಂಜ್ ಆಗಿದ್ದಾರೆ, ನಮ್ಮ ಮಾತು ಕೂಡ ಚೇಂಜ್ ಆಗಿದೆ, ಎಲ್ಲ ವಿಷಯಗಳು ಚೇಂಜ್ ಆಗಿದೆ. ಸೊ ಅದನ್ನ ಕೇಳ್ತಾ ಇದ್ದೀನಿ.
1: ನೋಡಿ, ಫಸ್ಟಿಗೆ ಚೂಸಿಂಗ್ ಡೈರೆಕ್ಟರ್ ಚೂಸ್ ಮಾಡೋದು, ಅದು ಪ್ರಾಪರ್ ಡೈರೆಕ್ಟರ್ ಇರಬೇಕು, ಅವ್ರಿಗೆ ಗೊತ್ತಿರೋ ಡೈರೆಕ್ಟರ್ ಇರಬೇಕು, ಅವರು ನಾವೆಲ್ಸ್ ಅಂದ್ರೆ ಏನೆಲ್ಲ ಮಾಡಿದ್ದಾರೆ ಅಂತ ನಾವು ಅನಲೈಸ್ ಮಾಡಿ ಫಸ್ಟ್ ಡೈರೆಕ್ಟರ್ ಚೂಸ್ ಮಾಡೋದು, ಆಮೇಲೆ ಸ್ಕ್ರಿಪ್ಟ್, ಸ್ಕ್ರೀನ್ ಪ್ಲೇ, ಅದಾದ್ಮೇಲೆ ಮೇಕಿಂಗ್,
0: ಹೌದು,
1: ಅದಾದ್ಮೇಲೆ ಇದು ಪೋಸ್ಟ್ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್ ಆದ್ಮೇಲೆ ಇದು ಪ್ರಮೋಷನ್,
0: ಪ್ರಮೋಷನ್ ಆಮೇಲೆ ರಿಲೀಸ್,
1: ಆಮೇಲೆ ರಿಲೀಸ್. ಇಷ್ಟು ಸೆಗ್ಮೆಂಟ್ ನೀವು ಕರೆಕ್ಟ್ ಆಗಿ ನೋಡ್ಕೊಂಡಿಲ್ಲ ಅಂದ್ರೆ, ಒಂದು ಸೆಗ್ಮೆಂಟ್ ಅಲ್ಲಿ ಏನಾದ್ರೂ ಎಡವಿದ್ರೆ ನೆಕ್ಸ್ಟ್ ನೀವು ಕಂಟಿನ್ಯೂ
0: ಎಡುತ್ತಾನೆ ಇರ್ತೀರಿ. ರೈಟ್ ರೈಟ್ ರೈಟ್ ಅಲ್ಲ, ನಿಮ್ಮ ಇಂಟ್ರೆಸ್ಟಿಂಗ್ ವಿಷಯಗಳಿದೆ, ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಸ್ನೇಹಿತರೆ, ನಮ್ಮ ಜೊತೆಯಲ್ಲಿ ತ್ರಿವಿಕ್ರಮ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. 9480901013 ಇಸ್ ದಿ ನಂಬರ್ ಟು ಮೆಸೇಜ್, ಅವ್ರಿಗೆ ಪ್ರಶ್ನೆ ಕೇಳ್ಬೋದು. ಈಗ ಒಂದು ಹಾಡು ಕೇಳಿಸ್ತೀನಿ, ಈ ಹಾಡು ಕೂಡ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಆ್ಯಂಡ್ ತುಂಬ ಮೆಚ್ಚಿನ ಹಾಡು ಅಂತ ನಾನು ಅಂದ್ಕೊಂಡಿದ್ದೀನಿ.

0: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
1: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
0: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
1: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
0: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: Wellness or illness by choice. Visit avishya.com.
4: ಬೆಂಗಳೂರು ಆಕಾಶವಾಣಿ ಕೇಂದ್ರದ FM ರೈನ್ಬೋ 101.3 MHz FM ರೈನ್ಬೋ ಮ್ಯೂಸಿಕ್ ಅಲ್ಲಿ ಯುವರ್ಸ್. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಇದ್ದೀನಿ. ಸಮಯ 12:36 ಆಗಿದೆ. ಇದು ನವಿಲುಗರಿ ಕಾರ್ಯಕ್ರಮ. ನವಿಲುಗರಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ

0: ನಿರ್ಮಾಪಕ ತ್ರಿವಿಕ್ರಮ ಸಾಪಲ್ಯ ಅವರಿದ್ದಾರೆ, ಅವ್ರ ಜೊತೆ ನಾವು ಮಾತನ್ನಾಡ್ತಾ ಇದ್ದೀವಿ. ಎಸ್, ಅವ್ರ ಜೊತೆ ಮಾತನ್ನು ಮುಂದುವರಿಸೋಣ. ಅದಕ್ಕಿಂತ ಮುಂಚೆ ಒಂದು ಮಾಹಿತಿ, ಒಂದು ವಿಷಯ ನಿಮಗೋಸ್ಕರ ಹೇಳಬೇಕು. ನಾನು ಇವತ್ತು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ವಾಗ್ದೇವಿ ವಿಲಾಸ್ ಇನ್ಸ್ಟಿಟ್ಯೂಷನ್ಸ್ನ ಚೇರ್ಮನ್ ಕೆ ಹರೀಶ್ ಅವರು ನಮ್ಮ ಜೊತೆಯಲ್ಲಿರ್ತಾರೆ. ಬಿಟ್ವೀನ್ 4 ಆ್ಯಂಡ್ 5 ನೀವು ಡೆಫಿನೆಟಾಗಿ ಅವರಿಗೆ ಮೆಸೇಜ್ ಮುಖಾಂತರ, ವಾಟ್ಸಪ್ ಮೆಸೇಜ್ ಮುಖಾಂತರ ನೀವು ಪ್ರಶ್ನೆಗಳನ್ನು ಕೇಳಬಹುದು. ಇನ್ನು ನಾವು ತ್ರಿವಿಕ್ರಮ ಅವ್ರನ್ನ ಮಾತಾಡಿಸೋಣ. ಹಾಂ, ಸಿನಿಮಾ ಮಾಡಿದ್ರು, ಸ್ನೇಹಿತರೊಬ್ಬರು ಸಿನಿಮಾ ಮಾಡಿದ್ರು, ಅದಕ್ಕೆ ಸಪೋರ್ಟಿವ್ ಆಗಿ ಬರಬೇಕು ಅಂತ ಆರಂಭ ಆಗಿದ್ದು ಪರಿ ಅಂತ ಒಂದು ಸಿನಿಮಾ ಅಲ್ವಾ? ಹೇಗಾಯ್ತು ಆ ಪರಿ? ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಪರಿ ಪರಿಯಾಗಿ ಬೇರೆ ಬೇರೆ ವಿಷಯಗಳನ್ನು ಹೇಳಿದಿರಿ. ಸೊ ಹೌ ಇಟ್ ಹ್ಯಾಪೆಂಡ್ ಅಂತ.
1: ಆಕ್ಚುಲಿ ಅದರಲ್ಲಿ ಚಂದ್ರು ಅಂತ ಪ್ರೊಡ್ಯೂಸರ್, ಡೈರೆಕ್ಟರ್ ಬಂದ್ಬಿಟ್ಟು
0: ಹೊಸಪೇಟೆಯವರು,
1: ಬಿ ಡಿ ಟಿ ಇಂಜಿನಿಯರಿಂಗ್ ಕಾಲೇಜ್ನವರು, ಒಂದು 4-5 ಜನ, ಅರುಣ್, ಚಂದ್ರು, ಆಮೇಲೆ
0: ಮಾತಾಡಿದಾಗ ಸುಮಿತ್ರ ಅವ್ರು ಮೆಸೇಜ್ ಮಾಡಿದ್ರು ಅಂತ ಹೇಳಿದ್ನಲ್ಲ.
1: ನಾನು ಆಕ್ಚುಲಿ ಬಿಗಿನಿಂಗ್ ಅಲ್ಲಿ ಇರಲಿಲ್ಲ. ಸೊ ಡೈರೆಕ್ಟರ್ ಬಂದ್ಬಿಟ್ಟು ಸುಧೀರ್ ಅತ್ತ ಅವರು.
0: ಹೌದು.
1: ಸೊ ಚಂದ್ರು ಅವರು ನನ್ನ ಅವರ ಅಣ್ಣ, ನಮ್ಮ ಕ್ಲಾಸ್ಮೇಟ್ ಆಕ್ಚುಲಿ.
0: ಓಕೆ.
1: ಸೊ ಅಲ್ಲಿಂದ ಅವರಿಗೆ ಬಜೆಟ್ ಸ್ವಲ್ಪ ಕನ್ಸ್ಟ್ರೈಂಟ್ ಇತ್ತು. ಸೊ ಅವ್ರು ನನ್ನ ಅಪ್ರೋಚ್ ಮಾಡಿದ್ರು. ನಾನು ಹೆಂಗಿದ್ರು ಒಬ್ಬನೇ ಫಿಲ್ಮ್ ಮಾಡೋದಕ್ಕೆ ನನಗೆ ಆಗಲ್ಲ ಅಂತ ಮೊದಲೇ ಗೊತ್ತಿತ್ತು ನನಗೆ. ಅದರದ್ದು
0: ಆಗಲ್ಲ ಅಂತ ಗೊತ್ತಿರಲಿಲ್ಲ ಸರ್, ಆಗುತ್ತೆ, ಬಟ್ ಯಾರಾದರೂ ಬರಲಿ ಆಮೇಲೆ ಮತ್ತೆ ಟ್ರೈ ಮಾಡೋಣ ಅಂತ. ನೀವು ತುಂಬ ಹಂಟರ್ ಅಂತ ಗೊತ್ತು ನನಗೆ, ನನಗೆ ಗೊತ್ತು, ಹೇಳಿ ಸರ್.
1: ಇಲ್ಲ, ಈ ಪ್ರಾಬ್ಲಮ್ ಇತ್ತು ಅವರಿಗೆ, ಸ್ವಲ್ಪ ಬಜೆಟ್ ಕನ್ಸ್ಟ್ರೆಂಟ್ ಇತ್ತು. ಸೊ ಅದಕ್ಕೆ ನಾನು ಎಂಟರ್ ಆದೆ. ನನಗೆ ಕಲಿಯೋದಕ್ಕೆ ತುಂಬ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಸಿಕ್ಕಿದಂಗೆ ಆಯ್ತು.
0: ಅಂದ್ರೆ ಮುಂದೆ ಸಿನಿಮಾ ಮಾಡೋಕೆ ಒಂದು ಪೀಠಿಕೆ, ನನಗೆ
1: ಪೀಠಿಕೆ ಖಂಡಿತ. ಈ ಪ್ಲಾಟ್ಫಾರ್ಮ್ ಯಾವ ತರ ಪ್ಲಾಟ್ಫಾರ್ಮ್ ಅಂದ್ರೆ, ನಾವು ಎಲ್ಲಾ ವಿಷಯ ನಮ್ಗೆ ಏನು ಗೊತ್ತೇ ಇಲ್ಲ ಆ ಟೈಮ್. ಈಗ RR ಅಂದ್ರೆ ಏನಂತ ಗೊತ್ತಿಲ್ಲ, ಇದು ಎಡಿಟಿಂಗ್ ಅಂದ್ರೆ ಏನು ಗೊತ್ತಿಲ್ಲ, ಆ ಟೈಮಲ್ಲಿ ಏನು ಗೊತ್ತಿಲ್ಲ.
0: ಮೊದಲು RR ಅಂದ್ರೆ ಏನ್ ಅನ್ಕೊಂಡಿದ್ರಿ, ರಾಜರಾಜೇಶ್ವರ ನಗರ ಅಂತ ಅನ್ಕೊಂಡಿದ್ರ?
1: ಸೊ ಆ ತರ ಇತ್ತು ನಮ್ಗೆ. ಅಂದ್ರೆ ಮಕ್ಕಳು ಬಂದಂಗೆ, ಒಂದು 5-1 ವರ್ಷ ಮಗು
0: ಅಂಬೆಗಾಲ
1: ಇಟ್ಕೊಂಡು ಬಂದಂಗೆ ಬಂದಿದ್ವು ಆಕ್ಚುಲಿ. ಬಟ್ ಅದರಲ್ಲಿ ಕಲ್ತಿದ್ದು ಫುಲ್ ಕಂಪ್ಲೀಟ್, ಇಂಡಸ್ಟ್ರಿಯಲ್ಲಿ ಏನೇನು ನಡೀತಾ ಇದೆ, ಯಾವ ತರ ಆಗ್ಬೇಕು ಅಂತ ಹೇಳ್ಬಿಟ್ಟು, ಅದು ನಮ್ಗೆ ಒಂದು ಪಾಠ ಅದರಲ್ಲಿ. ಅದೇ ಅದರಲ್ಲಿ ದುಡ್ಡು ಹಾಕಿದ ದುಡ್ಡು ವಾಪಸ್ ಬಂದಿಲ್ಲ, ಅಟ್ ಲೀಸ್ಟ್ ಕಲ್ತಿದ್ದೇವೆ ನಾವು ಅದರಲ್ಲಿ. ದುಡ್ಡು ಕೊಟ್ಟು ಕಲ್ತಾ
0: ಅಲ್ಲ, ಸ್ಕೂಲ್ ಹೋದ್ರೆ ಪಾಠ ಸಿಗುತ್ತೆ, ದುಡ್ಡು ಸಿನಿಮಾ
1: ಸಿಗುತ್ತಲ್ಲ, ಆ ಫೀಸ್ ಕೊಟ್ಟಂಗೆ.
0: ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ಅದು ಕರೆಕ್ಟ್. ನೀವು ಅದನ್ನು ತುಂಬ ಚೆನ್ನಾಗಿ ಹೇಳಿದ್ರಿ, ಬಟ್ ನಗ್ತಾ ಹೇಳಿದ್ರಿ, ಖುಷಿ ವಿಚಾರ. ಅಂದ್ರೆ ನನ್ನ ವಿಷಯ ಏನಂತಂದ್ರೆ, ಅಯ್ಯೋ 1 ರೂಪಾಯಿ ನಾವು ಸಂಪಾದನೆ ಮಾಡಿದ್ರೆ ಹಾಕಿದ್ವಲ್ವಾ, ಇದು ಬರ್ಲಿಲ್ವಲ್ಲ, ನಾನು ನೋವಿದ್ಯಾ, ಇಲ್ಲ ಮುಂದೆ ನಮ್ಮ ಪ್ರಯತ್ನ.
1: ಇಲ್ಲ, ಅದು ನಾನು ಕಲ್ತ ಟೈಮ್ ಅದು, ಅಂದ್ರೆ ನಮ್ದು ಸ್ಟಡಿ ಟೈಮ್ ಅದು. ಸೊ ನನಗೇನು ವಾಪಸ್ ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ.
0: ಓಕೆ ಓಕೆ. ಸೊ ಇಲ್ಲ ಬರ್ಲಿ, ಬರ್ದಿ ಪರವಾಗಿಲ್ಲ,
1: ಬರ್ದಿ ಪರವಾಗಿಲ್ಲ, ಗೊತ್ತು, ಜನ ಇದ್ರಲ್ಲ, ಡಿಸ್ಟ್ರಿಬ್ಯೂಷನ್, ಲಾಸ್ಟ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ.
0: ಕರೆಕ್ಟ್ ಕರೆಕ್ಟ್. 1 ರೂಪಾಯಿ ನಂದು ಹೋದ್ರೆ ಪರವಾಗಿಲ್ಲ, ನಂದು 10 ಪೈಸೆ ಹೋಗುತ್ತೆ, ಹೋಗ್ಲಿ ಬಿಡಿ, ಎಲ್ರದ್ದು 10 ಪೈಸೆ ಹೋಗುತ್ತೆ ಅಂತ ಹಂಗೆ ಇತ್ತಂತ ಕಾಣುತ್ತೆ. ಸೊ ವಾಟ್ ಆಲ್ ದಿ ಥಿಂಗ್ಸ್ ಯು ಲರ್ನ್ ದೇ ಸರ್?
1: ಅಲ್ಲ, ನಾನು ಕಂಪ್ಲೀಟ್ ಫಿಲ್ಮ್ ಅಲ್ಲಿ ಏನೆಲ್ಲ ಆಗುತ್ತೆ ಅಂತ ಅಲ್ಲೇ ಸ್ಟಾರ್ಟ್ ಮಾಡಿರೋದು. ಅದು ಫಸ್ಟ್ ಸ್ಟ್ಯಾಂಡರ್ಡ್ ಅದು ನಮ್ದು, 2012 ನಮ್ದು ಫಸ್ಟ್ ಸ್ಟ್ಯಾಂಡರ್ಡ್.
0: ಫಸ್ಟ್ ಸ್ಟ್ಯಾಂಡರ್ಡ್, ಓಕೆ. ಅದಾದ್ಮೇಲೆ ಸಿನಿಮಾ ಮಾಡಬೇಕು ಅಂತ?
1: ಈಗ ಗ್ರಾಜುಯೇಷನ್ ಆಗಿದೆ.
0: ಓ ಹೌದಾ, ನಿಮ್ಮ ನೋಡಿದ್ರೆ ಗ್ರಾಜುಯೇಷನ್ ಅನ್ಸಂತಿಲ್ಲ ಸರ್, ನೀವು ಆಲ್ರೆಡಿ ಯೂನಿವರ್ಸಿಟಿನೇ ಆಗ್ಬಿಟ್ಟಿದ್ರಿ. ನಮ್ಮ ಸ್ನೇಹಿತರೊಬ್ರು ಮೆಸೇಜ್ ಕಳಿಸಿದ್ದಾರೆ, ರಬಕವಿ, ಬಾಗಲಕೋಟೆ ಜಿಲ್ಲೆ ರಬಕವಿಯಿಂದ ಸೌಮ್ಯ ದೇಶಪಾಂಡೆ. ಕರೆಕ್ಟ್, ಸೌಮ್ಯ ದೇಶಪಾಂಡೆ ಅವರು ಕಳಿಸಿದ್ದಾರೆ, ದಿನದಿಂದ ದಿನಕ್ಕೆ ನಿಮ್ಮ ಪ್ರೋಗ್ರಾಮ್ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ. ದೇಶಪಾಂಡೆ ಅವರೇ, ದಿನದಿಂದ ದಿನಕ್ಕೆ ಬದಲಾಗಿ ವಾರದಿಂದ ವಾರಕ್ಕೆ ಅಂತ ಅಪ್ಡೇಟ್ ಮಾಡ್ಕೊಂಬಿಡಿ. ಥ್ಯಾಂಕ್ ಯು ಸೌಮ್ಯ, ಥ್ಯಾಂಕ್ ಯು ಫಾರ್ ಯುವರ್ ಮೆಸೇಜ್. ಯಾ, ಅದಾದ್ಮೇಲೆ ನೆಕ್ಸ್ಟ್ ಹಂಟರ್ಗೆ ಈಸಿ ಆಯ್ತಾ?
1: ಇಲ್ಲ, ಅದಕ್ಕೆ ಸೀಸರ್ ಅಂತ ಒಂದು ಫಿಲ್ಮ್ ಮಾಡಿ.
0: ಸೀಸರ್ ಮಾಡಿದ್ರೆ? ಯೆಸ್. ಅಲ್ಲ, ಅದಕ್ಕೆ ಸೀಸರ್ ಬರೋಕ್ಕಿಂತ ಮುಂಚೆ ನನಗೆ ನೀವು ತುಂಬ ಸಲ ಹೇಳಿದ್ರಿ ಪುಟಾಣ ಕಣಗಳು, ಪುಟಾಣ ಕಣಗಳು ಅಂತ. ಪುಟಾಣ ಕಣಗಳು ಅವರು ಮಾನಸ ಸರೋವರ ಅಂತ ಸಿನಿಮಾವನ್ನು ಸಂಡೂರಲ್ಲಿ ಮಾಡಿದ್ರು. ಸೊ ಅದಕ್ಕೋಸ್ಕರನೇ ಅಲ್ಲಿ ಹೋಗಿ ಶೂಟ್ ಮಾಡೋದು ವಿಷಯ ಬಂತ, ಅಥವಾ ಕಥೆ ಹಂಗೆ ಕೇಳ್ತಿತ್ತು?
1: ಇಲ್ಲ, ಕಥೆ ಹಂಗೆ ಕೇಳ್ತಾ ಇತ್ತು, ಪ್ಲಸ್ ಡೈರೆಕ್ಟರ್ ರಿಕ್ವೈರ್ಮೆಂಟ್.
0: ಎಸ್,
1: ನಮ್ಮ ಪ್ರೊಡ್ಯೂಸರ್ಗಳು ಬಂದ್ಬಿಟ್ಟು ಸಂಡೂರ್ನವ್ರು.
0: ಸಂಡೂರ್ನವ್ರು.
1: ಸೊ ಇದೆಲ್ಲ ಕೊರಿಲಿಟ್ ಆಗಿ ಅದು ಇದಾಯ್ತು.
0: ಓಕೆ. ಸೊ ಆಗ ಇವ್ರ ಜೊತೆಗೆ ವರ್ಕ್ ಮಾಡಿದ್ದು ಹೇಗಿತ್ತು ನಮ್ಮ ಸುಧೀರ್ ಅವ್ರ ಜೊತೆಗೆ?
1: ಆಗ ಚೆನ್ನಾಗಿತ್ತು ಆಕ್ಚುಲಿ. ಸುಧೀರ್ ಒಂಥರ ಏನಂದ್ರೆ, ಈ ಡೈರೆಕ್ಷನ್ಗೆ ಸೂಕ್ತ ವ್ಯಕ್ತಿ ಆಕ್ಚುಲಿ
0: ಅಲ್ವಾ. ಸುಧೀರ್ ಅವ್ರ ಜೊತೆಗೆ ಒಬ್ರು ಇರ್ತಾರೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್,
1: ವಿದ್ಯಾಧರ್ ಶೆಟ್ಟಿ.
0: ಅವರಿಗೆ ಬಂತು ಅವ್ರು ಮುಂದಿನ ಪ್ರಶ್ನೆ ಮತ್ತು ಉತ್ತರ ಅಂತ ಹೇಳಿದ್ರೆ ಅವ್ರು ನಗ್ತಾ ಇರ್ತಾರೆ.
1: ಕಂಪ್ಲೀಟ್ ಫಿನಾನ್ಸ್ ನೋಡ್ಕೊಳ್ಳೋದು.
0: ಅಬ್ಸಲ್ಯೂಟ್ಲಿ
1: ಎಲ್ಲ ವಿದ್ಯಾಧರ್ ಶೆಟ್ಟಿ.
0: ಸೊ ಅದೇ ಟೀಮ್ ಇಂದ ಮುಂದೆ ಸಿನಿಮಾ ಮಾಡ್ತಾ ಇದ್ದಾರೆ ಈಗ
1: ಅಲ್ವಾ? ನನಗೆ ಆ ಡೈರೆಕ್ಟರ್ ಮೇಲೆ ತುಂಬಾ ಕಾನ್ಫಿಡೆನ್ಸ್ ಆಕ್ಚುಲಿ.
0: ಓಕೆ ಓಕೆ.
1: ಒಂದು ಕಥೆನ ಯಾವ ತರ ನರೇಟ್ ಮಾಡ್ಬೇಕು, ಹೆಂಗೆ ತಗೊಂಬರ್ಬೇಕು ಅಂತ. ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾ ಲಿಮಿಟೆಡ್ ಡೈರೆಕ್ಟರ್ ಇರೋದು ಆ ತರ.
0: ಈಗ ಇತ್ತೀಚೆಗೆ ಯಾವ ಸಿನಿಮಾ ಡೈರೆಕ್ಟ್ ಮಾಡಿದಂತ ಕನ್ನಡ ಸಿನಿಮಾ ನೋಡಿ ಇಷ್ಟ ಆಯ್ತು ನಿಮಗೆ? ಕಾಂತಾರ
1: ಕಾಂತಾರನೇ ಈ ಲೇಟೆಸ್ಟ್ ಆಗಿ ಫಿಲ್ಮ್ ಕಾಂತಾರ. ಸ್ವಲ್ಪ ಲೋ ಬಜೆಟ್ ಫಿಲ್ಮ್ ಆದ್ರೆ ಸ್ವಲ್ಪ ಸೂಫ್ರಾಮ್ಸ್ ಅದು ಚೆನ್ನಾಗಿದೆ.
0: ಕರೆಕ್ಟ್ ಕರೆಕ್ಟ್. ಮಧ್ಯದಲ್ಲಿ ಸೀಸರ್ ಮಾಡಿದ್ರಿ, ಸೀಸರ್ ಮಾಡುವಂತ ಏನು ಯಾವ ಅಂಶ ನಿಮಗೆ ತುಂಬಾ ಇಷ್ಟ ಆಯ್ತು?

0: ವೆಹಿಕಲ್ಸ್. ಸೀಸರ್ ಆ್ಯಕ್ಚುಲಿ ಒಂದು ಸೀಸಿಂಗ್ ವೆಹಿಕಲ್ ಸೀಸಿಂಗ್ದು ಒಂದು ಸಬ್ಜೆಕ್ಟ್, ತುಂಬ ಒಳ್ಳೆ ಸಬ್ಜೆಕ್ಟ್ ಆ್ಯಕ್ಚುಲಿ. ಬಟ್ ಅದು ಓಕೆ, ನಮಗೆ ಫಿಲ್ಮ್ ಮೇಕಿಂಗಲ್ಲಿ ಏನು ಇದು ಬಿಸ್ನೆಸ್ಸಲ್ಲಿ ಏನು ಪ್ರಾಬ್ಲಮ್ ಆಗಿಲ್ಲ. ಅದು
1: ಓಕೆ ಓಕೆ. ಅದು ಕಂಪೇರ್ ಟು ಪರಿ ಈಸ್ ಗುಡ್ ಅಂತೀರಾ?
0: ಕಂಪೇರ್ ಟು ಪರಿ ಫಾರ್ ಫಾರ್ ಬೆಟರ್. ಅಂದರೆ ಇದರಲ್ಲಿ ನಾವು ಬಜೆಟ್ ಎಲ್ಲ ರಿಕವರಿ ಮಾಡಿದ್ವಿ. ಇದರಲ್ಲಿ ಸೀಸರಲ್ಲಿ ನಾವು ಲಾಸ್ಗೆ ಹೋಗಿಲ್ಲ, ಬಜೆಟ್ ರಿಕವರಿ ಮಾಡಿದ್ವಿ.
1: ಓಕೆ,
0: ಸೊ ನೆಕ್ಸ್ಟ್ ಫಿಲ್ಮಲ್ಲಿ ನಾವು ಇನ್ನು ಸ್ವಲ್ಪ
1: ಬೆಟರ್ ಕರೆಕ್ಟ್. ಅಲ್ಲ ಅದು ಕಲಿಯೋದಿದ್ದೇ ಇರುತ್ತೆ, ನೀವು ಅದನ್ನ ನೀವೇ ಹೇಳ್ಬಿಟ್ರಿ ನನಗೆ, ನನ್ನ ಖುಷಿ ವಿಚಾರ ಅದು. ಒಂದನೇ ಕ್ಲಾಸ್ ಇದೀನಿ, ನಾನೀಗ ಡಿಗ್ರಿಯಲ್ಲಿ ಇದ್ದೀನಿ ಅಂತ. ಇಲ್ಲ ಅಲ್ಲ, ನೀವು ಡಿಗ್ರಿ ಇಲ್ಲ, ನೀವು ಯೂನಿವರ್ಸಿಟಿ ಆಗ್ಬಿಟ್ಟಿದ್ರಿ ಅಂತ ನಾನು ಅನ್ಕೊಂಡೆ. ದೆನ್ ಹಂಟರ್ ಮಾಡಿದ್ರಿ. ಜನರಲ್ ಆಗಿ ನಿಮ್ಮ ಹತ್ರ ಬಂದು ಕತೆ ಹೇಳಿದಾಗ, ಹೌದು ನೀವು ಇಂಡಸ್ಟ್ರಿ, ನಿಮ್ದೇ ಒಂದು ಇಂಡಸ್ಟ್ರಿ ಇದೆ ನಡೆಸ್ತಾ ಇರ್ತೀರಿ, ಅಲ್ಲಿ ಒಂದು ಬೇಕು ಬೇಡಗಳನ್ನ ನೋಡೇ ನೋಡ್ತೀರಿ. ಸೊ ಇಲ್ಲಿ ಕೂಡ ಬೇಕು ಬೇಡಗಳನ್ನ ನೋಡಬೇಕು, ದುಡ್ಡು ಹಾಕಬೇಕು, ವಾಪಸ್ ಬರಬೇಕು ಅನ್ನೋದಿದ್ದೇ ಇದೆ. ಈಗ ಇನ್ವೆಸ್ಟ್ ಮಾಡಿದ್ರೆ, ಇಲ್ಲ ಇದು ಇನ್ವೆಸ್ಟ್ ಮಾಡಿ ಒಂದು ಒಳ್ಳೆ ಸಿನಿಮಾ ಆಗಲಿ ಅಂತ ನೋಡ್ತೀರಾ, ಅದರಿಂದ ರಿಟರ್ನ್ಸ್ ಬರಲಿ ಅಂತ ನೋಡ್ತೀರಾ?
0: ರಿಟರ್ನ್ಸ್ ಬರಲೇಬೇಕು. ಬರ್ಲಿಲ್ಲ ಅಂದ್ರೆ ನಿಮ್ಮ ಪ್ಯಾಷನ್ಗೆ ಏನು ಇದಿರಲ್ಲ, ವ್ಯಾಲ್ಯೂ ಇರಲ್ಲ. ಪ್ಯಾಷನ್ ಜೊತೆ ರಿಟರ್ನ್ ಬಂದ್ರೇನೆ ಇಂಟ್ರೆಸ್ಟಿಂಗ್ ಆಗಿರೋದು. ಎರಡು ಇರಬೇಕು, ಪ್ರಾಫಿಟ್ ಪ್ಲಸ್ ಪ್ಯಾಷನ್, ಎರಡು ಕೂಡಿದ್ರೇನೆ ನಿಮ್ಗೆ ನೆಕ್ಸ್ಟ್ ಫಿಲ್ಮ್ ಮಾಡೋದಕ್ಕೆ
1: ಸಾಧ್ಯ,
0: ಇಲ್ಲಾಂದ್ರೆ ಆಗಲ್ಲ.
1: ನೀವು ಸಿನಿಮಾ ನೋಡೋ ಸಮಯದಲ್ಲಿ, ಈಗ ಅಣ್ಣವರು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರೆ, ಅವರು ಆಕ್ಟ್ ಮಾಡ್ತಾರೆ, ಅದನ್ನೆಲ್ಲ ಗೊತ್ತಿತ್ತಲ್ಲ, ಅವಾಗ ನೋಡ್ತಾ ಇದ್ರ ಬಜೆಟ್ ಇದೆ, ಇಷ್ಟಿದೆ, ಇಷ್ಟು ಹಾಕ್ಬೇಕು, ಒಂದು ರೂಪಾಯಿ ಹಾಕ್ಬೇಕು, ತೆಗಿಬೇಕು ಅಂತ ಅದನ್ನೆಲ್ಲ ಅನಲೈಸ್ ಮಾಡ್ತಾರೆ?
0: ಆ ಟೈಮಲ್ಲಿ ಗೊತ್ತಿಲ್ಲ, ನಮಗೆ ಫಿಲ್ಮೇ ಗೊತ್ತಿಲ್ಲ, ಅದು ಹೆಂಗ ಆಗುತ್ತೆ ಅಂತ ಗೊತ್ತಿಲ್ಲ.
1: ಅಲ್ಲ ಈಗ ಅನಿಸುತ್ತಾ, ಹೌದು
0: ಈಗ ಗೊತ್ತಾಗ, ಒಂದು ಫಿಲ್ಮ್ ನೋಡಿದ್ರೆ ಈ ತರ ಇದೆ, ಈ ತರ
1: ಯಾಕೆ
0: ನಾವು ಈ ತರ ಮಾಡಬಹುದು ಅಂತ ನಮಗೆ.
1: ಕರೆಕ್ಟ್ ಕರೆಕ್ಟ್. ಸೊ ಇನ್ನೊಂದು, ನೀವಾಗ್ಲೂ ಮಾತಾಡ್ತಾ ಚೆನ್ನಾಗಿ ಹೇಳಿದ್ರಿ, ಇದು ಪ್ರಮೋಷನ್ ಮಾಡ್ತಾ ಇಲ್ಲ ಅಂತ. ಮೊದಲು ಟಿವಿ ರೇಟ್ಸ್ ಇತ್ತು ಸರ್, ಟಿವಿ ರೇಟ್ಸ್ ಅಂತ ಬರ್ತಾ ಇತ್ತು, ಈಗ ಒಂದು ಐದಾರು ಜನಕ್ಕೆ ಟಿವಿ ರೇಟ್ಸ್ ಮಾತ್ರ, ಐದಾರು ಹೀರೋಗಳಿಗೆ ಮಾತ್ರ ಟಿವಿ ರೇಟ್ಸ್ ಅಂತ, ನಿರ್ಮಾಪಕ ಉಳ್ಕೊಳ್ತಾ ಇದ್ದಿದ್ದೆ ಅಲ್ಲಿ ಅಂತ ತಕ್ಕ ಮಟ್ಟಿಗೆ. ಈಗ ಅದೂ ಇಲ್ಲ, ಸೊ ಓ ಟಿ ಟಿಗೆಲ್ಲ ಹೋಗ್ತಾ ಇದ್ದಾರೆ. ಸೊ ಪ್ರೊಡ್ಯೂಸರ್ ಹೇಗೆ ಸರ್ವೈವ್ ಆಗ್ತಾ ಇದ್ದಾನೆ ಇಂಡಸ್ಟ್ರಿಯಲ್ಲಿ?
0: ಅದೊಂದು ಪ್ರಾಬ್ಲಮ್ ಇದೆ. ಬಟ್ ಇದನ್ನೆಲ್ಲ ಗಟ್ಟಿ ಮಾಡ್ಕೊಂಡು ಬಂದರೆ, ನಾವು ಕತೆ ಮೇಕಿಂಗ್ ಇದನ್ನೆಲ್ಲ ಗಟ್ಟಿ ಮಾಡ್ಕೊಂಡು ಬಂದರೆ, ಖಂಡಿತ ಟಿವಿ ರೈಟ್ಸ್ನೂ ಇದೆ ಮತ್ತು ಬಿಸ್ನೆಸ್ನೂ ಇದೆ.
1: ಬಟ್ ಆಡಿಯನ್ಸ್ ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ನೋ ಪ್ರಾಬ್ಲಮ್?
0: ಆಡಿಯನ್ಸಿಗೆ ಕೈಯಲ್ಲಿ ಸಿಗುತ್ತೆ ಈಗ ಓ ಟಿ ಟಿ ರೈಟ್ಸ್, ಈಗ ಓ ಟಿ ಟಿಗಳೆಲ್ಲ ನಿಮ್ಮ ಕೈಯಲ್ಲಿ ಸಿಗುತ್ತೆ ಅಲ್ಲ.
1: ಹೌದು ಹೌದು.
0: ನೀವು ಥಿಯೇಟ್ರಿಗೆ ಹೋಗಬೇಕಾಗಿಲ್ಲ, ಆ ಎಕ್ಸ್ಪೀರಿಯನ್ಸ್ ತೊಗೊಳೋದಕ್ಕೆ ಹೋಗಿದ್ದು ಹೋದರೆ, ಅಂದರೆ ಮೇಕಿಂಗಲ್ಲಿ ನಿಮ್ಮ ಪೋಸ್ಟ್ ಪ್ರೊಡಕ್ಷನಲ್ಲಿ ಏನು ಮೇಕ್ ಇದರಲ್ಲಿ ತೊಗೊಳಕ್ಕಾಗುತ್ತೆ ಅಂಥದ್ದಿದ್ರೆ ಮಾತ್ರ ನೀವು ಥಿಯೇಟ್ರಿಗೆ ಹೋಗಕ್ಕೆ ಸಾಧ್ಯ. ಈಗ ನಾವು ಇದರಲ್ಲಿ VFX ಮಾಡಿದ್ದೇವೆ, AI ಮಾಡಿದ್ದೇವೆ, 3D ಮಾಡಿದ್ದೇವೆ, 3D ಫಿಲ್ಮ್ ಮಾಡಿದ್ದೇವೆ ಕೊರಗಜ್ಜದಲ್ಲಿ. ಈ 3D ಫಿಲ್ಮ್ ಎಫೆಕ್ಟ್ ನೋಡಬೇಕಾದ್ರೆ ನೀವು ಥಿಯೇಟ್ರಿಗೆ ಹೋಗಲೇಬೇಕು.
1: ಓ ಹಾಗೆ.
0: ಸೊ ನೀವು ಆ ಥರ ಥಿಂಕ್ ಮಾಡಬೇಕು, ಅಂದರೆ ಥಿಯೇಟ್ರಿಗೆ ಹೋಗುವಂತ ಫಿಲ್ಮ್ಗಳನ್ನು ಮಾಡಿದ್ರೆ ಥಿಯೇಟರ್ಗೆ ಜನ ಹೋಗ್ತಾರೆ. ನೀವು 3D ಮನೆಯಲ್ಲಿ ಟಿವಿಯಲ್ಲಿ ಕೂತ್ಕೊಂಡು ನೋಡೋಕ್ಕಾಗಲ್ಲ, ಅಥವಾ ಮೊಬೈಲ್ ನೋಡೋಕ್ಕಾಗಲ್ಲ.
1: ಓಹೋ, ಅಂದ್ರೆ ನೀವು ಥಿಯೇಟರ್ಗೆ ಜನರನ್ನು ಕರೆಯೋ ಪ್ರಯತ್ನ ಮಾಡ್ತಾರೆ?
0: ಪ್ರಯತ್ನ ಮಾಡ್ಬೇಕು ಅದನ್ನ.
1: ಓಕೆ ಓಕೆ. ಇದಲ್ಲದೆ ಮತ್ತೇನೇನು ಮಾಡಬಹುದು? ತುಂಬ ವಿಷಯಗಳಿದೆ, ಎಲ್ಲ ಇಲ್ಲಿ ಹೇಳ್ಬಿಟ್ರೆ ಹೇಗೆ ಅಂತ ನಿಮ್ಮ ಅನಿಸಿಕೆ ಅಂತ ಕಾಣುತ್ತೆ ನನಗೆ. ಯಾ, ಪರಿ ಸಿನಿಮಾದ ಒಂದು ಹಾಡನ್ನು ನಾವು ಕೇಳೋಣ. ವೀರ್ ಸಮರ್ಥ ಅವರು ಮ್ಯೂಸಿಕ್ ಮಾಡಿದಂಥ ಸಿನಿಮಾ ಮುಗಿಲಿನ ಮಾತು ಮುಸಲಧಾರೆ, ತುಂಬ ಒಳ್ಳೆ ಹಾಡು. ಆ ಹಾಡನ್ನು ಕೇಳಿ ನಮ್ಮ ಮಾತನ್ನು ಮುಂದುವರ್ಸೋಣ. ಸ್ನೇಹಿತರೆ, ನಮ್ಮ ಜೊತೆಯಲ್ಲಿ ತ್ರಿವಿಕ್ರಮ ಸಪಲ್ಯ ಅವರಿದ್ದಾರೆ. 9480901013 ಇದೆ ನಮ್ಮ ಮೆಸೇಜ್.
2: ಹರಿ

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: Wellness or illness by choice. Visit avichya.com. ನವಿಲುಗರಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ. ನಾನು ಸುಧೀಂದ್ರ, ನಿಮ್ಮ ಜೊತೆಯಲ್ಲಿ ಇದ್ದೀನಿ. ನಮ್ಮ ಜೊತೆಯಲ್ಲಿ ನಿರ್ಮಾಪಕರಾದಂತಹ ತ್ರಿವಿಕ್ರಮ ಸಪಲ್ಯ ಅವರಿದ್ದಾರೆ. ಅವ್ರ ಜೊತೆ ಮಾತನ್ನ ಮುಂದುವರೆಸೋಣ. ತ್ರಿವಿಕ್ರಮ ಸರ್, ನಾವು ಮಾತನ್ನ ಮುಂದುವರೆಸೋದಕ್ಕಿಂತ ಮುಂಚೆ ಒಂದು ಪ್ರಶ್ನೆ, ವೆರಿ ಇಂಟ್ರೆಸ್ಟಿಂಗ್. ಸಾಗರದಿಂದ ನಿರ್ಮಲಾ ಪ್ರಭಾಕರ್ ಅವರು SMS ಕಳಿಸಿದ್ದಾರೆ, ನಮಸ್ಕಾರ ಅಂತ ಹೇಳೋದ್ರ ಜೊತೆಗೆ ತ್ರಿವಿಕ್ರಮ ಅವರು ಹೇಳಿದ ಹಾಗೆ ಕಥೆಯಲ್ಲಿ ಗಟ್ಟಿತನ, ಕಥೆ ನಿರೂಪಣೆ ಚೆನ್ನಾಗಿದ್ರೆ ಯಾವುದೇ ಸಿನಿಮಾ ಗೆಲ್ಲೋದ್ರಲ್ಲಿ ಸಂಶಯ ಇಲ್ಲ. ನಿಜವಾಗ್ಲೂ 80 ವರ್ಷದವರೆಗೆ ನೋಡುವಂತ, ಅಂದ್ರೆ ವಯಸ್ಸಿನವರು ನೋಡುವಂತ ಸಿನಿಮಾ ತಯಾರಿಸೋದು ಸೂಕ್ತ ಅನ್ನೋದು ನೀವು ಹೇಳಿದ ಮಾತನ್ನು ಅವರು ಒಪ್ಕೋತಾ ಇದ್ದಾರೆ. ಥ್ಯಾಂಕ್ ಯು ನಿರ್ಮಲಾ ಅವರೇ. ಸೇ ಥ್ಯಾಂಕ್ಸ್ ಸರ್.
3: ಥ್ಯಾಂಕ್ ಯು. ಥ್ಯಾಂಕ್ ಯು.
2: ಅವರು ಟೈಮ್ ತಗೊಂಡು ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಟೈಪ್ ಮಾಡಿ ಕಳಿಸಿದ್ದಾರೆ. ಥ್ಯಾಂಕ್ ಯು ನಿರ್ಮಲ ಅವರೇ. ಸೋ ಕೈಂಡ್ ಆಫ್ ಯು, ಸೋ ಕೈಂಡ್ ಆಫ್ ಯು. ಥ್ಯಾಂಕ್ ಯು. ಇನ್ನು ನಮ್ಮ ಸ್ನೇಹಿತರಿಗೆ ಒಂದು ಸಾರಿ ಗಮನಕ್ಕೆ ತಂದುಬಿಡ್ತೇನೆ. ಸಂಜೆ ಇವತ್ತು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ನಮ್ಮ ಜೊತೆಯಲ್ಲಿ ಕೆ ಹರೀಶ್ ಅವರು ಇರ್ತಾರೆ. ಇವರು ವಾಗ್ದೇವಿ ವಿಲಾಸ ಇನ್ಸ್ಟಿಟ್ಯೂಷನ್ನ ಚೇರ್ಮನ್. ಸೊ ಇವರಿಗೆ ನೀವು ಪ್ರಶ್ನೆಯನ್ನು ಖಂಡಿತ ಕೇಳಬಹುದು ವಾಟ್ಸಪ್ ಮುಖಾಂತರ. ಇನ್ನು ನಮ್ಮ ತ್ರಿವಿಕ್ರಮ ಅವರ ಜೊತೆ ಮಾತನ್ನು ಮುಂದುವರೆಸೋಣ. ಈಗ ಕೊರಗಜ್ಜ ಬಗ್ಗೆನೇ ಮಾತಾಡಬೇಕು. 40 ಕೋಟಿ ಸಿನಿಮಾ, ಒಂದು 4 ಕೋಟಿಯಲ್ಲಿ ಶುರು ಮಾಡಿದ್ದು, 40 ಕೋಟಿಯಲ್ಲಿ
3: 35 ಲಕ್ಷ ಸ್ಟಾರ್ಟ್ ಆಗಿದೆ.
2: 35 ಲಕ್ಷನಾ? ಓಹೋ, 35 ಲಕ್ಷ ಶುರು ಮಾಡಿದ್ದು 35+ ಕೋಟಿಗೆ ಹೋಗಿದೆ. ಅಂದ್ರೆ ನೀವೇ ತಡ್ಕೋಬೇಕು ಅದನ್ನ. ಹಾಗಿದ್ರೆ ಇದನ್ನ ತಡ್ಕೊಳಕ್ಕೆ ತ್ರಿವಿಕ್ರಮ ಕರೆಕ್ಟ್ ಆಗಿ ಇಟ್ಟಿದ್ದಾರೆ. ಹಾಗಿದ್ರೆ ಇವರು ತ್ರಿವಿಕ್ರಮ, ಇವರು ತಡ್ಕೊಳಕ್ ಸಾಧ್ಯ ಅಂತ. ಗುಡ್ ಗುಡ್. ಈ ಕಥೆನ ಹಿಂದೆ ರಾಜೇಂದ್ರ ಸಿಂಗ್ ಬಾಬು ಅವರು ಟ್ರೈ ಮಾಡಿದ್ರು ಅಂತ ಕಾಣ್ತಾರೆ.
3: ಟ್ರೈ ಮಾಡಿದ್ರು, ಇವನ್ ಜೈ ಜಗದೀಶ್ ಅವರು ಶೂಟಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು.
2: ಓ ಹೌದಾ?
3: ಬಟ್ ಅವ್ರ ಕೈಲಿ ಆಗ್ಲಿಲ್ಲ ಅದು. ಅವರು ಆಮೇಲೆ ನಮ್ಗೆ ಆ ಹೆಸರಿನ ರೈಟ್ಸ್ ನಮ್ಗೆ ಬರ್ಕೊಟ್ರು ಅವರು.
2: ಓಕೆ ಓಕೆ ಓಕೆ.
3: ನಮ್ಮ ಊರಿನ ದೈವ ಅಲ್ವಾ ಇದೆ, ಆಕ್ಚುಲಿ ಕೊರಗಜ್ಜ ನಮ್ಮ ಊರಿನ ದೈವ. ಸೊ ನಮ್ಗೆ ಅದ್ರ ಬಗ್ಗೆ ಸಿಕ್ಕಾಬಡೆ ಕಾನ್ಫಿಡೆನ್ಸ್ ಆ ಕೊರಗಜ್ಜದ ಬಗ್ಗೆ ನಮ್ಗೆ, ಆ ದೈವದ ಬಗ್ಗೆ. ನಮ್ಮ ಆರಾಧ್ಯ ದೈವ ಮನೆಯಲ್ಲಿ, ಎಲ್ಲರ ಮನೆಯಲ್ಲಿ ನಾರ್ಮಲ್ ಆಗಿ ಸೌತ್ ಕೇಂದ್ರದಲ್ಲೆಲ್ಲ ಈ ಆರಾಧ್ಯ ದೈವ ಕೊರಗಜ್ಜ.
2: ಓಕೆ.
3: ಸೊ ಕೊರಗಜ್ಜ ಮಾಡಬಾರ್ದು ಅಂತ ಕೆಲವರು, ಮಾಡಬೇಕು ಅಂತ ಕೆಲವರು. ಸೊ ಏನಾದ್ರೂ ಆಗ್ಬೋದು ಆ ತರ ಅಂತ.
2: ಓಕೆ.
3: ಬಟ್ ನಾವು ಶೂಟಿಂಗ್ ಟೈಮಲ್ಲಿ ತುಂಬಾನೇ ಪ್ರಾಬ್ಲಮ್ ಫೇಸ್ ಮಾಡಿದ್ವು ನಮ್ಮ ನೇಟಿವ್ ಪ್ಲೇಸ್ ಜನರಿಂದ ಎಲ್ಲ. ಶೂಟಿಂಗ್ ಸ್ಟಾಪ್ ಮಾಡೋದು ಅಂತದ್ದೆಲ್ಲ ಮಾಡಿದ್ವಿ. ಆದ್ರೆ ಇವರು ಕಥೆಗೆ ತುಂಬಾ ಆದ್ಯತೆ ಕೊಟ್ರು ಆಕ್ಚುಲಿ ಇದ್ರ ಬಗ್ಗೆ. ಕೊರಗರ ಮನೆಗೆ ಹೋಗಿ, ಅವರ ಕಮ್ಯುನಿಟಿಗೆ ಹೋಗಿ ಏನೆಲ್ಲ ಮಾಡ್ಬೇಕು ಅದನ್ನೆಲ್ಲ ಸ್ಟಡಿ ಮಾಡಿ, ಬಟ್ ಅವರ ಹೆಡ್ ಇಂದ ಇದು ಪರ್ಮಿಷನ್ ತಗೊಂಡು ಇದೆಲ್ಲ ಮೊದ್ಲೇ 8 ತಿಂಗಳು ಪ್ಲಾನ್ ಮಾಡಿದ್ರೆ ಆಕ್ಚುಲಿ. 8 ತಿಂಗಳು ಪ್ಲಾನ್ ಮಾಡಿ ನಾವು ಈ ಸೆಗ್ಮೆಂಟ್ ಈ ತರ ಮಾಡ್ಬೇಕು, ಸಾಂಗ್ ಗೋಪಿ ಸುಂದರ್ ಮಾಡ್ಬೇಕು, ಆಮೇಲೆ ಇದು ಯಾವ್ದು ಎಫೆಕ್ಟ್ ಯಾರು ಮಾಡ್ಬೇಕು, ಆಮೇಲೆ ಇದು ಯಾರು AI ಯಾರು ಮಾಡ್ಬೇಕು, ಈ ತರ ಎಲ್ಲ ಸೆಗ್ಮೆಂಟ್ ಗಳನ್ನ ಕ್ರಿಯೇಟ್ ಮಾಡಿ ಲಾಸ್ಟ್ ಗೆ ಹೊಳ್ದದು 3D.
2: ಓಕೆ.
3: 3D ಮಾಡ್ಬೇಡೋಣ ಈ ಫಿಲ್ಮ್ನ. ಆ ತರ ಆ ಲೊಕೇಶನ್ ಗಳಲ್ಲಿ ಎಂತೆಂತ ಲೊಕೇಶನ್ ಗಳಿದೆ ಅಂದ್ರೆ ಅಲ್ಟಿಮೇಟ್ ಲೊಕೇಶನ್ಸ್. ನೀವು ಸ್ಟಾರ್ ಗಳನ್ನ ಹಾಕಿದ್ರೆ ಆ ಲೊಕೇಶನ್ ಯಾರು ಬರಕ್ಕೆ ಸಾಧ್ಯ ಇಲ್ಲ. ಈ ಕಾರ್ಡಲ್ಲಿ ಹೋಗಿ ನೀವು ಯಾರೊಬ್ರು ಆಕ್ಟರ್ನ, ಒಂದು ಸ್ಟಾರ್ ಆಕ್ಟರ್ನ ಕರ್ಕೊಂಡೋಗಿ ಮಾಡಿದ್ರೆ ಅದು ಆಗಲ್ಲ. ಅದು ಅವರು ಆ ತರ ಇರಬೇಕು, ಆಕ್ಟರ್ ಆಗಿರ್ಬೇಕು. ಅವ್ರು ಆಕ್ಟರ್ ಆಗಿದ್ರೆ ಮಾತ್ರ ಅದು ಸಾಧ್ಯ.
2: ನಿಮ್ಮ ದೃಷ್ಟಿಯಲ್ಲಿ ಸ್ಟಾರ್ ಮತ್ತು ಆಕ್ಟರ್ ಏನ್ ಡಿಫ್ರೆನ್ಸ್ ಇದೆ?
3: ಸ್ಟಾರ್ ಸ್ವಲ್ಪ ಬಿಸ್ನೆಸ್ ಗೆ ಫಸ್ಟ್ ಥಿಯೇಟರ್ ಗೆ ಪುಲ್ಲಿಂಗ್ ಮಾಡೋದಕ್ಕೆ ಸ್ಟಾರ್ ಯೂಸ್ ಆಗುತ್ತೆ. ಮತ್ತೆ ಫೇಮ್ ಅವ್ರದ್ದು, ಈಗ ಯಾರೋ ಒಬ್ರು ಆಕ್ಟರ್ ರಜನಿಕಾಂತ್ ಅಂತ ಆಕ್ಟರ್ ಇದ್ದಾರೆ, ಅವ್ರು ನೋಡಿ ಜನ ಸ್ವಲ್ಪ ಪುಲ್ ಆಗ್ತಾರೆ. ಬಟ್ ಲೇಟರ್ ಸ್ಟೇಜ್, ಒಂದು 4-5 ದಿನ ಆದ್ಮೇಲೆ ನಿಮ್ಮ ಕತೆ ಅದನ್ನ ಇದು ಮಾಡುತ್ತೆ, ನಿರೂಪಣೆ ಮಾಡುತ್ತೆ ನಿಮ್ಗೆ.
4: ಅಂದ್ರೆ ಇಂತಹ ಕಥೆಗಳಿಗೆ ಆಕ್ಟರ್ ಆಗಿರ್ಬೇಕು, ಸ್ಟಾರ್ ಬೇಡ ಅಂತ.
3: ಸ್ಟಾರ್ ಬೇಡ ಅಂತ ಇದಕ್ಕೆ ಬೇಕ ಆಗಲ್ಲ, ಅದು ಮಾಡೋದಕ್ಕೆ ಆಗಲ್ಲ, ರೂಲ್ಡ್ ಔಟ್. ಸೊ ಇದರಲ್ಲಿ ಈ ಸುಧೀರ್ ಅತ್ತ ಅವರ ಲಿರಿಕ್ಸ್ ನೋಡಿ, ಹಾಡಿದೆ ಒಟ್ಟು ಟೋಟಲ್ ಭಾರತದ ಎಲ್ಲಾ ಲ್ಯಾಂಗ್ವೇಜ್ಗಳೆಲ್ಲ ಆಗ್ತಾ ಇದೆ, ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್, ನಾರ್ತ್ ಅಲ್ಲಿ ಎಲ್ಲ ಕಂಪ್ಲೀಟ್, ಚೈನೀಸ್ ಲ್ಯಾಂಗ್ವೇಜ್ ಎಲ್ಲ ಕಡೆ ಆಗ್ತಾ ಇದೆ. ಪ್ರತಿಯೊಂದು ಲ್ಯಾಂಗ್ವೇಜ್ ಅಲ್ಲಿ ಸಾಂಗ್ಸ್ ನ ರೆಡಿ ಮಾಡಿದ್ದಾರೆ, ಲಿರಿಕ್ಸ್ ಅವರೇ ಖುದ್ದಾಗಿ ಇಟ್ಕೊಂಡು ಅದು ಆ ಟ್ಯೂನ್ ಬರೋ ತನಕ ಅದನ್ನ ವೇಟ್ ಮಾಡಿ ಮಾಡಿದ್ದಾರೆ. ಅಂತ ಅದ್ಭುತ ಇವರು ಯಾರು ಸಿಂಗರ್ಸ್ಗಳು, ಶ್ರೇಯಾ ಘೋಷಾಲ್, ಅರ್ಮನ್ ಮಲಿಕ್, ಶಂಕರ್ ಮಹಾದೇವನ್, ಜಾವೇದ್ ಅಲಿ, ಎಂತೆಂಥ ಸಿಂಗರ್ಸ್ ಹಾಡಿದ್ದಾರೆ ಅಂದ್ರೆ ಆ ಸೆಗ್ಮೆಂಟ್ ಸೆಗ್ಮೆಂಟ್ಗೆ ಇದು ಕೊಟ್ಟಿದ್ದೇವೆ, ಪ್ರಾಮಿನೆನ್ಸ್ ಕೊಟ್ಟಿದ್ದೇವೆ. ಈಗ ಸಾಂಗ್ ಹಿಟ್ ಆಗಬೇಕು, ವಿ ಎಫ್ ಎಕ್ಸ್ ಆ ತರ ಇರಬೇಕು, ಸೌಂಡ್ ಇಫೆಕ್ಟ್ ಈ ತರ ಇರಬೇಕು, ಆರ್ ಆರ್ ಈ ತರ ಇರಬೇಕು, ಪ್ರತಿ ಪಾರ್ಟ್ ಪಿಕ್ಚರ್ ಅಲ್ಲಿ ಏನೆಲ್ಲ ಇದೆ ಅದಕ್ಕೆ ಅಷ್ಟು ಫೋಕಸ್ ಮಾಡಿದ್ದಾರೆ.
4: ಅಲ್ಲ ಯಾಕೆ ಅಂತಂದ್ರೆ ಅವರು ಈಗ ಒಂದು ಯೂನಿವರ್ಸಿಟಿ ಆಗ್ಬಿಟ್ಟಿದ್ದಾರೆ, ನೀವು ಆಗ್ಲೇ ಮಾತಾಡ್ತಾ
3: ಹೇಳಿದ್ರೆ ದೊಡ್ಡ ಯೂನಿವರ್ಸಿಟಿ ಆಗ್ಬಿಟ್ಟಿದ್ದಾರೆ.
4: ಓ, ದೊಡ್ಡ ಯೂನಿವರ್ಸಿಟಿ ಆಗಿದ್ದಾರೆ ಅವರು,
3: ಆಟೋನಮಸ್ ಅದು ಇದಲ್ಲ
4: ಆಟೋನಮಸ್ ಬಾಡಿ ಅದು.
3: ಸೊ ಆತರ ಗುಡ್ ಗುಡ್ ಆತರ ಮಾಡಿ.
4: ನೀವು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಎಲ್ ಕೆ ಜಿ ಶುರು ಮಾಡಿದ್ರಿ, ಎಲ್ ಕೆ ಜಿ ಶುರು ಮಾಡ್ಬೇಕಾದ್ರೆ ಅವ್ರು ಆಲ್ರೆಡಿ ಎಂ ಎಸ್ ಸತ್ಯ ಅವ್ರ ಜೊತೆ ಕೆಲಸ ಮಾಡ್ತಾ ಕೆಲಸ
3: ಮಾಡ್ತಾರೆ.
4: ನಿಮ್ಗೆ ಈ ವಿಚಾರಕ್ಕೆ ಬಂತ ಕೇಳ್ತಾ ಇದ್ದೀನಿ, ಮಂಗಳೂರಲ್ಲಿ ಯಕ್ಷಗಾನ ತುಂಬಾ ಇರುತ್ತೆ, ನಿಮ್ಗೆ ಗೊತ್ತಿದೆ, ಹೋಗಿ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಲ್ಲಿ ಕೂಡ ದೈವ ಯಕ್ಷಗಾನದಲ್ಲಿ
3: ದೈವ ಅಂದ್ರೆ ಆತರ ಇರಲ್ಲ, ಅದೊಂಥರ ನಾಟಕ ತರ ಅಂದ್ರೆ ಅದು ಪರ್ಫಾರ್ಮಿಂಗ್ ಸ್ಟೈಲ್ ಬೇರೆ, ಅದರಲ್ಲಿ ದೈವ ಅಂತ ಬರಲ್ಲ.
4: ರೈಟ್. ಸೊ
3: ಅದನ್ನ ಈ ತರ ಇತ್ತು ಅಂತ ಹೇಳ್ಬಿಟ್ಟು ನಿರೂಪಣೆ ಮಾಡೋದ್ರೆ.
4: ಸೊ ಕೊರಗಜ್ಜ ಆಲ್ಮೋಸ್ಟ್ ರೆಡಿ ಟು ರಿಲೀಸ್.
3: ಈಗ ಕೆಲವು ದಿನ, ಇನ್ನೊಂದು 20 ದಿನದಲ್ಲಿ 3D ಮುಗ್ದೋಗ್ಬಿಡುತ್ತೆ.
4: ಓಕೆ.
3: ಅಂದ್ರೆ ಇನ್ನೊಂದು 10-15 ದಿನದಲ್ಲಿ ಫಸ್ಟ್ ಕಾಪಿ ಬಂದ್ಬಿಡುತ್ತೆ, ಅದಾದ್ಮೇಲೆ ಆ ಟೈಮಲ್ಲಿ ನಾವು ರಿಲೀಸ್ಗೆ ರೆಡಿ ಆಗಿದೆ.
4: ಸೊ 40 ಕೋಟಿ ಬಜೆಟ್ ಇರೋದ್ರಿಂದನೇ ಎಲ್ಲಾ ಭಾಷೆಯಲ್ಲಿ, ಭಾರತ ಎಲ್ಲಾ ಭಾಷೆ ಜೊತೆಗೆ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್
3: ಬೇರೆ ದೇಶಗಳಲ್ಲೂ ರಿಲೀಸ್ ಆಗ್ತದೆ.
4: ಒಟ್ಟಿಗೆ ರಿಲೀಸ್ ಮಾಡೋ ಪ್ಲಾನ್ ಇದೆಯಾ?
3: ಇಲ್ಲ, ಚೈನಾ ಸ್ವಲ್ಪ ಡಿಲೇ ಆಗುತ್ತೆ, ಅವ್ರದ್ದು ಟೈಮಿಂಗ್ ಇದೆ.
4: ಓಕೆ.
3: ಸೊ ಸ್ವಲ್ಪ ಡಿಲೇ ಆಗುತ್ತೆ, ಬೇರೆ ಕಂಟ್ರಿಯಲ್ಲೆಲ್ಲ ಬಂದ್ಬಿಡುತ್ತೆ.
4: ರೈಟ್. ಸೊ 35 ಲಕ್ಷದಿಂದ ಶುರು ಮಾಡಿದಂತಹ ಸಿನಿಮಾ 35 ಕೋಟಿ ರೀಚ್ ಆಗುತ್ತೆ ಅಂತಂದ್ರೆ ಸೂಪರ್. ಅದು
3: ಅಂದ್ರೆ ಆ ಸಬ್ಜೆಕ್ಟ್ ಬಗ್ಗೆ ತುಂಬಾ ಧೈರ್ಯ, ನಮ್ಗೆ ಆ ದೈವದ ಬಗ್ಗೆ ಧೈರ್ಯ ಇದೆ.
4: ಎಸ್. ಸೊ ದೈವದ ಬಗ್ಗೆ ಧೈರ್ಯ, ದೈವ ಜೊತೆಗಿದ್ರೆ ಧೈರ್ಯ ಅಲ್ವಾ?
3: ಹೌದು.
4: ಕವಿ ಆಗ್ತಾ ಇದ್ದೀನಿ ನಾನು. ಇನ್ನು ಬಾಲಿವುಡ್ ಕೂಡ, ಬಾಲಿವುಡ್ ಸಿನಿಮಾ ನೋಡ್ತಾ ಇರ್ತೀರಿ, ಅಲ್ಲಿ ಕೂಡ ಪ್ರಯತ್ನ ಮಾಡಿ ಬಂದ್ರಿ ಅಂತ ಕೇಳ್ಬಿಟ್ಟೆ.
3: ಟ್ರೈ ಮಾಡಿದ್ವಿ, ಬಟ್ ಏನೋ ಒಂದು ಕಾರಣಾಂತರದಿಂದ ಅದನ್ನು ವಾಪಸ್ ಮಾಡಕ್ ಆಗಿಲ್ಲ.
4: 35 ಕೋಟಿ ಮಾಡ್ಬೋದೇನೋ ಅಲ್ಲಿ ಒಂದ್ ಸಿನಿಮಾ ಅಂತ.
3: ಇಲ್ಲ, ನಮ್ಗೆ ಸಬ್ಜೆಕ್ಟ್ ಬಗ್ಗೆ ಧೈರ್ಯ ಇಲ್ಲ ಅಂದ್ರೆ ಆತರ ಮಾಡಕ್ ಕಷ್ಟ.
4: ಓಕೆ. ಮುಂದೆ ಹೋಗೋಕ್ಕಿಂತ ಮುಂಚೆ ನಾನು ಕೇಳ್ತಾ ಇದ್ದೀನಿ, ಹಣ ಕೊಟ್ಟು ಕಲ್ತ್ರೆ ನಾವು ಸಾಯೋವರೆಗೂ ನೆನಪಿರುತ್ತೆ ಅಲ್ವಾ ಅಂತ ಶೋಭಾ ಶೆಟ್ಟಿ ಅವರು ಕೇಳ್ತಾ ಇದ್ದಾರೆ ಅಲ್ವಾ? ಯಾಕೆ ಹೌದು, ನಮ್ಮ ನಮ್ಮ ರೆಗ್ಯುಲರ್ ಲಿಸನರ್ಸ್ ಅವರೆಲ್ಲ ಥ್ಯಾಂಕ್ ಯು. ಅವರು ಎಷ್ಟು ಟೈಮ್ ತಗೊಂಡು ಮಾತು ಕೇಳ್ತಾ ಅವರು ಎಸ್ ಎಮ್ ಎಸ್ ಮಾಡ್ತಾರೆ.
3: ಫ್ರೀಯಾಗಿ ಬಂದ್ರೆ ವ್ಯಾಲ್ಯೂ ಇರಲ್ಲ.
4: ಹೌದು, ಕರೆಕ್ಟ್ ನೀವು ಹೇಳಿದ್ದು. ಅಲ್ಲ, ಫ್ರೀಯಾಗಿ ಬಂದ್ರೆ ವ್ಯಾಲ್ಯೂ ಇರಲ್ಲ, ಚೆನ್ನಾಗಿ ಹೇಳಿದ್ರು ಅದನ್ನ, ನೀವ ಮಾತ್ರ ಚೆನ್ನಾಗಿ ಹೇಳಿದ್ರು ಅದನ್ನ, ದುಡ್ಡು ಕೊಟ್ಟು ಕಲ್ತ್ಕೊಂಡಿದ್ದೀವಿ ಅಂತ. ಬರುತ್ತಾ ಬಿಡುತ್ತಾ ಗೊತ್ತಿಲ್ಲ, ಆಮೇಲೆ ಎಷ್ಟು ಮಟ್ಟಿಗೆ ಕಲಿತೀರ ಮೇಲೆ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ? ರೈಟ್. 120 ಜನಕ್ಕೂ ಹೆಚ್ಚು ಜನಕ್ಕೂ ನಿಮ್ಮ ಸಂಸ್ಥೆ, ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಸಿನಿಮಾ ಜೊತೆಗೆ ಇದು ಕಂಪನಿ, ಅದು ಇಂಪಾರ್ಟೆಂಟ್, ಅಂಡ್ ಫ್ಯಾಮಿಲಿ, ಇಷ್ಟೆಲ್ಲ ವಿಚಾರಗಳನ್ನು ಸಂಭಾಷಿಸ್ತಾ ಇದ್ರಿ ನಮ್ಮ ಜೊತೆ. ನಾನು 1 ಗಂಟೆ ಮಾತಾಡಿದ್ರಿ, ಹೇಗಿತ್ತು 1 ಗಂಟೆ ತ್ರಿವಿಕ್ರಮ?
3: ಅದ್ಭುತ, ಅದ್ಭುತ ಆ್ಯಕ್ಚುಲಿ. ಏನಂದ್ರೆ ಈಗ ನಾವು ಫ್ಯಾಕ್ಟರಿಯಲ್ಲಿ ಕೂತ್ಕೊಂಡು ಆ ಕಸ್ಟಮರ್ಗೆ ಫೋನ್ ಮಾಡೋದು, ಈ ಸಪ್ಲೈಯರ್ಗೆ ಫೋನ್ ಮಾಡೋದು, ಈ

0: ಇರುತ್ತೆ, ಆ ಕ್ವಾಲಿಟಿ ಪ್ರಾಬ್ಲಮ್ ಇರುತ್ತೆ. ಇಂಥದ್ರಲ್ಲಿ ಈ ಜಂಜಾಟದಲ್ಲಿ ಇಲ್ಲಿ ಬಂದು ಒನ್ ಅವರ್ ಪೀಸ್ಫುಲ್ ಆಗಿ ಮೊಬೈಲ್ ಆಫ್ ಮಾಡಿಕೊಂಡು ಆರಾಮಾಗಿ,
1: ನಾನು ಯಾರು ಬೈಕ್ಗಳಲ್ಲ ತಾನೆ ಆಮೇಲೆ
0: ಈ ತರ ಇತ್ತು. ತುಂಬಾ ಖುಷಿ ಕೊಡ್ತು. ಮೊದ್ಲಿಂದ ನಾವು ಚಿಕ್ಕಂದಿಂದ ಇದೇ ಇರೋದು ಆಕ್ಚುಲಿ. 101.3 ಮತ್ತೆ 102.9 ಚಿಕ್ಕ ರೇಡಿಯೋ ಇರ್ತಿತ್ತು ಮನೆಯಲ್ಲಿ, ಅದಕ್ಕೆ ಹೊಡೆದು ಹೊಡೆದು ಹೊಡೆದು ಒಮ್ಮೆ ಬರುತ್ತೆ ಒಮ್ಮೆ ಹೋಗುತ್ತೆ ಆತರ.
1: ನಿಮ್ ಪ್ರಾಬ್ಲಮ್, ರೇಡಿಯೋ ಪ್ರಾಬ್ಲಮ್ ನಮ್ದಲ್ಲ,
0: ನಿಮ್ದಲ್ಲ, ನಮ್ ರೇಡಿಯೋ ಪ್ರಾಬ್ಲಮ್.
1: ಥ್ಯಾಂಕ್ ಯು ತ್ರಿವಿಕ್ರಮ್, ಮುಂದಿನ ನಿಮ್ಮ ಎಲ್ಲ ಪ್ರಾಜೆಕ್ಟ್ಸ್ಗೆ ಆಲ್ ದ ಬೆಸ್ಟ್. ಅಂಡ್ ಮುಂದೆ ಒಳ್ಳೊಳ್ಳೆ ಕಥೆಗಳನ್ನು ತಗೊಂಡು ಸಿನಿಮಾ ಮಾಡಿ. ನಿಮ್ಮಂಥ ನಿರ್ಮಾಪಕರು ಇದ್ರೆ ಒಡೆಯ ಮೂವಿ ಎಲ್ಲ 35 ಕೋಟಿಯಲ್ಲಿ ಮಾಡಬೇಕು ಅಂತೇನಿಲ್ಲ ಅಲ್ವಾ? 35 ಕೋಟಿಯಲ್ಲಿ ಮಾಡೋದ್ರಲ್ಲ
0: ಚಿಕ್ಕ ಬಜೆಟ್ ಅಲ್ಲಿ ಮಾಡ್ಬೋದು.
1: ಎಸ್ ಎಸ್, ಆ ಪ್ರಯತ್ನ ಮಾಡಿ ನಮ್ಮ ಜೊತೆ ಒಂದು ಗಂಟೆ ಬಂದು ಮಾತಾಡಿ ಒಳ್ಳೆ ವಿಷಯಗಳನ್ನ ಹೇಳಿದ್ರಿ. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು ವೆರಿ ಮಚ್. ಯಾ ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್ ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್. ಯಾ ತ್ರಿವಿಕ್ರಮ ಸಪಲ್ಯ ಅವರು ನಮ್ಮ ಜೊತೆಯಲ್ಲಿ ಇದು ಇದುವರೆಗೂ ಇದ್ದರು ನಿರ್ಮಾಪಕರು. ಸೊ ನಾನು ನವಿಲ್ಗರಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಬಿಫೋರ್ ದಾಟ್ 4 ಗಂಟೆಯಿಂದ 5 ಗಂಟೆವರೆಗೆ ಇವತ್ತು ನಮ್ಮ ಜೊತೆಯಲ್ಲಿ ಕೆ ಹರೀಶ್ ಅವರು ಇರ್ತಾರೆ, ವಾಗ್ದೇವಿ ವಿಲಾಸ ಇನ್ಸ್ಟಿಟ್ಯೂಷನ್ಸ್ನ ಚೇರ್ಮನ್. ಅವರಿಗೆ ನೀವು ವಾಟ್ಸಪ್ ಮುಖಾಂತರ ಪ್ರಶ್ನೆಗಳನ್ನು ಕೇಳಬಹುದು. ಕೇಳ್ತಾ ಇರಿ ಎಫ್ ಎಂ ಆರ್ ರೈನ್ಬೋ, ಮ್ಯೂಸಿಕಲ್ಲಿ ಯುವರ್ಸ್. ಕಾರ್ಯಕ್ರಮವನ್ನು ತ್ರಿವಿಕ್ರಮ ಅವರ ತುಂಬ ತುಂಬ ತುಂಬ ತುಂಬ ಮೆಚ್ಚಿನ ಹಾಡುಗಳೊಂದಿಗೆ ಮುಗಿಸ್ತಾ ಇದ್ದೀನಿ. ಬೆಳದಿಂಗಳಾಗಿ ಬಾ, ಓಕೆ ಅಲ್ವಾ? ರೈಟ್.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾವನವಿಲು ಆಕಾಶವಾಣಿ ಎಫ್ಎಂ ರೈಂಬೋದಲ್ಲಿ ನಾವಿದ್ದೇವೆ ಕರೆಯಲ್ಲಿ ಕೈರುಚಿಯಲ್ಲಿ. ಇವತ್ತು ಕರೆಯಲ್ಲಿ ಕೈರುಚಿಯಲ್ಲಿ ನೀವು ಯಾವ ಒಂದು ಸ್ಪೆಷಲ್ ತರಕಾರಿಯ ಅಡುಗೆಯನ್ನು ನಮಗೆ ಹೇಳ್ಕೊಡ್ಬೇಕು ಅಂದರೆ ಕರೆಯ ಮೂಲಕ ಇರಬಹುದು ಅಥವಾ ಮೆಸೇಜ್ನ ಮೂಲಕ ಇರಬಹುದು, ಮೂಲಂಗಿಯಲ್ಲಿ ನೀವು ಮಾಡುವಂಥ ವಿಶೇಷ ಪದಾರ್ಥ ಏನು ನಮಗೆ ಹೇಳ್ಕೊಡಿ. ಎಲ್ಲರೂ ಕೂಡ ಮೂಲಂಗಿಯಲ್ಲಿ ಸಾಂಬಾರು ಮಾಡ್ತಾರೆ ಗೊತ್ತು, ಹಾಗೆ ಮೂಲಂಗಿಯಲ್ಲಿ ಚಟ್ನಿ ಮಾಡೋದು ಕೂಡ ಗೊತ್ತು, ಮೂಲಂಗಿಯನ್ನ ತುರಿದು ಹಾಕಿ ಪರೋಟ ಮಾಡೋದು ಕೂಡ ನಮಗೆ ಗೊತ್ತು. ಇದು ಅಲ್ಲದೆ ಇನ್ನೂ ಇನ್ನೇನು ವಿಶೇಷ ಮಾಡ್ತೀರಿ ನೀವು, ಇಲ್ಲ ಮೊಸರಿಗೆ ಹಾಕಿ ಮೊಸರು ಬಜ್ಜಿ ಮಾಡೋದು ಕೂಡ ಎಲ್ಲರೂ ಕಾಮನ್ ಆಗಿ ಮಾಡ್ತಾರೆ. ಇವಿಷ್ಟೆಲ್ಲ ಅಲ್ಲದೆ ನೀವೇನಾದರೂ ಮೂಲಂಗಿಯಲ್ಲಿ ಒಂದು ರುಚಿಕರವಾದಂಥ ತುಂಬ ಅದ್ಭುತವಾದಂಥ ಪದಾರ್ಥ ಮಾಡ್ತಾ ಇದ್ರೆ ನಮಗೆ ಅದರ ರೆಸಿಪಿಯನ್ನು ಕಳಿಸ್ಕೊಡಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ, ಅಥವಾ ಕರೆ ಮಾಡಿ ಕೂಡ ನಿಮ್ಮ ಸೀಕ್ರೆಟ್ ರೆಸಿಪಿಯನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಬಹುದು. ಮೂಲಂಗಿ ಕೆಲವರಿಗೆ ಸಿಕ್ಕಾಪಟ್ಟೆ ಇಷ್ಟ, ಇನ್ ಕೆಲವರಿಗೆ ಅದರ ವಾಸನೆಯ ಕಾರಣಕ್ಕೇನೆ ಒಂಚೂರು ಇಷ್ಟ ಇರಲ್ಲ. ನಿಮಗೆ ಇಷ್ಟನ ಕಷ್ಟನ ಅದನ್ನು ಕೂಡ ತಿಳಿಸಿ. ಕೇಳ್ತಾ ಇರಿ ಆಕಾಶವಾಣಿ FM ರೈಂಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

ಮೂಲಂಗಿಯಲ್ಲಿ ನೀವು ತಿಳಿಸಬೇಕಾಗಿರುವಂತಹ ರೆಸಿಪಿ ಯಾವುದು ಅಂತ ಕೇಳಿದೆ. ನೀವು ನಿಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಮಾಡುವಂತಹ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ಬಹುದು. ಮತ್ತೆ ಈಗ ಆಗಲೇ ಮಾಡ್ತಿರುವಂತಹ ಟ್ರೆಡಿಷನಲ್ ರೆಸಿಪೀಸ್ ಅಲ್ಲದೆ ನೀವೇ ಹೊಸದಾಗಿ ಯಾವುದಾದ್ರೂ ಕಂಡು ಹಿಡಿದ್ರು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಅದಕ್ಕೆ ಗೀತಾ ಅವರು ಮೆಸೇಜ್ ಮಾಡಿದ್ದಾರೆ, ಮೂಲಂಗಿಯಿಂದ ಹಸಿ ಗೊಜ್ಜು ಅಂತ ಮಾಡ್ತೀವಿ, ತುಂಬ ರುಚಿಯಾಗಿರುತ್ತೆ, ಮಾಡೋದು ಕೂಡ ತುಂಬ ಸುಲಭ ಅಂತ ಹೇಳ್ತಾ ಇದ್ದಾರೆ. ತೆಂಗಿನಕಾಯಿ ಹಾಗೆ ಸಾಸಿವೆ, ಜೀರಿಗೆ, ಇಂಗು, ಒಣಮೆಣಸಿನಕಾಯಿ, ಉಪ್ಪು ಇವೆಲ್ಲವನ್ನು ಕೂಡ ಹಾಗೆ ಹಸಿಯಾಗಿ ನೀರಿನ ಸಮೇತ ರುಬ್ಬಿ ಒಗ್ಗರ

ಹಾಕಿ ಸ್ವಲ್ಪ ಮೊಸರು ಮಿಕ್ಸ್ ಮಾಡಿ ಜಜ್ಜಿರುವಂತಹ ಮೂಲಂಗಿಯನ್ನು ಇದಕ್ಕೆ ಸೇರಿಸಿದ್ರೆ ಜಜ್ಜು ಮೂಲಂಗಿ ಹಸಿ ಗೊಜ್ಜು ರೆಡಿಯಾಗತ್ತೆ, ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೀವು ಕೊಟ್ಟಿರುವಂತಹ ರೆಸಿಪಿಯಲ್ಲೇ ಎಷ್ಟು ಒಂದು ಸಹಜವಾದಂತಹ ಘಮ ಇದೆ ಗೊತ್ತಾ? ತೆಂಗಿನಕಾಯಿ, ಸಾಸಿವೆ, ಜೀರಿಗೆ, ಇಂಗು, ಒಣಮೆಣಸಿನಕಾಯಿ ಇಷ್ಟನ್ನ ನೀರಿನ ಜೊತೆ, ಉಪ್ಪು ಹಾಗೇನೆ ಇಷ್ಟನ್ನು ಕೂಡ ನೀರಿನ ಜೊತೆ ಚೆನ್ನಾಗಿ ರುಬ್ಬಿಕೊಂಡು ಜಜ್ಜಿರುವಂತಹ ಮೂಲಂಗಿ ಜೊತೆ ಮಿಕ್ಸ್ ಮಾಡಿ ಅದಕ್ಕೆ ಒಂದಷ್ಟು ಮೊಸರನ್ನು ಕೂಡ ಸೇರಿಸ್ಕೊಳ್ಳೋದಂತೆ. ಇದೀಗ ಹೊಸಕೋಟೆಯಿಂದ ತಮ್ಮಾರೆಡ್ಡಿಯವರು ಉಮಾ ಅವರು ಒಂದು ಒಳ್ಳೆಯ ರೆಸಿಪಿಯನ್ನು ಕಳಿಸ್ಕೊಟ್ಟಿದ್ದಾರೆ. ಮೂಲಂಗಿಯನ್ನು ತುರಿದು ಗಟ್ಟಿ ಮೊಸರಿಗೆ ಹಾಕಿ ನಂತರ ಅದಕ್ಕೆ ಕರಿಮೆಣಸಿನ ಪುಡಿ ಹಾಗೆ ಉಪ್ಪನ್ನು ಹಾಕಿ ಕಲಸಿ ಒಗ್ಗರಣೆಗೆ ಸಾಸಿವೆ, ಕರಿಬೇವು ಮತ್ತು ಕಡಲೆಬೇಳೆ ಹಾಕಬೇಕು. ಇದು ಕೂಡ ತಿನ್ನೋದಕ್ಕೆ ತುಂಬ ರುಚಿಯಾಗತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆ ನಾಗೇಶ್ ದೀಪ ಋತ್ವಿಕ್ ಅವರು ಹಾಸನದಿಂದ ಮೆಸೇಜ್ ಮಾಡಿ ಹೇಳ್ತಿದ್ದಾರೆ, ನಾವಿಷ್ಟೆಲ್ಲ ಕಷ್ಟ ಪಡೋದೇ ಇಲ್ಲಪ್ಪ, ಮೂಲಂಗಿಯಿಂದ ಆರಾಮಾಗಿ ಸಲಾಡ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಈ ಅಡುಗೆಯ ರುಚಿ ರುಚಿಯಾದಂತಹ ಪಾಕವೈವಿಧ್ಯ ನಿಜಕ್ಕೂ ಕೂಡ ಮಜವಾಗಿತ್ತು, ಇಷ್ಟ ಆಯಿತು. ಮತ್ತೆ ಮನೆಯಲ್ಲಿ ಫಟ್ ಅಂತ ಮಾಡೋಕ್ಕೆ ಒಳ್ಳೊಳ್ಳೆ ರೆಸಿಪೀಸ್ನು ಕೂಡ ಕೊಟ್ಟಿದ್ದೀರಿ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಂದೇಶ ಕಳಿಸಿದ್ರಿ ಅಂತ ಹೇಳ್ತಾ ಇವತ್ತಿನ ಕರಿಯಲ್ಲಿ ಕೈ ರುಚಿಯನ್ನು ಮುಗಿಸ್ತಾ ಇದ್ದೀವಿ.

0: ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು: ಪ್ರತಿಪಕ್ಷಗಳ ಗದ್ದಲದ ಬೆನ್ನಲ್ಲೇ ಸಂಸತ್ತಿನ ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಕರ್ನಾಟಕದ ಕಾರವಾರದಲ್ಲಿ ನೌಕಾಪಡೆಗೆ ಹೊಸದಾಗಿ ಸೇರ್ಪಡೆಗೊಂಡ ಐಎನ್ಎಸ್ ಮಾಲ್ವಾನ್ ಯುದ್ಧ ನೌಕೆ. ಕ್ವಾಡ್ ವಿದೇಶಾಂಗ ಸಚಿವರ ಸಭೆ, ಮುಕ್ತ ಇಂಡೋ ಪೆಸಿಫಿಕ್ ಮತ್ತು ಆಸಿಯಾನ್ ಏಕತೆಗೆ ಸದಸ್ಯ ರಾಷ್ಟಗಳ ದೃಢ ಬೆಂಬಲ. ಚೀನಾ ಓಪನ್ ಬ್ಯಾಡ್ಮಿಂಟನ್ 32ರ ಸುತ್ತಿನಲ್ಲಿ ಭಾರತದ ಆಯುಷ್ ಶೆಟ್ಟಿಗೆ ಗೆಲುವು. ಹಾಗೂ ಸ್ಕ್ವಾಶ್ ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್, ಭಾರತದ ಅನಾಹತ್ ಸಿಂಗ್ ಮತ್ತು ಆರ್ಯವೀರ್ ದೇವನ್ ಪ್ರೀಕ್ವಾರ್ಟರ್ ಫೈನಲ್ ಪ್ರವೇಶ. ವಾರ್ತೆಗಳ ವಿವರ: ನೀಟ್ ಪರೀಕ್ಷಾ ಅಕ್ರಮ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆ ಸೇರಿದಂತೆ ವಿವಿಧ ವಿಷಯಗಳನ್ನು ಮುನ್ನೆಲೆಗೆ ತಂದು ವಿಪಕ್ಷ ಸದಸ್ಯರು ನಡೆಸಿದ ತೀವ್ರ ಗದ್ದಲದಿಂದಾಗಿ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು 2 ಗಂಟೆಗೆ ಮುಂದೂಡಲಾಗಿದೆ. ಬೆಳಿಗ್ಗೆ ಲೋಕಸಭೆ ಸಮಾವೇಶಗೊಳ್ಳುತ್ತಿದ್ದಂತೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲು ಯತ್ನಿಸಿದರು. ಆದರೆ ವಿರೋಧ ಪಕ್ಷದ ಸದಸ್ಯರು ನೀಟ್ ಪರೀಕ್ಷಾ ಅಕ್ರಮ ಹಾಗೂ ವಿದ್ಯಾರ್ಥಿಗಳ ಪ್ರತಿಭಟನೆ ಕುರಿತು ಚರ್ಚೆಗೆ ಆಗ್ರಹಿಸಿ ಸದನ ಬಾವಿಗಿಳಿದು ಘೋಷಣೆಗಳನ್ನು ಕೂಗಿದರು.

0: ನರೇಂದ್ರ ಮೋದಿ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳಿಗೆ ಸಭಾಪತಿಯವರು ಅಭಿನಂದನೆ ಸಲ್ಲಿಸಿದರು. ಈ ಸಾಧನೆಯು ದೇಶದ ಸುಸ್ಥಿರ ಹಸಿರು ಸಾರಿಗೆಯ ಪಯಣವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದರು. ತದನಂತರ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮಾತನಾಡಲು ಅವಕಾಶ ನೀಡಿದಾಗ ಅವರು ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಆಕ್ರೋಶವನ್ನು ಪ್ರಸ್ತಾಪಿಸಿದರು. ಈ ವೇಳೆ ಆಡಳಿತ ಹಾಗೂ ವಿಪಕ್ಷ ಸದಸ್ಯರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದು ಗದ್ದಲ ಉಂಟಾದ ಹಿನ್ನೆಲೆಯಲ್ಲಿ ಮೇಲ್ಮನೆಯನ್ನು ಸಹ ಮೊದಲಿಗೆ ಮಧ್ಯಾಹ್ನ 12 ಗಂಟೆಗೆ, ನಂತರ ಪುನಃ 2 ಗಂಟೆಯವರೆಗೆ ಮುಂದೂಡಲಾಯಿತು. ಪ್ರಧಾನಮಂತ್ರಿಗಳ ಅಧಿಕೃತ ನಿವಾಸದ ಎದುರು ಯಾವುದೇ ಮುನ್ಸೂಚನೆ ಅಥವಾ ಅನುಮತಿ ಇಲ್ಲದೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ನಡೆಸಿದ ಧರಣಿ ಸತ್ಯಾಗ್ರಹವನ್ನು ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಖಂಡಿಸಿದೆ. ಈ ಕುರಿತು ನವದೆಹಲಿಯಲ್ಲಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಸಂಸದ ಹಾಗೂ ಮಾಜಿ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್, ಇದು ಭಾರತದ ಪ್ರಜಾಪ್ರಭುತ್ವದ ಇತಿಹಾಸದಲ್ಲೇ ಅತ್ಯಂತ ವಿಷಾದನೀಯ ದಿನ ಎಂದರು. ಪ್ರಧಾನಮಂತ್ರಿಯವರ ನಿವಾಸಕ್ಕಿರುವ ಘನತೆ ಹಾಗೂ ತೀವ್ರ ಭದ್ರತಾ ನಿಯಮಗಳ ಅರಿವಿದ್ದರೂ ರಾಹುಲ್ ಗಾಂಧಿ ಅವರು ಈ ರೀತಿಯ ನಡವಳಿಕೆಯನ್ನು ಪ್ರದರ್ಶಿಸಿದ್ದಾರೆ ಎಂದು ತಿಳಿಸಿದರು. ಪ್ರಧಾನಮಂತ್ರಿಯವರ ಭದ್ರತೆಯು ಅತ್ಯಂತ ಪ್ರಮುಖವಾದ ವಿಷಯವಾಗಿದ್ದು ಇಂತಹ ಅಧಿಕೃತ ನಿಯಮಾವಳಿಗಳನ್ನು ಪ್ರತಿಯೊಬ್ಬರೂ ಗೌರವಿಸಬೇಕು. ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ ಸೂಕ್ಷ್ಮ ವಿಷಯಗಳನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುವುದು ಸರಿಯಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಭದ್ರತಾ ಕಾರಣಗಳಿಂದ ಮುಂದಿನ ಆದೇಶದವರೆಗೆ 16 ಮೆಟ್ರೋ ನಿಲ್ದಾಣಗಳನ್ನು ಮುಚ್ಚಲಾಗಿದೆ ಎಂದು ದೆಹಲಿ ಮೆಟ್ರೋ ರೈಲು ನಿಗಮ ಡಿಎಂಆರ್ಸಿ ತಿಳಿಸಿದೆ. ಲೋಕ ಕಲ್ಯಾಣ್ ಮಾರ್ಗ್, ರಾಜೀವ್ ಚೌಕ್, ಪಟೇಲ್ ಚೌಕ್, 16 ಮೆಟ್ರೋ ನಿಲ್ದಾಣಗಳನ್ನು ತಾತ್ಕಾಲಿಕವಾಗಿ ಮುಚ್ಚಲಾಗಿದ್ದರೂ ರಾಜೀವ್ ಚೌಕ್, ಮಂಡಿ ಹೌಸ್ ಮತ್ತು ಸೆಂಟ್ರಲ್ ಸೆಕ್ರೆಟರಿಯೇಟ್ ಮೆಟ್ರೋ ನಿಲ್ದಾಣಗಳಲ್ಲಿ ಮಾರ್ಗ ಬದಲಾವಣೆ ಸೌಲಭ್ಯ ಎಂದಿನಂತೆ ಲಭ್ಯವಿರುತ್ತದೆ ಎಂದು ಡಿಎಂಆರ್ಸಿ ಸ್ಪಷ್ಟಪಡಿಸಿದೆ. ಕರ್ನಾಟಕದ ಕಾರವಾರ ನೌಕಾನೆಲೆಯಲ್ಲಿ ಇಂದು ಮಾಹೇಶ್ರೇಣಿಯ 2ನೇ ಸ್ವದೇಶಿ ಜಲಾಂತರ್ಗಾಮಿ ನಿಗ್ರಹ ಲಘು ಯುದ್ದ ನೌಕೆ ಐಎನ್ಎಸ್ ಮಾಳ್ವಾನ್ ಭಾರತೀಯ ನೌಕಾಪಡೆಗೆ ಅಧಿಕೃತವಾಗಿ ಸೇರ್ಪಡೆಗೊಳಿಸಲಾಗಿದೆ. ಸಮಾರಂಭದಲ್ಲಿ ಮಾತನಾಡಿದ ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್, ನೌಕಾಪಡೆಯ ಆತ್ಮನಿರ್ಭರತೆಯ ಸಾಧನೆಯನ್ನು ಶ್ಲಾಘಿಸಿ ದೇಶದ ಕರಾವಳಿ ತೀರದ ನೌಕಾಯಾನ ಭದ್ರತೆಯಲ್ಲಿ ಐಎನ್ಎಸ್ ಮಾಳ್ವಾನ್ ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸಲಿದೆ ಎಂದು ಅಭಿಪ್ರಾಯಪಟ್ಟರು.
1: As far as naval ship building is concerned, India has always had an edge and we had carried our legacy forward in making ships. So very good progress has been made in our Atmanirbharta as far as ship building is concerned. I just hope that other two services, especially Indian Air Force, learns the lesson as to how Indian Navy has been able to get this whole concept right, where you have your Indian Navy officers who are embedded in your ship building right from the beginning.
0: ಕೊಚಿನ್ ಶಿಪ್ಯಾರ್ಡ್ ನಿರ್ಮಿಸಿರುವ ಈ ಯುದ್ದ ನೌಕೆ ಶೇಕಡ 80%ಕ್ಕೂ ಹೆಚ್ಚು ಸ್ವದೇಶಿ ಉಪಕರಣ ಹಾಗೂ ತಂತ್ರಜ್ಞಾನವನ್ನು ಹೊಂದಿದೆ. ಆರ್ಬಿಯು 6,000 ರಾಕೆಟ್ಗಳು, ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ಟಾರ್ಪಿಡೋಗಳು ಮತ್ತು ಭಾರತ ಜರ್ಮನ್ ಜಂಟಿ ಸೋನಾರ್ ವ್ಯವಸ್ಥೆಯನ್ನು ಹೊಂದಿರುವ ಈ ನೌಕೆ ಭಾರತದ ಸಾಗರದಾಳದ ರಕ್ಷಣೆಗೆ ಬಲ ನೀಡಲಿದೆ. ದೇಶೀಯ ಹಡಗು ನಿರ್ಮಾಣ ಸಾಮರ್ಥ್ಯ ಹಾಗೂ ಸಮುದ್ರ ಭದ್ರತೆಯ ಹೆಚ್ಚಳಕ್ಕೆ ಈ ಯುದ್ದ ನೌಕೆ ಸಾಕ್ಷಿಯಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಕ್ತ ಹಾಗೂ ಸ್ವತಂತ್ರ ಇಂಡೋ ಪೆಸಿಫಿಕ್ ವಲಯದ ನಿರ್ಮಾಣಕ್ಕೆ ತಮಗಿರುವ ಬದ್ಧತೆಯನ್ನು ಕ್ವಾಡ್ ಒಕ್ಕೂಟದ ವಿದೇಶಾಂಗ ಸಚಿವರು ಪುನರುಚ್ಚರಿಸಿದ್ದು ಪ್ರಾಂತ್ಯದಲ್ಲಿ ಆಸಿಯಾನ್ ಒಕ್ಕೂಟದ ಐಕ್ಯತೆಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಮನಿಲಾದಲ್ಲಿ ಇಂದು ನಡೆದ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯ ಬಳಿಕ ಜಂಟಿ ಹೇಳಿಕೆ ಬಿಡುಗಡೆ ಮಾಡಲಾಗಿದ್ದು, ಭಾರತದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವ ಪೆನ್ನಿ ವೋಂಗ್, ಜಪಾನ್ ವಿದೇಶಾಂಗ ಸಚಿವ ತೊಶಿಮಿತ್ಸು ಮೊಟಗಿ ಹಾಗೂ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈ ವೇಳೆ ಕಾನೂನಿನ ಆಡಳಿತ, ಸಾರ್ವಭೌಮತೆ ಹಾಗೂ ಪ್ರಾದೇಶಿಕ ಸಮಗ್ರತೆಯ ತತ್ವಗಳ ಆಧಾರದ ಮೇಲೆ ಮುಕ್ತ ಹಾಗೂ ಸುಸ್ಥಿರ ಇಂಡೋ ಪೆಸಿಫಿಕ್ ವಲಯವನ್ನು ಉತ್ತೇಜಿಸಲು ನಾಲ್ಕು ರಾಷ್ಟಗಳು ಸಮ್ಮತಿಸಿವೆ. ಸಾಗರ ಹಾಗೂ ಪ್ರಾದೇಶಿಕ ಭದ್ರತೆ, ಆರ್ಥಿಕ ಪ್ರಗತಿ, ನಿರ್ಣಾಯಕ ತಂತ್ರಜ್ಞಾನಗಳು ಮತ್ತು ತುರ್ತು ಪರಿಹಾರ ಕಾರ್ಯಗಳಲ್ಲಿ ಪರಸ್ಪರ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸಲು ನಿರ್ಧರಿಸಲಾಗಿದೆ.

0: ಸಭೆಯ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವ ಡಾ ಎಸ್ ಜೈಶಂಕರ್ ಇತ್ತೀಚೆಗೆ ನವದೆಹಲಿಯಲ್ಲಿ ನಡೆದ ಸಭೆಯ ತೀರ್ಮಾನಗಳನ್ನು ಅನುಷ್ಠಾನ ಹಾಗೂ ಇಂಡೋ ಪೆಸಿಫಿಕ್ ಪ್ರಾಂತ್ಯದ ಬೆಳವಣಿಗೆಗಳ ಕುರಿತು ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಆಸಿಯಾನ್ ಶೃಂಗಸಭೆಯ ಹಿನ್ನೆಲೆಯಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯಾ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಸಭೆ ನಡೆಸಿದರು. ಸಭೆಯಲ್ಲಿ ಭಾರತ ಅಮೆರಿಕ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಸಹಕಾರಕ್ಕೆ ಸಂಬಂಧಿಸಿದ ಪ್ರಮುಖ ಆದ್ಯತೆಯ ಕ್ಷೇತ್ರಗಳಾದ ವ್ಯಾಪಾರ, ಸುಂಕ, ಇಂಧನ, ರಕ್ಷಣಾ, ಭದ್ರತೆ, ನಿರ್ಣಾಯಕ ಖನಿಜಗಳು ಹಾಗೂ ಕೃತಕ ಬುದ್ದಿಮತ್ತೆ ಕುರಿತು ವಿಸ್ತೃತವಾಗಿ ಚರ್ಚಿಸಲಾಯಿತು. ಇದರ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಚಾರಗಳ ಕುರಿತು ನಾಯಕರು ತಮ್ಮ ದೃಷ್ಟಿಕೋನಗಳನ್ನು ವಿನಿಮಯ ಮಾಡಿಕೊಂಡರು. ಇದೇ ವೇಳೆ ವಿದೇಶಾಂಗ ಸಚಿವರು ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವೆ ಪೆನ್ನಿ ವೋಂಗ್ ಅವರೊಂದಿಗೆ ಸಮಾಲೋಚನೆ ನಡೆಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇತ್ತೀಚಿನ ಆಸ್ಟ್ರೇಲಿಯಾ ಪ್ರವಾಸದ ಸಂದರ್ಭದಲ್ಲಿ ಕೈಗೊಂಡ ನಿರ್ಧಾರಗಳ ಅನುಷ್ಠಾನ ಹಾಗೂ ಮುಂದಿನ ಹೆಜ್ಜೆಗಳ ಕುರಿತು ಈ ವೇಳೆ ಪರಿಶೀಲಿಸಲಾಯಿತು. ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮ್ ಮೋಹನ್ ನಾಯ್ಡು ಅವರು ಮೇಘಾಲಯ ಮುಖ್ಯಮಂತ್ರಿ ಕಾನ್ರಾಡ್ ಕೆ ಸಂಗ್ಮಾ ಅವರೊಂದಿಗೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಸಿದ್ದು ರಾಜ್ಯದ ವಾಯು ಸಂಪರ್ಕವನ್ನು ಬಲಪಡಿಸುವ ಕುರಿತು ಫಲಪ್ರದ ಚರ್ಚೆ ನಡೆಸಿದರು. ಇಂದು ರಾಷ್ಟೀಯ ಮಾವಿನ ಹಣ್ಣು ದಿನ. ಉಷ್ಣವಲಯದ ಹಣ್ಣುಗಳ ರಾಜ ಎಂದು ಕರೆಯಲಾಗುವ ಮಾವಿನ ಹಣ್ಣಿನ ಮಹತ್ವವನ್ನು ಸ್ಮರಿಸುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತಿದೆ. ಚೀನಾದ ಚಾಂಗ್ ಜೂನ್ನಲ್ಲಿ ನಡೆಯುತ್ತಿರುವ ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿಂದು ನಡೆದ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ 32ರ ಸುತ್ತಿನ ಪಂದ್ಯದಲ್ಲಿ ಭಾರತದ ಆಯುಷ್ ಶೆಟ್ಟಿ ಇಂಡೋನೇಷ್ಯಾದ ಆಲ್ಫಿ ಫರಾನ್ ವಿರುದ್ದ 27-17, 5-21, 21-17 ಹಂತರದಲ್ಲಿ ಗೆಲುವು ದಾಖಲಿಸಿ ಮುಂದಿನ ಸುತ್ತು ಪ್ರವೇಶಿಸಿದ್ದಾರೆ. ಇಂದು ನಡೆಯಲಿರುವ ಪುರುಷರ ಸಿಂಗಲ್ಸ್ 32ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಲಕ್ಷ್ಯ ಸೇನ್ ಕಣಕ್ಕಿಳಿಯಲಿದ್ದಾರೆ. ಇನ್ನು 32ರ ಸುತ್ತಿನ ಮಹಿಳಾ ಸಿಂಗಲ್ಸ್ನಲ್ಲಿ ಭಾರತದ ಪಿವಿ ಸಿಂಧು ಹಾಗೂ ಉನ್ನತ ಹುಡಿ ಪರಸ್ಪರ ಸೆಣಸಾಟ ನಡೆಸಲಿದ್ದಾರೆ. ಕೆನಡಾದಲ್ಲಿ ನಡೆಯುತ್ತಿರುವ ವಿಶ್ವ ಜೂನಿಯರ್ ವೈಯಕ್ತಿಕ ಸ್ಕ್ವಾಶ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಅನಾಹತ ಸಿಂಗ್ ಮತ್ತು ಆಯುರ್ವೇದ್ ದೇವನ್ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಮಹಿಳಾ ವಿಭಾಗದ ಅಗ್ರಶ್ರೇಯಾಂಕಿತ ಆಟಗಾರ್ತಿ ಅನಾಹತ ಸಿಂಗ್ 32ರ ಸುತ್ತಿನ ಪಂದ್ಯದಲ್ಲಿ ಹಾಂಕಾಂಗ್ನ ಪೊಯಿನ್ ಇನ್ ಚಲೆಲೋ ವಿರುದ್ದ ನೇರ ಸೆಟ್ಗಳಿಂದ ಗೆಲುವು ದಾಖಲಿಸಿದರು. ಪುರುಷರ ವಿಭಾಗದಲ್ಲಿ ಆರ್ಯುವೀರ್ ದೇವನ್ ದಕ್ಷಿಣ ಆಫ್ರಿಕಾದ ಜೋಸ್ಟಫ್ ಫೀಸ್ಟ್ ವಿರುದ್ದ ಜಯಗಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರತಿಪಕ್ಷಗಳ ಗದ್ದಲದ ಬೆನ್ನಲ್ಲೇ ಸಂಸತ್ತಿನ ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಕರ್ನಾಟಕದ ಕಾರವಾರದಲ್ಲಿ ನೌಕಾಪಡೆಗೆ ಹೊಸದಾಗಿ ಸೇರ್ಪಡೆಗೊಂಡ ಐಎನ್ಎಸ್ ಮಾಲ್ವಾನ್ ಯುದ್ಧ ನೌಕೆ. ಕ್ವಾಡ್ ವಿದೇಶಾಂಗ ಸಚಿವರ ಸಭೆ, ಮುಕ್ತ ಇಂಡೋ ಪೆಸಿಫಿಕ್ ಮತ್ತು ಆಸಿಯಾನ್ ಏಕತೆಗೆ ಸದಸ್ಯ ರಾಷ್ಟಗಳ ದೃಢ ಬೆಂಬಲ. ಚೀನಾ ಓಪನ್ ಬ್ಯಾಡ್ಮಿಂಟನ್ 32ರ ಸುತ್ತಿನ ಭಾರತದ ಆಯುಷ್ ಶೆಟ್ಟಿಗೆ ಗೆಲುವು ಹಾಗೂ ಸ್ಕ್ವಾಶ್ ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್ ಭಾರತದ ಅನಾಹತ ಸಿಂಗ್ ಮತ್ತು ಆರ್ಯವೀರ್ ದೇವನ್ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಸಮಯ 1:28 ಸೆಕೆಂಡ್ಗಳು. ಈಗ ಕೇಳಿ ಕಗ್ಗದ ಸಿರಿ.
2: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಸಂತತದ ಶಿಕ್ಷೆಯಿಂ ದೀರ್ಘದಭ್ಯಾಸದಿಂದ ಅಂತರಂಗದ ಕಡಲು ಶಾಂತಿಗೊಳ್ಳಲಹುದು. ಸಂತತದ ಶಿಕ್ಷೆಯಿಂ ದೀರ್ಘದಭ್ಯಾಸದಿಂದ ಅಂತರಂಗದ ಕಡಲು ಶಾಂತಿಗೊಳ್ಳಲಹುದು. ಸಂತೃಪ್ತ ವೃತ್ತಿಯಿಂದೇಕಾಂತ ಸೇವೆಯಿಂ ಸಂತೈಸು ಚಿತ್ತವನು ಮಂಕುತಿಮ್ಮ. ಸಂತೃಪ್ತ ವೃತ್ತಿಯಿಂದೇಕಾಂತ ಸೇವೆಯಿಂ ಸಂತೈಸು ಚಿತ್ತವನು ಮಂಕುತಿಮ್ಮ.

ಶಿಕ್ಷೆ ಅಂತ ಇದೆ. ಶಿಕ್ಷೆ ಅಂದ್ರೆ ಇವತ್ತು ನಾವು ಪನಿಷ್ಮೆಂಟ್ ಅಂತ ಹೇಳ್ತಾ ಇದೀವಿ, ಹಾಗಲ್ಲ ಡಿ ವಿ ಜಿ ಅವರು ಹೇಳೋದು. ಶಿಕ್ಷೆ ಅಂದ್ರೆ ಇಲ್ಲಿ ಶಿಕ್ಷಣ, ಹಿಂದಿನ ಹಳೆ ಕಾಲದ ಶಬ್ದ ಇದು. ಶಿಕ್ಷಣ ಯಾವುದೇ ಕೆಲಸವನ್ನ ಸತತವಾದ ಪ್ರಾಕ್ಟೀಸ್ನಿಂದ, ಸತತವಾದ ಅಭ್ಯಾಸದಿಂದ ಮಾತ್ರವೇ ಒಂದು ಕೆಲಸ ಸಿದ್ಧಿಯಾಗದು. ಸತತಾಭ್ಯಾಸಂ ಇದು ಕಾವ್ಯಕ್ಕೆ ಕಾರಣಂ ಅನ್ನೋ ಮಾತನ್ನ ನಾಗವರ್ಮ ಅನ್ನೋನು ಬಹಳ ಹಿಂದೆನೆ ತನ್ನ ಕೃತಿಯಲ್ಲಿ ಹಳೆಗನ್ನಡದ ಕವಿಯವನು ಹೇಳಿದ್ದಾನೆ. ದೀರ್ಘವಾದ ಅಭ್ಯಾಸದಿಂದ ಯಾವುದರಲ್ಲಿ ಯಾರು ಸಭೆಯಲ್ಲಿ ಸಂಗೀತ ಹಾಡಿದ್ರೆ ಎಷ್ಟು ಚೆನ್ನಾಗಿ ಹಾಡಿದ್ರು ಅನ್ಸುತ್ತೆ, ಒಬ್ರು ಪೇಂಟಿಂಗ್ ನ ಚಕಚಕ ಅಂತ ಬಿಡಿಸಿದ್ರೆ ಎಷ್ಟು ಸುಂದರವಾಗಿ ಇವರು ಗೆರೆಗಳನ್ನ ಕುಂಚದಿಂದ ಬಿಡಿಸ್ತಿದ್ದಾರೆ ಅನ್ಸ, ಆದ್ರೆ ಅದ್ರ ಹಿಂದೆ ವರ್ಷಗಳ ಶ್ರಮ ಇರುತ್ತೆ. ನಾವೆಲ್ಲ ನಿದ್ದೆ ಮಾಡಿ ಆರಾಮಾಗಿ ನಿದ್ದೆ ಹೊಡೆಯುವಾಗ ಅವರು ರಾತ್ರಿನೆಲ್ಲ ಸುಟ್ಟು ಅವರು ಬರ್ನಿಂಗ್ ದಿ ಮಿಡ್ ನೈಟ್ ಆಯಿಲ್ ಅಂತಾರಲ್ಲ, ಆ ರೀತಿ ಕಷ್ಟಪಟ್ಟಿರ್ತಾರೆ ದೀರ್ಘದ ಅಭ್ಯಾಸದಿಂದ. ಡಿ ವಿ ಜಿ ಅವರು ಇನ್ನೊಂದು ಕಡೆ ಹೇಳ್ತಾರೆ, ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ, ಜಟ್ಟಿ ಮೈನ ಮುಟ್ಟು ನೋಡು ಎಷ್ಟು ಗಟ್ಟಿ ಇದೆ. ಯಾಕೆ ಅಂದರೆ ಅವನು ಅಷ್ಟು ವರ್ಷ ಗರಡಿ ಮನೆಯಲ್ಲಿ ಸಾಮು ಮಾಡಿದ್ದಾನೆ, ಪ್ರಾಕ್ಟೀಸ್ ಮಾಡಿದ್ದಾನೆ ಅನ್ನೋದು. ಅಂತರಂಗದ ಕಡಲಿದೆಯಲ್ಲ, ಅಂತರಂಗದ ಕಡಲು ಅಂದರೆ ನಮ್ಮ ಮನುಷ್ಯನ ಮನಸ್ಸೆಂಬ ಈ ಸಮುದ್ರ, ಇದು ಯಾವಾಗಲೂ ಉಕ್ಕಿ ಉಕ್ಕಿ ಹರಿತಾ ಇರುತ್ತೆ. ಅಲ್ಲಿ ಶಾಂತಿ ಅನ್ನೋದು ಇಲ್ಲವೇ ಇಲ್ಲ, ಅನೇಕ ಆಲೋಚನೆಗಳ ತರಂಗಗಳು ಬರ್ತೇನೆ ಇರುತ್ತೆ, ನೆಮ್ಮದಿ ಇಲ್ಲ. ಅಲ್ಲಿ ಶಾಂತಿ ಅನ್ನುವಂಥ ಒಂದು ಅಭ್ಯಾಸವನ್ನು ನಾವು ಮಾಡಬೇಕಾದ್ರೆ ಮತ್ತೆ ಮತ್ತೆ ಮನಸ್ಸಿಗೆ ನಾವು ಪಾಠವನ್ನು ಹೇಳಬೇಕು, ಮತ್ತೆ ಮತ್ತೆ ಮನಸ್ಸನ್ನು ಸಮಸ್ಥಿತಿಗೆ ತರೋದಕ್ಕೆ ನಾಡಬೇಕು. ಎಲ್ಲಿಂದ ಬರುತ್ತೆ ಅಂದರೆ ಫುಲ್ಫಿಲ್ಮೆಂಟಿಂದ ಬರುತ್ತೆ. ಮನಸ್ಸಿನ ಶಾಂತಿ ಬರೋದು ಯೋಗ ಧ್ಯಾನ ಮತ್ತೊಂದರಿಂದ ಅಲ್ಲ, ಅದರಿಂದ ಬರಬಹುದು, ಅದೆಲ್ಲ ದಾರಿಗಳೇ ಹೊರತು ಗುರಿ ಅಲ್ಲ. ಗುರಿ ಏನಂದರೆ ಸಂತೃಪ್ತಿ. ಯೋಗ ದಾರಿ, ಗುರಿ ಸಂತೃಪ್ತಿ. ಇದಕ್ಕೆ ನಾವು ಸಮಾಧಾನ, ಸಂತೃಪ್ತಿ, ನೆಮ್ಮದಿ, ಆತ್ಮತೃಪ್ತಿ ಅಂತ ಹೇಳ್ತೀವಿ. ಸಂತೃಪ್ತಿಯನ್ನು ನೀವು ಮಾಡಬೇಕಾದ್ರೆ ಒಂದೇ ಸರ್ತಿ ಬರಲ್ಲ. ಯಾವುದೋ ಭಾಷಣ ಕೇಳಿದಾಗ, ಯಾವುದೋ ಪುಸ್ತಕ ನೋಡಿದಾಗ, ಒಳ್ಳೆ ಸಂಗೀತ ಕೇಳಿದಾಗ ಒಂದು ಕ್ಷಣ ಅನ್ನಿಸ್ಬಿಡುತ್ತೆ ಇವಾಗ ನಾನು ಬಹಳ ಸಂತೃಪ್ತಿಯಿಂದ ಇದ್ದೀನಿ ಅಂತ, ಆದರೆ ಅದು ಮರುಕ್ಷಣದಲ್ಲೇ ಹೊರಟೋಗುತ್ತೆ. ಯಾಕೆ ಹೊರಟೋಗುತ್ತೆ ಅಂದರೆ ಅದು ಕ್ಷಣಕಾಲ ಬಂದಿದ್ದು, ಅದು ಸತತವಾಗಿ ನಮ್ಮಲ್ಲಿ ಉಳಿಬೇಕಾದ್ರೆ ಸತತವಾಗಿ ನಮ್ಮ ಮನಸ್ಸಿನಲ್ಲಿ ಅದನ್ನು ಬೇರೂರಿಸ್ಕೊಳ್ಳೋಕೆ ನಾವು ತುಂಬ ಶ್ರಮ ಪಡಬೇಕು. ಇದನ್ನೇ ಡಿ ವಿ ಜಿ ಅವರು ಈ ಪದ್ಯದಲ್ಲಿ ಅಭ್ಯಾಸ ಅಂತ ಕರೀತಾ ಇರೋದು.

ಇತ್ತ ಪಾದುಕೆಗಳೊರೆಯದೊಡ ಮೇನನಂ ತಾಂ ವರದಿಯೊರೆದು ಅರಸಡವಿಗೈದಿದೊಡಂ ಅವನಿತ್ತ ಪಾದುಕೆಗಳೊರೆಯದೊಡ ಮೇನನಂ ತಾಂ ವರದಿಯೊರೆದು ದೊರೆತನದ ಭಾರವನು ಹೊತ್ತು ದೊರೆಯಾಗದ ಭರತನ ಒಲಿರು ನೀನು ಮಂಕುತಿಮ್ಮ. ದೊರೆತನದ ಭಾರವನು ಹೊತ್ತು ದೊರೆಯಾಗದ ಭರತನ ಒಲಿರು ನೀನು ಮಂಕುತಿಮ್ಮ.

ಈ ಮುಂದಿನ ಕೆಲವು ಪದ್ಯಗಳಲ್ಲಿ, ಕಗ್ಗದ ಪದ್ಯಗಳಲ್ಲಿ, ಡಿ ವಿ ಜಿಯವರು ತಮಗೆ ರಾಮಾಯಣದಲ್ಲಿ ತುಂಬ ಇಷ್ಟವಾದಂಥ ರಾಮನ ತಮ್ಮ, ಪ್ರಿಯ ತಮ್ಮ ಭರತನ ಕುರಿತು ಹೇಳಿದ್ದಾರೆ. ಸಮಾಜದಲ್ಲಿ, ಅದು ಪ್ರಜಾಪ್ರಭುತ್ವದಂಥ ರಾಷ್ಟ್ರದಲ್ಲಿ ಭರತ ನಮಗೆ

0: ರಾಮನಷ್ಟೇ ಆದರ್ಶಪ್ರಿಯ ವ್ಯಕ್ತಿ ಅಂತ ನಾನಂತೂ ತಿಳ್ಕೊಂಡಿದ್ದೀನಿ. ಹೇಗೆ ಅನ್ನೋದನ್ನು ನೋಡೋಣ. ಯಾವತ್ತೋ ಒಂದು ದಿವಸ ಬರ್ತಾನೆ ರಾಮ ಅಂತ ಕಾಯ್ತಾ ರಾಜ್ಯವನ್ನು ಕಾಪಾಡಿಕೊಂಡು ಸುಸ್ಥಿತಿಯಲ್ಲಿಟ್ಟವನು ಭರತ. ಕಾಡಿಗೆ ರಾಮ ಹೋಗಿದ್ದಾನೆ, ಅವನು ಪಾದುಕೆಗಳನ್ನು ತಂದು ಅದಕ್ಕೆ ವರದಿಯನ್ನು ಕೊಡ್ತಾ, ರಾಜ್ಯವನ್ನು ಹೀಗೆ ಆಳ್ತಾ ಇದ್ದೀನಿ ಅಂತ ದೊರೆತನದ ಭಾರವನ್ನು ಹೊತ್ತು ದೊರೆಯಾಗದೇ ಇರೋನು. ಅವನು ರಾಜ್ಯಭಾರ ಹೊತ್ತಿದ್ದಾನೆ ಭರತ, ಆದರೆ ಅವನು ರಾಜನಲ್ಲ. ತುಂಬ ಜನ ಇವತ್ತು ಅಧಿಕಾರಕ್ಕೋಸ್ಕರ ಆಸೆ ಪಡೋರನ್ನ ಎಲ್ಲ ಕ್ಷೇತ್ರಗಳಲ್ಲಿ ನೋಡ್ತೀವಿ. ಅದಕ್ಕೆ ತುಂಬ ವಿರುದ್ಧವಾದ ಉದಾಹರಣೆ ಅಂದರೆ ಭರತ. ರಾಮಾಯಣದಲ್ಲಿ ಅಣ್ಣ ತಮ್ಮಂದ್ರಿಬ್ಬರು ರಾಜ್ಯ ನನಗೆ ಬೇಡ ಬೇಡ ಅಂತಾರೆ, ರಾಮ ಮತ್ತು ಭರತ. ಮಹಾಭಾರತದಲ್ಲಿ ಅಣ್ಣ ತಮ್ಮಂದ್ರಿಬ್ಬರು ರಾಜ್ಯ ಬೇಕು ಬೇಕು ಅಂತಾರೆ. ಕೇಂದ್ರ ಎರಡೂ ಮಹಾಕಾವ್ಯಗಳಿಗೆ ರಾಜ್ಯವೇ, ಒಂದರಲ್ಲಿ ರಾಜ್ಯದ ಬಗ್ಗೆ ನಿವೃತ್ತಿ, ಇನ್ನೊಂದರಲ್ಲಿ ಪ್ರವೃತ್ತಿ. ಈ ನಿವೃತ್ತಿಯ ಸಂಕೇತವನ್ನು ಡಿ ವಿ ಜಿಯವರು ಹೇಳ್ತಿದ್ದಾರೆ. ಭರತನ ಒಲಿರು ನೀನು, ಭರತನಿಂದಾದ ದೇಶವೇ ಭಾರತ. ದುಷ್ಯಂತನ ಮಗ ಭರತ ಇರಬಹುದು, ಜೈನ ಚಕ್ರವರ್ತಿ ಭರತ ಇರಬಹುದು, ಅಥವಾ ರಾಮನ ತಮ್ಮ ಇರಬಹುದು, ಮೂರೂ ಕಡೆಗಳಲ್ಲಿ ತ್ಯಾಗದ ಮನೋಭಾವನೆ, ಶೌರ್ಯದ ಮನೋಭಾವನೆ ಬರುತ್ತೆ. ಭರತನನ್ನು ನಾವು ಡಿ ವಿ ಜಿಯವರು ಈ ಪದ್ಯದಲ್ಲಿ ಆದರ್ಶವಾಗಿ ತೆಗೆದುಕೊಂಡಿದ್ದಾರೆ. ಯಾತಕ್ಕೆ ಅಂತ ಹೇಳಿದ್ರೆ, ರಾಮನ ಸಂಕೇತವಾಗಿ ನಾನು ಆಳ್ತಾ ಇದ್ದೀನಿ ಅಂದರೆ, ನಾವಿವತ್ತು ಪ್ರಜೆಗಳ ಪ್ರತಿನಿಧಿಗಳಾದವರು, ಪ್ರಜೆಗಳೆಂಬ ರಾಮನಿಗೆ ಪ್ರತಿನಿಧಿಗಳಾಗಿ ನಾವು ಅಯೋಧ್ಯೆಯಲ್ಲಿ ಅಥವಾ ನಮ್ಮ ನಮ್ಮ ಕೇಂದ್ರ ಸ್ಥಾನಗಳಲ್ಲಿ ಆಳ್ತಾ ಇದ್ದೀವಿ ಅನ್ನೋ ಭಾವವನ್ನು ಇಟ್ಕೊಂಡಾಗ ನಾವು ಆ ರಾಜನ ಬಗ್ಗೆ ನಾವು ಗೌರವವನ್ನು ಇಟ್ಕೊಳ್ತೀವಿ ಮತ್ತು ನಮ್ಮ ಕರ್ತವ್ಯವನ್ನು ನಾವು ನಿರ್ವಹಿಸ್ತೀವಿ.
1: ಕಗ್ಗದ ಸಿರಿ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಡಾಕ್ಟರ್ ಕೆ ಶ್ರೀನಿವಾಸ್, ವ್ಯಾಖ್ಯಾನ ಡಾಕ್ಟರ್ ಜಿ ಬಿ ಹರೀಶ, ಸಂಯೋಜನೆ ಟಿ ವಿ ವಿದ್ಯಾಶಂಕರ್, ಎ ವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
3: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ಐಟಿಆರ್ 1 ಅಥವಾ ಐಟಿಆರ್ 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
2: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ ಎಐಎಸ್ ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
3: ನಿಮ್ಮ ಆದಾಯ ತೆರಿಗೆ ರಿಟರ್ನ್ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
2: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ ನಾವೀಗಿದ್ದೇವೆ ಲಂಚ್ ಬಾಕ್ಸ್ನಲ್ಲಿ. ಲಂಚ್ ಬಾಕ್ಸ್ನಲ್ಲಿ ಇವತ್ತು ಒಂದು ವಿಷಯದ ಬಗ್ಗೆ ನಿಮ್ಮ ಹತ್ರ ಕೇಳೋದಿತ್ತು ನನಗೆ. ಏನು ಅಂದರೆ, ಎಷ್ಟೋ ಸಲ ಜನರು ಅವರ ಮನಸ್ಸಿನ ಮಾತುಗಳನ್ನೆಲ್ಲ ನಮ್ಮ ಜೊತೆ ಹೇಳ್ಕೊಂಡಿರ್ತಾರೆ. ಇದನ್ನು ಯಾರ ಹತ್ರ ಹೇಳಬಾರ್ದು ಆಯಿತಾ ಅಂತ ಕೂಡ ಹೇಳಿರ್ತಾರೆ. ಮತ್ತು ಅದಕ್ಕೆ ಆಣೆ ಪ್ರಮಾಣಗಳು ಸಣ್ಣ ವಯಸ್ಸಿನಲ್ಲಿ ಹಾಕಿಸ್ಕೊಂಡಿರ್ತಾರೆ. ಇನ್ನು ಕೆಲವರು ದೊಡ್ಡವರಾದ ಮೇಲೆ ನಿನಗೆ ಗೊತ್ತು ಹೊರಗಡೆ ಹೋದರೆ ವಿಷಯ ಎಷ್ಟು ಕಷ್ಟ ಆಗುತ್ತೆ ನನಗೆ ಅಂತ. ಹಾಗಾಗಿ ದಯವಿಟ್ಟು ಜೋಪಾನವಾಗಿ ಇಟ್ಕೊ, ನಿನ್ನ ಮನಸ್ಸಿನಲ್ಲೇ ಇಟ್ಕೊ, ಮತ್ತು ಯಾರ ಹತ್ರನೂ ಡಿಸ್ಕಸ್ ಮಾಡೋಕ್ಕೆ ಹೋಗಬೇಡ. ಮತ್ತು ಅದರಲ್ಲೂ ಕೂಡ ಇಂತಿಂಥವ್ರ ಹತ್ರ ಅಂತೂ ವಾಪಸ್ ಕೇಳೋಕ್ಕೆ ಹೋಗಬೇಡ. ನೀನು ಈ ಒಂದು ವಿಷಯದ ಸುತ್ತಮುತ್ತ ಏನೇ ಮಾತಾಡಿದ್ರೂ ಕೂಡ ನಾನು ನಿನ್ನಲ್ಲಿಗೆ ಬಂದು ಈ ವಿಷಯ ಹೇಳ್ಕೊಂಡಿರೋದು ಗೊತ್ತಾಗ್ಬಿಟ್ಟಿರುತ್ತೆ, ಆಮೇಲೆ ನನಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೂಡ ಹೇಳಿರ್ತಾರೆ. ಆದರೆ ಇವತ್ತಿನ ನಮ್ಮ ವಿಷಯ ಇರೋದೇನು ಅಂತಂದರೆ, ಈ ರೀತಿಯಾದ ಗುಟ್ಟುಗಳು ನಿಮ್ಮ ಹತ್ರ ಬಂದಾಗ ಅದನ್ನು ನಿಜವಾಗ್ಲೂ ಗುಟ್ಟಾಗಿಯೇ ಇಟ್ಕೊಳ್ತೀರಾ ಅಥವಾ ರಟ್ ಮಾಡಿಬಿಡ್ತೀರಾ ಅಂತ. ಅಂದರೆ ನನ್ನಲ್ಲಿ ಗುಟ್ಟು ನಿಲ್ಲಲ್ಲ ಅನ್ನುವಂಥ ವ್ಯಕ್ತಿ ನೀವ, ಅಥವಾ ನನ್ನಲ್ಲಿ ಯಾರು ಬೇಕಾದರೂ ಬಂದು ಗುಟ್ಟುಗಳನ್ನ ಹೇಳಬಹುದು, ನಾನು ಯಾರೊಂದಿಗೂ ಕೂಡ ಹಂಚಿಕೊಳ್ಳಲ್ಲ, ನನ್ನ ನೆರಳಿಗೂ ಕೂಡ ಗೊತ್ತಾಗದ ಹಾಗೆ ನಾನು ಜೋಪಾನವಾಗಿ ಕಾಯ್ತೀನಿ ಗುಟ್ಟುಗಳನ್ನ ಅನ್ನೋಂಥ ವ್ಯಕ್ತಿನ ನೀವು. ನಿಮ್ಮ ಅನುಭವ, ನಿಮ್ಮ ಅನಿಸಿಕೆ, ನಿಮ್ಮ ವ್ಯಕ್ತಿತ್ವದ ಕುರಿತು ಕೇಳಿರುವಂತಹ ಪ್ರಶ್ನೆ ಇದು. ಶೇರ್ ಮಾಡ್ಕೊಳ್ಳಿ ನಿಮ್ಮ ಅಭಿಪ್ರಾಯವನ್ನು. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಾವು ಕೇಳಿದ್ದೀವಿ, ನೀವು ಗುಟ್ಟುಗಳನ್ನ ತುಂಬಾ ಜೋಪಾನವಾಗಿ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳುವಂತಹ ವ್ಯಕ್ತಿನ, ಅಥವಾ ಗುಟ್ಟು ಅಂತ ಯಾರಾದರೂ ಹೇಳಿದ ಮೇಲೂ ಕೂಡ ನಿಮಗೆ ಮತ್ತಿನ ಯಾರ ಹತ್ರ ಆದರೂ ಕೂಡ ನಿರಪಾಯಕಾರಿ ಅಂತ ಅನ್ಸೋಂಥವ್ರ ಹತ್ರ ಹೇಳ್ಕೊಂಡು ಹಗರಾಗ್ಬಿಟ್ರೆ ಸಮಾಧಾನ ಅಂತ ಅನ್ಸುತ್ತ. ಯಾವುದೇ ಗುಟ್ಟನ್ನ ಮನಸ್ಸಿನಲ್ಲಿ ಉಳಿಸ್ಕೊಡೋಕ್ಕಾಗದೆ ಅದನ್ನು ಯಾರ ಹತ್ರ ಆದರೂ ಶೇರ್ ಮಾಡಿಕೊಂಡೋ ಇಲ್ಲ ಯಾರ ಹತ್ರ ಆದರೂ ಡಿಸ್ಕಸ್ ಮಾಡಿಕೊಂಡೋ ಇದ್ರಷ್ಟೇ ಸಮಾಧಾನ ಅನ್ನುವಂಥ ವ್ಯಕ್ತಿನ ನೀವು, ನಮ್ಮ ಜೊತೆ ಶೇರ್ ಮಾಡಿಕೊಳ್ಳಿ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ತಿಳಿಸಿ ಅಂತ ಹೇಳಿದ್ದೀನಿ. ಅದು ಬರೀ ನೀವು ಹೇಗೆ ಅನ್ನೋದ್ರ ಬಗ್ಗೆ ಮಾತ್ರ ಅಲ್ಲ, ನಿಮ್ಗಾಗಿರುವಂತಹ ಅನುಭವ ಕೂಡ ಆಗಿರಬಹುದು. ಎಷ್ಟೋ ಸಲ ನಾವು ತುಂಬಾ ಪ್ರೀತಿಪಾತ್ರರು, ತುಂಬಾ ನಂಬಿಕಸ್ಥರು ಅಂತ ಅಂದ್ಕೊಂಡು ಕೆಲವೊಂದಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಂಡಿರ್ತೀವಿ. ಆದರೆ ಅದು ಬೇರೆ ಬೇರೆ ರೂಪ ತಾಳಿ ಇನ್ನೊಂದಷ್ಟು ರೆಕ್ಕೆ ಪೊಕ್ಕ ಕಟ್ಕೊಂಡು ಮತ್ತೆ ವಾಪಸ್ಸು ನಮ್ಮ ಮುಂದೆ ಧೂತಂತ ಪ್ರತ್ಯಕ್ಷ ಆದಾಗ ಶಾಕ್ ಆಗೋದು, ಬೇಜಾರು ಮಾಡ್ಕೊಳ್ಳೋದು, ದುಃಖ ಪಡೋದು, ಇಲ್ಲ ಹೋದ್ರೆ ಹೋಗ್ಲಿ ಅಂತ ಬಿಟ್ಬಿಡ್ಬೇಕೋ, ಕ್ಷಮಿಸ್ಬೇಕೋ, ದ್ವೇಷ ಸದಸ್ಬೇಕೋ, ಅರ್ಥ ಆಗದೇ ಇರುವಂತಹ ಸನ್ನಿವೇಶಗಳು ಕೂಡ ನಿಮ್ಮ ಲೈಫ್ನಲ್ಲಿ ನಡೆದಿರಬಹುದು. ಪ್ರತಿಯೊಬ್ಬರ ಲೈಫ್ನಲ್ಲೂ ಕೂಡ ನಡೆದಿರುತ್ತೆ. ಅಂತಹ ಸನ್ನಿವೇಶಗಳಿಗೆ ದನಿಯಾಗೋಕೆ ಸಮಯ ಇದು. ನೀವು ನಿಮ್ಮ ಮನಸ್ಸಿನ ಮಾತುಗಳನ್ನ, ನಿಮ್ಮ ಅನುಭವಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಅಂತ ನೆನಪು ಮಾಡಿಕೊಡ್ತಾ ಇದ್ದೀವಿ. ಅಂದಹಾಗೆ ಇವತ್ತು ಸಂಜೆ 4 ಗಂಟೆಯಿಂದ 5 ಗಂಟೆಯ ತನಕ ವಾಗ್ದೇವಿ ವಿಲಾಸ್ ಇನ್ಸ್ಟಿಟ್ಯೂಷನ್ಸ್ನ ಚೇರ್ಮನ್ ನಮ್ಮ ಜೊತೆಯಾಗಿ ಇರ್ತಾರೆ. ಇವತ್ತಿನ ವಿದ್ಯಾಭ್ಯಾಸದ ಕುರಿತಾಗಿ, ಇವತ್ತಿನ ಎಜುಕೇಷನ್ನ ಕುರಿತಾಗಿ ನಿಮಗೆ ಇರುವಂತಹ ಪ್ರಶ್ನೆಗಳು ಏನೇ ಇದ್ರೂ ಕೂಡ ನಮಗೆ ಕಳಿಸ್ಕೊಡಿ. ಚಂದದ ಪ್ರಶ್ನೆಗಳು ನಿಮ್ಮವು ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಅದನ್ನು ಅವರ ಹತ್ರ ಕೇಳ್ತೀವಿ, ಮತ್ತು ನೀವು ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆದುಕೊಳ್ಳಬಹುದಾಗಿದೆ.

0: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
1: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆಯ ದಿನಾಂಕ 31 ಜುಲೈ 2026.
0: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
1: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
0: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ಆಕಾಶವಾಣಿ FM ರೈನ್ಬೋ ಕೇಳ್ತಾ ಇದ್ದೀರಿ. ನಾನು ಕೇಳಿದ್ದೆ, ಗುಟ್ಟುಗಳನ್ನ ತುಂಬಾ ಕಾಪಾಡುವಂತಹ ವ್ಯಕ್ತಿನೇವ ಅಥವಾ ಗುಟ್ಟುಗಳನ್ನ ರಟ್ಟು ಮಾಡುವಂತಹ ವ್ಯಕ್ತಿನೇವ ಅಂತ ಹೇಳಿ ಪ್ರವೀಣ್ ಥಣಿಸಂದ್ರದಿಂದ ಎರಡೇ ಎರಡು ಲೈನಲ್ಲಿ ಸಿಕ್ಕಾಪಟ್ಟೆ ಮಜವಾಗಿ ವಿಷಯ ಹೇಳಿದ್ದಾರೆ. ನನಗೆ ಹೇಳಿರುವಂತಹ ವಿಷಯ ನನ್ನ ಜೊತೆಗೆ ಮಣ್ಣಾಗತ್ತೆ, ಅಂದ್ರೆ ಮುಗಿಯತ್ತೆ, ಆದರೆ ನನ್ನ ಹೆಂಡತಿಗೆ ಹೇಳಿದ ವಿಷಯ ಊರೆಲ್ಲ ಹರಡಿರುತ್ತೆ ಅಂತ ಹೇಳಿ. ಹಾಗೆಯೇ ಎಸ್ ನಾಗರಾಜರಾವ್ ಅನ್ನಪೂರ್ಣೇಶ್ವರಿ ನಗರದಿಂದ ಮೆಸೇಜ್ ಮಾಡಿ ಹೇಳ್ತಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಕೂಡ ಸೀಕ್ರೆಟ್ಗಳನ್ನ ಬಿಟ್ಕೊಳ್ಳೋದಿಲ್ಲ. ಯಾವುದೇ ಫ್ರೆಂಡ್ ಇರಬಹುದು, ಯಾವುದೇ ರಿಲೇಟಿವ್ ಇರಬಹುದು, ನನ್ನ ಹತ್ರ ಹೇಳಿದ್ದು ನಂಬಿಕೆಗೆ ಅರ್ಹ, ನನ್ನ ಮತ್ತಿನ ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಯಾವ ಥರ ಗುಟ್ಟು ಮನಸ್ಸಲ್ಲಿದ್ದರೆ ರಾತ್ರಿ ನಿದ್ದೆ ಬರಲ್ಲ, ಹೊಟ್ಟೆಗೆ ಒಂದು ತುತ್ತು ಊಟ ಇಳಿಯಲ್ಲ ಅನ್ನೋಂಥ ಜನನ, ಅಥವಾ ಗುಟ್ಟು ಏನೇ ಇದ್ರೂ ಕೂಡ ಅದನ್ನು ಹಾಗೆಯೇ ನನ್ನೊಳಗೆ ಇಟ್ಕೊಳ್ತೀನಿ, ಹಾಗೆ ಜೋಪಾನವಾಗಿ ಕಾಪಾಡ್ತೀನಿ, ಅದರ ಘನತೆಯನ್ನು ನಾನು ಮಣ್ಣುಪಾಲು ಮಾಡೋದಿಲ್ಲ ಅನ್ನೋಂಥ ವ್ಯಕ್ತಿನ ಇಲ್ಲ? ಈ ಕುರಿತಾಗಿನ ನಿಮ್ಮ ಇಂಟ್ರೆಸ್ಟಿಂಗ್ ಆದಂತಹ ಅನುಭವಗಳು ಏನಿದೆ ಅದನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ FM ರೈನ್ಬೋದಲ್ಲಿ ನಾವು ಕೇಳಿದಂಥ ಪ್ರಶ್ನೆಗೆ ವಿಷಯಕ್ಕೆ ಮೆಸೇಜ್ ಮಾಡಿದ್ದಾರೆ ಅನಿತಾ ತಿರುಮಲೆ ಹಾವೇರಿಯಿಂದ. ನಾನು ಮತ್ತು ನನ್ನ ಗಂಡ ಇಬ್ಬರು ಕೂಡ ಒಬ್ರನ್ನೊಬ್ರು ಬಿಟ್ಕೊಡೋದಿಲ್ಲ, ಹಾಗೆ ನಮ್ಮಲ್ಲಿಗೆ ಬಂದಂತಹ ಗುಟ್ಟುಗಳನ್ನೂ ಅಷ್ಟೇ ಹಾಗೆ ಜೋಪಾನವಾಗಿ ಕಾಪಾಡ್ಕೊಳ್ತೀವಿ. ಯಾವುದೇ ವಿಷಯ ನಮ್ಮಿಬ್ಬರ ಮಧ್ಯೆ ಇದೆ ಅಂದರೆ ನಮ್ಮಿಬ್ಬರ ಮಧ್ಯೆನೇ ಇರುತ್ತೆ, ಅದನ್ನು ಯಾವತ್ತೂ ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳಲ್ಲ ಅಂತ. ಇದೇ ವಿಷಯವಾಗಿ ಮನಸ್ಸಿಗೆ ಬರೋದೇನು ಅಂದರೆ ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅನ್ನುವಂಥ ಮಾತು. ಸಂಸಾರದ ಕುರಿತಾಗಿನ ವಿಷಯಗಳನ್ನ ಆದಷ್ಟು ಕಡಿಮೆ ಹೇಳ್ಕೋಬೇಕಂತೆ, ಯಾರ ಹತ್ರನೂ ಹೇಳ್ದೇ ಇದ್ರೇ ಉತ್ತಮ ಅಂತೆ. ಅದೇ ಒಂದು ಕಾಯಿಲೆಯ ಕುರಿತಾಗಿ ನಾಲ್ಕಾರು ಜನರ ಹತ್ರ ಮಾತಾಡಿದರೆ ಅದಕ್ಕೆ ಸರಿಯಾದಂತಹ ವೈದ್ಯರು ಸಿಕ್ಕೋದು, ಅದಕ್ಕೆ ಬೇಕಾದಂತಹ ಸಲಹೆ ಸೂಚನೆಗಳು ಸಿಕ್ಕೋದು ಆಗತ್ತಂತೆ. ಇದು ತುಂಬಾ ಹಿಂದಿನಿಂದ ಬಂದಂತಹ ನಂಬಿಕೆ. ಆದರೆ ಬರ್ತಾ ಬರ್ತಾ ಏನಾಗ್ತಿದೆ ಅಂತಂದ್ರೆ ಸಂಸಾರವೇ ರಟ್ಟಾಗಿ ವ್ಯಾಧಿಯೇ ಗುಟ್ಟಾಗ್ತಾ ಇದೆ. ಯಾರು ಕೂಡ ಅವರಿಗಿರುವಂತಹ ಹೆಲ್ತ್ ಇಶ್ಯೂಸ್ ಇರಬಹುದು, ಕಾಂಪ್ಲಿಕೇಶನ್ಸ್ ಇರಬಹುದು, ಇದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ, ಇದನ್ನ ಯಾರ ಹತ್ರನೂ ಶೇರ್ ಮಾಡ್ಕೊಳ್ತಿಲ್ಲ ಇವತ್ತಿನ ದಿನದಲ್ಲಿ. ಆದರೆ ನಮ್ಮ ಸಂಸಾರ ಇರಲಿ, ನಮ್ಮ ವೈಯಕ್ತಿಕ ಬದುಕಿರಲಿ, ಅದನ್ನ ಪ್ರತಿಯೊಂದನ್ನು ಕೂಡ ಹೊರಗಡೆ ಸಾರ್ವಜನಿಕವಾಗಿ ತೋರಿಸಿಕೊಳ್ಳೋದಕ್ಕೆ ಇವತ್ತಿಗೆ ನಮಗೆ ತುಂಬಾ ಇಷ್ಟ. ನಾವು ತಿನ್ನುವಂತ ಆಹಾರ ಇರಬಹುದು, ನಾವು ಹೋಗುವಂತ ಸಿನಿಮಾ ಇರಬಹುದು, ನಾವು ಹಾಕುವಂತ ಉಡುಗೆ ತೊಡುಗೆ, ಮತ್ತೆ ಪ್ರತಿ ದಿನವೂ ಕೂಡ ನಾವು ಮಾಡ್ತಿರುವಂತಹ ಕೆಲಸಗಳು, ಇವನ್ನೆಲ್ಲ ಕೂಡ ಜಗಜ್ಜಾಹೀರು ಮಾಡೋದ್ರಲ್ಲಿ ಏನೋ ಒಂದು ಖುಷಿ ಇದೆ ಅಂತ ಅನ್ಕೊಳ್ತಾ ಇದ್ದೀವಿ. ಅದೇ ನಮ್ಮ ಸಾಮಾಜಿಕ ಜಾಲತಾಣಗಳು ಕೂಡ ಅದಕ್ಕೆ ಸರಿಯಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ, ಪ್ರಮೋಟ್ ಮಾಡಕ್ಕೆ ಸಹಾಯ ಮಾಡ್ತಿದೆ ಅಂತ ಕೂಡ ಹೇಳಬಹುದು. ನಿಮ್ಗೇನನ್ಸತ್ತೆ, ಸಂಸಾರದ ಗುಟ್ಟು ವ್ಯಾಧಿ ರೊಟ್ಟು ಅಂತ ಹೇಳ್ತೀವಲ್ಲ, ಆ ಮಾತನ್ನ ಇವಾಗ ಉಲ್ಟಾ ಮಾಡಿದೀವಿ ಅಂತ ಅನ್ಸತ್ತಾ, ಇಲ್ಲಾಂದ್ರೆ ಇವತ್ತಿಗೂ ಕೂಡ ಹಾಗೆ ಬದುಕ್ತಿದೀವಿ ಅಂತ ನಿಮ್ಗೆ ಅನ್ಸತ್ತಾ? ನಿಮ್ಮ ಮನಸ್ಸಿನ ಮಾತನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಲಂಚ್ ಬಾಕ್ಸ್ನಲ್ಲಿ ಇದುವರೆ ತನಕ ನಾವಿದ್ವಿ. ಚಂದದ ಗೀತೆಗಳೊಂದಿಗೆ ನಿಮ್ಮ ಜೊತೆ ಮಾತುಕತೆ ಮಜವಾಗಿತ್ತು ಅಂತ ಭಾವಿಸ್ತೀನಿ. ಹಾಗೆಯೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೆ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ನೀವು ಕೇಳ್ತೀರಿ. ನಂತರ ಪ್ರದೇಶ ಸಮಾಚಾರ ಕೂಡ ನಿಮ್ಮ ಜೊತೆಯಾಗುತ್ತೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು: ಸಂಪುಟ ವಿಸ್ತರಣೆ ವೇಳೆ ಹೊಸ ಮುಖಗಳು, ಪ್ರಾದೇಶಿಕ ಪ್ರಾತಿನಿಧ್ಯ ಪರಿಗಣನೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಗಂಭೀರ, ಬೆಳೆ ವಿಮೆ ಪ್ರೋತ್ಸಾಹಿಸಲು ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಭಾರತೀಯ ನೌಕಾಪಡೆಗೆ ಕಾರವಾರದ ಕದಂಬ ನೌಕಾನೆಲೆಯಲ್ಲಿ ಐಎನ್ಎಸ್ ಮಾಳ್ವಾಂಡ್ ಯುದ್ಧ ನೌಕೆ ಸೇರ್ಪಡೆ. ನಂದಿಗಿರಿಧಾಮದಲ್ಲಿ ರೋಪ್ವೇ ನಿರ್ಮಾಣಕ್ಕೆ ಸರ್ಕಾರ ಬದ್ಧ, ಸಚಿವ ಕೆಜೆ ಜಾರ್ಜ್. ಹಾಗೂ ರಾಯಚೂರು ಶಾಲಾ ಶೌಚಾಲಯದಲ್ಲಿ ಮಕ್ಕಳಿಗೆ ಮೀಸಲಾದ ಕಬ್ಬಿಣಾಂಶ ಮಾತ್ರೆ ಪತ್ತೆ, ಸರ್ಕಾರದ ವಿರುದ್ಧ ಬಿಜೆಪಿ ಅಸಮಾಧಾನ. ಸಚಿವ ಸಂಪುಟ ವಿಸ್ತರಣೆ ಕುರಿತು ಪಕ್ಷದ ವರಿಷ್ಠರು ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅನಿವಾರ್ಯ ಕಾರಣಗಳಿಂದಾಗಿ ಇಂದು ನಿಗದಿಯಾಗಿದ್ದ ಸಭೆ ನಡೆಸಲು ಸಾಧ್ಯವಾಗಿಲ್ಲ ಎಂದು ಹೇಳಿದ್ದಾರೆ. ಹೊಸ ಮುಖಗಳು, ಪ್ರಾದೇಶಿಕ ಮತ್ತು ಜಿಲ್ಲಾವಾರು ಪ್ರಾತಿನಿಧ್ಯ ಪರಿಗಣಿಸಿ ಸಂಪುಟ ವಿಸ್ತರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಂಪುಟ ವಿಸ್ತರಣೆಯೊಂದಿಗೆ ಮುಖ್ಯ ಸಚೇತಕ, ವಿಧಾನ ಪರಿಷತ್ ಸಭಾಪತಿ ಮತ್ತು ವಿಧಾನಸಭಾಧ್ಯಕ್ಷ ಹುದ್ದೆಗಳನ್ನು ಭರ್ತಿ ಮಾಡಬೇಕಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಗಂಭೀರವಾಗಿದೆ ಎಂದು ಕಂದಾಯ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದನ್ನು ರಾಷ್ಟೀಯ ವಿಪತ್ತು ಎಂದು ಘೋಷಿಸುವಂತೆ ಒತ್ತಾಯಿಸಿದ್ದಾರೆ. ಇಂದು ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬಡಪೀಡಿತ ಪ್ರದೇಶಗಳ ಪರಿಶೀಲನೆ ನಡೆಸಲಾಗುವುದು. ಇದೇ 26ರಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಚಿತ್ರದುರ್ಗ, ಬೆಂಗಳೂರು ವಿಭಾಗದ ಪರಿಶೀಲನಾ ಸಭೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬಹು ನಿರೀಕ್ಷಿತ ಸಚಿವ ಸಂಪುಟ ವಿಸ್ತರಣೆ ಕುರಿತು ಮಧ್ಯಾಹ್ನದ ವೇಳೆಗೆ ಸ್ಪಷ್ಟ ಚಿತ್ರಣ ಹೊರಬರಲಿದೆ ಎಂದು ಹೇಳಿದ್ದಾರೆ. ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬರ ಪರಿಸ್ಥಿತಿ ಹಾಗೂ ಕಂದಾಯ ವಿಷಯಗಳ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅಧಿಕಾರಿಗಳಿಗೆ ಅಗತ್ಯ ನಿರ್ದೇಶನಗಳನ್ನು ನೀಡಿದ್ದಾರೆ. ಬೆಳೆ ವಿಮೆ ಎಂಬುದು ರೈತರಿಗೆ ವರದಾನವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 80,000 ನೋಂದಣಿಗೆ ಗುರಿ ನೀಡಲಾಗಿದೆ. ಆದರೆ ಇದುವರೆಗೆ 24,000 ಮಾತ್ರ ನೋಂದಣಿಯಾಗಿದೆ. ಬೆಳೆ ವಿಮೆ ಕಟ್ಟಲು ಪ್ರೋತ್ಸಾಹಿಸದಿದ್ದರೆ ಹೇಗೆ ಎಂದು ಅಧಿಕಾರಿಗಳನ್ನು ಪ್ರಶ್ನಿಸಿದ್ದಾರೆ. ಬೆಳೆ ವಿಮೆ ಕಟ್ಟಿಸುವ ಗುರಿಯನ್ನು ಪೂರ್ಣಗೊಳಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಷ್ಟ ಅನುಭವಿಸಿದ ರೈತರಿಗೆ ವಿಮೆ ಹಣ ಸಿಗುವಂತೆ ನೋಡಿಕೊಳ್ಳಬೇಕು. ಇದರಲ್ಲಿ ಲೋಪ ನಿರ್ಲಕ್ಷ್ಯ ಕಂಡುಬಂದರೆ ಸಹಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಮುಂದಿನ ಬೇಸಿಗೆಗೆ ಯಾವುದೇ ರೀತಿಯಲ್ಲಿ ಮೇವಿನ ಕೊರತೆ ಎದುರಾಗಬಾರದು. ನೀರು ಲಭ್ಯತೆ ಇರುವ ರೈತರಿಗೆ ಬೀಜ ವಿತರಿಸಿ ಮೇವು ಬೆಳೆಯಲು ಪ್ರೋತ್ಸಾಹಿಸಿ ಎಂದು ತಿಳಿಸಿದ್ದಾರೆ. ಭಾರತೀಯ ನೌಕಾಪಡೆಗೆ ಐಎನ್ಎಸ್ ಮಾಳ್ವಾಂಡ್ ಯುದ್ಧ ನೌಕೆಯನ್ನು ಕಾರವಾರದ ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ಇಂದು

0: ಅಧಿಕೃತವಾಗಿ ಸೇರ್ಪಡೆಗೊಳಿಸಲಾಗಿದೆ. ಈ ವೇಳೆ ಮಾತನಾಡಿದ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್, ಇದರಿಂದ ದೇಶದ ಕರಾವಳಿ ರಕ್ಷಣಾ ಸಾಮರ್ಥ್ಯ ಮತ್ತಷ್ಟು ಬಲಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಇದು ಭಾರತೀಯ ನೌಕಾಪಡೆಯ ಸಾಮರ್ಥ್ಯವನ್ನು ಮತ್ತಷ್ಟು ವೃದ್ಧಿಸುವ ಮಹತ್ವದ ಹೆಜ್ಜೆಯಾಗಿದೆ. ಐಎನ್ಎಸ್ ಮಾಲ್ವಾನ್ ಸೇರ್ಪಡೆಯೊಂದಿಗೆ ಭಾರತೀಯ ನೌಕಾಪಡೆಯ ಕರಾವಳಿ ಕಣ್ಗಾವಲು, ಜಲಾಂತರ್ಗಾಮಿ ವಿರೋಧಿ ಕಾರ್ಯಾಚರಣೆ ಹಾಗೂ ಸಮುದ್ರ ಭದ್ರತಾ ಸಾಮರ್ಥ್ಯ ಮತ್ತಷ್ಟು ಬಲಿಷ್ಠವಾಗಲಿದೆ. ಸ್ವದೇಶಿ ಯುದ್ಧ ನೌಕೆ ನಿರ್ಮಾಣ ಕ್ಷೇತ್ರದಲ್ಲಿ ಭಾರತದ ಸಾಧನೆಗೆ ಮತ್ತೊಂದು ಮಹತ್ವದ ಮೈಲಿಗಲ್ಲಾಗಿದೆ ಎಂದು ತಿಳಿಸಿದ್ದಾರೆ. ರಾಷ್ಟೀಯ ಹಿತಾಸಕ್ತಿಗಳ ರಕ್ಷಣೆಯಲ್ಲಿ ಮೂರು ಸೇನಾಪಡೆಗಳ ನಡುವಿನ ಸಮನ್ವಯ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವೃದ್ಧಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: And I'm very happy that the way our indigenous infrastructure is growing in terms of R&D, in terms of production, there is a big impetus which has been given. I'm not saying we've reached somewhere very close to the target, but we are in the right direction. And as long as one is moving in the right direction, there is hope. So I'm sure if we don't waver from this path, if we remain focused on this, this will be a game changer. So, and also I must commend the Indian Navy's project trials and acceptance teams for their sustained effort and meticulous.
0: ಕಾರ್ಯಕ್ರಮದಲ್ಲಿ ಪಶ್ಚಿಮ ನೌಕಾ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ಸಂಜಯ್ ವಾತ್ಸಯನ್ ಮಾತನಾಡಿ, ಕಾರವಾರದ ನೌಕಾ ನೆಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುದ್ಧ ನೌಕೆ ಲೋಕಾರ್ಪಣೆಗೊಳ್ಳುತ್ತಿದೆ. ಐಎನ್ಎಸ್ ಮಾಲ್ವಾನ್ ಆತ್ಮನಿರ್ಭರ ಭಾರತಕ್ಕೆ ಉತ್ತಮ ಉದಾಹರಣೆಯಾಗಿದೆ ಎಂದು ತಿಳಿಸಿದ್ದಾರೆ. ಐಎನ್ಎಸ್ ಮಾಲ್ವಾನ್ ಯುದ್ಧ ನೌಕೆಯ ಕಮಾಂಡರ್ ಚೀಫ್ ಪ್ರವೀಣ್ ಕುಮಾರ್ ತಿವಾರಿ, ಕೊಚ್ಚಿ ಶಿಪ್ ಯಾರ್ಡ್ ಲಿಮಿಟೆಡ್ ವ್ಯವಸ್ಥಾಪಕ ಜೋಸ್ ವಿಜಯ್ ಸೇರಿದಂತೆ ಹಿರಿಯ ನೌಕಾಪಡೆ ಅಧಿಕಾರಿಗಳು, ರಕ್ಷಣಾ ಸಚಿವಾಲಯದ ಪ್ರತಿನಿಧಿಗಳು ಹಾಗೂ ರಕ್ಷಣಾ ಉದ್ಯಮ ವಲಯದ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಗಿರಿಧಾಮದಲ್ಲಿ ರೋಪ್ವೇ ಅಳವಡಿಸಲು ಅಗತ್ಯವಿರುವ ಭೂಮಿಯನ್ನು ಅರಣ್ಯ ಇಲಾಖೆಯಿಂದ ಪಡೆದು ಕಾಮಗಾರಿ ಆರಂಭಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರವಾಸೋದ್ಯಮ ಹಾಗೂ ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ನಂದಿಗಿರಿಧಾಮದಲ್ಲಿಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪ್ರವಾಸೋದ್ಯಮ ಮತ್ತು ತೋಟಗಾರಿಕೆ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಪ್ರವಾಸೋದ್ಯಮ ಇಲಾಖೆ ನಿರ್ಮಿಸಿರುವ KSTDC ಮಯೂರ್ ಸನ್ರೈಸ್ ರೆಸ್ಟೋರೆಂಟ್ ಉದ್ಘಾಟಿಸಿ ಅವರು ಮಾತನಾಡಿದರು. ನಂದಿಗಿರಿಧಾಮಕ್ಕೆ ವಾರದಲ್ಲಿ 4,000-5,000 ಪ್ರವಾಸಿಗರು ಭೇಟಿ ನೀಡುತ್ತಿದ್ದು, ವಾರಾಂತ್ಯದಲ್ಲಿ ಸುಮಾರು 15,000 ಪ್ರವಾಸಿಗರು ಭೇಟಿ ನೀಡುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಗಿರಿಧಾಮದಲ್ಲಿ ರೋಪ್ವೇ ಅಳವಡಿಸುವ ಮೂಲಕ ಪ್ರವಾಸೋದ್ಯಮವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಲು ಸರ್ಕಾರ ತೀರ್ಮಾನಿಸಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಮತ್ತು ಅರಣ್ಯ ಇಲಾಖೆಯೊಂದಿಗೆ ಸಂವಹನ ನಡೆಸಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಆದ್ಯತೆ ಮೇಲೆ ಪೂರ್ಣಗೊಳಿಸಲು ಪ್ರತ್ಯೇಕ ಅಧಿಕಾರಿಯೊಬ್ಬರನ್ನು ಈಗಾಗಲೇ ನಿಯೋಜಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಯ ಶೌಚಾಲಯದಲ್ಲಿ ಶಾಲಾ ಮಕ್ಕಳಿಗೆ ಮೀಸಲಾದ 50,000 ಹೆಚ್ಚು ಕಬ್ಬಿಣಾಂಶ ಹಾಗೂ ಫೋಲಿಕ್ ಆಸಿಡ್ ಮಾತ್ರೆಗಳು ಪತ್ತೆಯಾಗಿದ್ದು ಪ್ರಕರಣ ದಾಖಲಿಸುವಂತೆ ಬಿಜೆಪಿ ಆಗ್ರಹಿಸಿದೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಮಾಡಿರುವ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಸಾವಿರಾರು ಜೀವರಕ್ಷಕ ಮಾತ್ರೆಗಳು ಶೌಚಾಲಯದ ಪಾಲಾಗಲು ಯಾರು ಕಾರಣ ಎಂದು ಪ್ರಶ್ನಿಸಿದ್ದಾರೆ. ಅಧಿಕಾರಿಗಳ ವಿರುದ್ಧ ತಕ್ಷಣವೇ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಒತ್ತಾಯಿಸಿದ್ದಾರೆ. ಬೆಂಗಳೂರಿನ ಶಿವಾಜಿನಗರದಲ್ಲಿ ಪಾದಚಾರಿ ಮಾರ್ಗ ತೆರವುಗೊಳಿಸುವ ವೇಳೆ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದ ಪ್ರಮುಖ ಆರೋಪಿ ಬಸವರಾಜು ಪಡುಕೋಟೆಯನ್ನು ಬಂಧಿಸಲಾಗಿದೆ. ಈತ ಅಧಿಕಾರಿಗಳ ಮೇಲೆ ದಾಳಿಯ ನೇತೃತ್ವ ವಹಿಸಿದ್ದ ಎನ್ನಲಾಗಿದೆ. ಪಡುಕೋಟೆ ಬಂಧನದೊಂದಿಗೆ ಪ್ರಕರಣದಲ್ಲಿ ಬಂಧಿಸಲಾದ ಒಟ್ಟು ವ್ಯಕ್ತಿಗಳ ಸಂಖ್ಯೆ 11 ಏರಿದೆ. ಪೊಲೀಸರ ತ್ವರಿತ ಕ್ರಮವನ್ನು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಎಕ್ಸ್ನಲ್ಲಿ ಶ್ಲಾಘಿಸಿದ್ದಾರೆ. ಬೆಂಗಳೂರು ನಗರ ಪೊಲೀಸರ ತ್ವರಿತ ಮತ್ತು ದೃಢ ನಿಶ್ಚಯದ ಕ್ರಮಕ್ಕಾಗಿ ಧನ್ಯವಾದಗಳು ಎಂದು ಹೇಳಿದ್ದಾರೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಕಾವೇರಿ ದಂಡೆಯಲ್ಲಿರುವ ಟಿಪ್ಪು ಸುಲ್ತಾನ್ ಬೇಸಿಗೆ ಅರಮನೆಗೆ ಫ್ರಾನ್ಸ್ ದೇಶದ ರಾಯಭಾರಿ ಥಿಯರಿ ಮೌಥೌ ದಂಪತಿ ಭೇಟಿ ನೀಡಿ ಅರಮನೆಯ ಸೊಬಗಿಗೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಪತ್ನಿ ಸಿಸಿಲ್ ಮೌಥೌ ಜೊತೆಗೆ ಅರ್ಧ ತಾಸಿಗೂ ಹೆಚ್ಚು ಕಾಲ ಅರಮನೆ ವೀಕ್ಷಿಸಿದ ರಾಯಭಾರಿಗಳು ಅರಮನೆಯ ಪಶ್ಚಿಮ

ಗೋಡೆಗಳ ಮೇಲಿರುವ ಆಂಗ್ಲೋ ಮೈಸೂರು ಯುದ್ಧದ ಚಿತ್ರಗಳು, ಬ್ರಿಟಿಷ್ ಸೇನೆಯ ವಿರುದ್ಧ ಟಿಪ್ಪು ಮತ್ತು ಫ್ರೆಂಚ್ ಸೇನೆ ಸಂಯುಕ್ತ ಪಡೆಯ ಹೋರಾಡುತ್ತಿರುವ ದೃಶ್ಯ, ಮರದ ಕಂಬಗಳ ಕುಸೂರಿ ಕೆತ್ತನೆ ಹಾಗೂ 18ನೇ ಶತಮಾನದಲ್ಲಿ ಬಳಸಿರುವ ನೈಸರ್ಗಿಕ ಬಣ್ಣಗಳ ಚಿತ್ತಾರ ಕಂಡು ಖುಷಿಪಟ್ಟಿದ್ದಾರೆ. ಟಿಪ್ಪು ಸುಲ್ತಾನ್ ಮತ್ತು ಫ್ರಾನ್ಸ್ ನಾಯಕ ನೆಪೋಲಿಯನ್ ಬಾಂಧವ್ಯ ಹಾಗೂ ಬೇಸಿಗೆ ಅರಮನೆ ಸ್ಮಾರಕದ ವಿಶೇಷ ಕುರಿತು ಭಾರತೀಯ ಪುರಾತತ್ವ ಅಧೀಕ್ಷಕ ಆರ್ ರಮೇಶ್ ಅತಿಥಿಗಳಿಗೆ ಮಾಹಿತಿ ನೀಡಿದರು. ರಾಜ್ಯಾದ್ಯಂತ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ಕೋಲಾರ ಜಿಲ್ಲೆಯಲ್ಲಿ 100% ಎನ್ಯುಮರೇಷನ್ ಫಾರ್ಮ್ಗಳು ಹಂಚಿಕೆ ಮಾಡಿದ್ದು, ಒಟ್ಟು 952,101 ಫಾರ್ಮ್ಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲಾದ್ಯಂತ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಪ್ರಕ್ರಿಯೆ ಚುರುಕಿನಿಂದ ನಡೆಯುತ್ತಿದ್ದು, 100% ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. 11.11 ಲಕ್ಷ ಮತದಾರರು ಮಾಹಿತಿ ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಸ್ಥಳಾಂತರ, ಶಾಶ್ವತ ವಲಸೆ, ಮರಣ ಎರಡು ಕ್ಷೇತ್ರದಲ್ಲಿ ಹೆಸರು ಹಾಗೂ ಇತರೆ ಕಾರಣದಡಿ 33,848 ಮಂದಿ ಅನರ್ಹರೆಂದು ಪಟ್ಟಿ ಸಿದ್ದಪಡಿಸಲಾಗಿದೆ. ಈವರೆಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶವಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಪುಟ ವಿಸ್ತರಣೆ ವೇಳೆ ಹೊಸ ಮುಖಗಳು, ಪ್ರಾದೇಶಿಕ ಪ್ರಾತಿನಿಧ್ಯ ಪರಿಗಣನೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಗಂಭೀರ, ಬೆಳೆ ವಿಮೆ ಪ್ರೋತ್ಸಾಹಿಸಲು ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಭಾರತೀಯ ನೌಕಾಪಡೆಗೆ ಕಾರವಾರದ ಕದಂಬ ನೌಕಾನೆಲೆಯಲ್ಲಿ ಐಎನ್ಎಸ್ ಮಾಲ್ವಾನ್ ಯುದ್ಧ ನೌಕೆ ಸೇರ್ಪಡೆ. ನಂದಿಗಿರಿಧಾಮದಲ್ಲಿ ರೋಪ್ವೇ ನಿರ್ಮಾಣಕ್ಕೆ ಸರ್ಕಾರ ಬದ್ಧ, ಸಚಿವ ಕೆಜೆ ಜಾರ್ಜ್. ಹಾಗೂ ರಾಯಚೂರು ಶಾಲಾ ಶೌಚಾಲಯದಲ್ಲಿ ಮಕ್ಕಳಿಗೆ ಮೀಸಲಾದ ಕಬ್ಬಿಣಾಂಶ ಮಾತ್ರೆ ಪತ್ತೆ, ಸರ್ಕಾರದ ವಿರುದ್ಧ ಬಿಜೆಪಿ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ಎಂ ರಾಂಬೋದಲ್ಲಿ ಇದೀಗ ಯಾವ ಗ್ರೀನ್ ಮೆಲಡೀಸ್ನ ಕೇಳಿಸುವಂತಹ ಸಮಯ. ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ. ಇವತ್ತು ಸಂಜೆ 4 ಗಂಟೆಯಿಂದ 5 ಗಂಟೆಯ ತನಕ ನಮ್ಮ ಜೊತೆಯಾಗಿ ವಾಗ್ದೇವಿ ವಿಲಾಸ್ ಇನ್ಸ್ಟಿಟ್ಯೂಷನ್ಸ್ನ ಚೇರ್ಮನ್ ನಮ್ಮ ಜೊತೆ ಇರ್ತಾರೆ ಹರೀಶ್ ಅವರು. ಹರೀಶ್ ಅವರೊಂದಿಗಿನ ಮಾತುಕತೆಯನ್ನು ನೀವು ಕೇಳಿಸ್ಕೋಬಹುದು ಆಕಾಶವಾಣಿ ಎಫ್ಎಂ ರಾಂಬೋದಲ್ಲಿ. ಮತ್ತಿನ್ನೊಂದು ವಿಶೇಷ ಏನು ಅಂದರೆ, ಈ ಕಾರ್ಯಕ್ರಮಕ್ಕೆ ನೀವು ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಏನೇ ಪ್ರಶ್ನೆಗಳಿದ್ರೂ ಏನೇ ಅನುಮಾನಗಳಿದ್ರೂ ಕೂಡ ಕಳಿಸ್ಕೊಡ್ಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013. ಇಲ್ಲಿಗೆ ಬಂದಂತಹ ಪ್ರಶ್ನೆಗಳು ನಮಗೆ ಸೂಕ್ತ ಅಂತ ಅನಿಸಿದಲ್ಲಿ ಖಂಡಿತವಾಗ್ಲೂ ನಾವು ಗೆಸ್ಟ್ನ ಕೇಳ್ತೀವಿ, ಮತ್ತೆ ನಿಮ್ಮ ಪ್ರಶ್ನೆಗೆ ನೇರವಾಗಿ ಉತ್ತರವನ್ನು ಅವರೇ ಕೊಡ್ತಾರೆ. ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಎವ ಗ್ರೀನ್ ಹಾಡುಗಳನ್ನ ಕೇಳಿಸ್ತಾ ಇದ್ವಿ, ಚಂದಾತಿ ಚಂದ ಗೀತೆಗಳು. ಈ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗತ್ತೆ ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ಎಂ ರೈಂಬೋದಲ್ಲಿ ಇವತ್ತು ಸಂಜೆ 4 ಗಂಟೆಯಿಂದ 5 ಗಂಟೆಯ ತನಕ ವಾಗ್ದೇವಿ ವಿಲಾಸ್ ಇನ್ಸ್ಟಿಟ್ಯೂಷನ್ಸ್ನ ಚೇರ್ಮನ್ ಆಗಿರುವಂತಹ ಹರೀಶ್ ಅವರು ನಮ್ಮ ಜೊತೆಯಾಗಿ ಇರ್ತಾರೆ. ಇವತ್ತಿನ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ಅವರ ವಿದ್ಯಾಸಂಸ್ಥೆಗಳು ಕಟ್ಟಿದಂತಹ ಜರ್ನಿಯ ಕುರಿತಾಗಿ, ಹಾಗೆಯೇ ವಿದ್ಯಾಭ್ಯಾಸ ಇವತ್ತು ಏನು ನೀಡಬೇಕು, ಏನು ನೀಡ್ತಾ ಇಲ್ಲ, ಯಾವುದರ ಕಡೆ ಶ್ರಮಿಸ್ತಾ ಇದೆ, ಸವಾಲುಗಳೇನು, ಸಮಸ್ಯೆಗಳೇನು, ಪ್ರತಿಯೊಂದರ ಕುರಿತು ಮಾತುಕತೆ ಇರುತ್ತೆ. ನೀವು ಕೂಡ ನಿಮ್ಮ ಪ್ರಶ್ನೆಗಳನ್ನ ನಮಗೆ ಕಳಿಸ್ಕೊಡಬಹುದು. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.
2: ಆಕಾಶವಾಣಿ ಎಫ್ಎಂ ರೇನ್ಬೋ.
1: ಸ್ನೇಹಿತರೆ, ಸಮಯ ಇನ್ನೇನು 3 ಗಂಟೆ ಆಗ್ತಾ ಇದೆ. ಇದೀಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಕಟ್ ಆಗಿಲ್ಲ, ನೀವೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. 4-5 ದಿನದಲ್ಲಿ ಅಥವಾ 2-3 ದಿನದಲ್ಲಿ, ಅದೇನು ನಿಯಮಾನುಸಾರ ಎಷ್ಟು ದಿನ ಇರುತ್ತದೆ ಅಷ್ಟು ದಿನದಲ್ಲಿ ನಿಮ್ಮ ಹಣ ವಾಪಸ್ ಬರುತ್ತೆ ಅಂತ ಅಲ್ಲಿ ಬರುತ್ತದೆ ಸಂದೇಶ. ಅದನ್ನ ನೋಡಿ ನಾವು ಸುಮ್ಮನೆ ಇರಬಹುದು.
1: ನಿಜ,
0: ನಮಗೆ ಬರಬೇಕಾಗಿರೋ ಹಣ ವಾಪಸ್ ಬಂದಿಲ್ಲ ಅಂದ್ರೆ ತಾವು ಹೇಳಿದಂಗೆ ಆಯಾ ಎಲ್ಲಿಗೆ ನಾವು ಉದಾಹರಣೆ ಯಾವ ಒಂದು ಆ್ಯಪ್ ಅನ್ನು ಬಳಸ್ತಿರ್ತೀವಿ ಆ ಆ್ಯಪಿಗೆ ನನ್ನ ಹಣ ಕಟ್ ಆಗಿತ್ತು ಮತ್ತೆ ಬರಲಿಲ್ಲ, 2 ಸಲ ಮಾಡಿದೆ, ದಯವಿಟ್ಟು ಆ ಹಣವನ್ನು ವಾಪಸ್ ಕೊಡೋಕ್ಕೆ ನೀವು ಟ್ರೈ ಮಾಡಿ ಅಂತ ನಾವು
1: ಕೇಳ್ಕೊಬಹುದು.
0: ಬಟ್ ಈ ವಿಷಯದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾರೆ ಎಷ್ಟೋ ಜನ ನಮ್ಮ ಗ್ರಾಹಕರು.
1: ಈ ಆರ್ ಬಿ ಐ ಜೊತೆಗೇನೆ ನಮ್ಮ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕೋರ್ಟ್ಸ್ ಇದೆ. ಸೊ ಡಿಸ್ಟ್ರಿಕ್ಟ್ ಕೋರ್ಟ್ ಆಗಿರ್ಲಿ ಇಲ್ಲಾಂದ್ರೆ ಸ್ಟೇಟ್ ಕೋರ್ಟ್ ಆಗಿರ್ಲಿ, ಅಲ್ಲೂ ನಾವು ಹೋಗ್ಬಿಟ್ಟು ಈ ಕಂಪ್ಲೇಂಟ್ಸ್ ನ ಫೈಲ್ ಮಾಡಿ ಅದೇನಿದೆ ನಾವು ಪರಿಹಾರ ವಿತ್ ಅಮೌಂಟ್ ಏನ್ ಪರಿಹಾರನು ಕೂಡ ನಾವು ಅದು ತಗೊಂಬಹುದು
0: ಅಲ್ವಾ. ಈ ಕಾನೂನಿನ ತೋಡಿಕೆಗಾಗಿ ನಾನು ಇಷ್ಟು ಮಾನಸಿಕ ಹಿಂಸೆಯನ್ನು ಅನುಭವಿಸಬೇಕಾಯಿತು, ಅದಕ್ಕೆ ಪರಿಹಾರ ಕೊಡಿ ಅಂತ ಗ್ರಾಹಕರು ಕೇಳ್ತಾರೆ. ಗ್ರಾಹಕರ ನ್ಯಾಯಾಲಯಗಳಲ್ಲಿ ತಮ್ಮ ದಾವೆಯನ್ನು ಹೂಡಿ ನ್ಯಾಯವನ್ನ ಪಡಿಬಹುದು. ಈ ಕುರಿತಾಗಿ ಮಾಹಿತಿ ಮಾಡಿಕೊಟ್ಟಂತಹ ವಕೀಲರಾದಂತಹ ಬಸವಪ್ರಸಾದ್ ಗುನಾಲೆ ಅವರೇ, ನಿಮಗೆ ನಮ್ಮ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
3: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ FM ರೈಂಬೋದಲ್ಲಿ ಇದೀಗ ಹೋಮ್ ಬಿಸಿಲಿನ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗಿರೋದು ನಾಗಶ್ರೀ. ಮೊದಲ ಪ್ರಶ್ನೆ ಹೀಗಿದೆ ನೋಡಿ, ಉಪೇಂದ್ರ ಅವರ ಈ ಚಿತ್ರ ತಮಿಳಿನ ರೀಮೇಕ್ ಅನ್ನೋದು ಎಲ್ರಿಗೂ ಕೂಡ ತಿಳಿದಿರುವಂಥ ವಿಚಾರ, ಮತ್ತು ಅದು ನಿಜ ಕೂಡ. ಆದರೆ ಮೂಲದ ಮೂಲ ಕೆದಕ್ತಾ ಹೋದರೆ ಇದು ತೋಮಿ ನಾವ್ ಹೇಚ್ ಅನ್ನೋಂಥ 1962 ಮರಾಠಿ ನಾಟಕದಿಂದ ಪ್ರೇರಣೆ ಪಡೆದು ತೆಗೆದಿರುವಂಥ ಸಿನಿಮಾ ಅಂತ ಗೊತ್ತಾಗತ್ತೆ. ಅಂದರೆ ಮೂಲ ತೋಮಿ ನಾವ್ ಹೆಚ್ ಅನ್ನುವಂತಹ ಮರಾಠಿ ನಾಟಕದಿಂದ ಪ್ರೇರಣೆ ಪಡೆದು ತಮಿಳಿನಲ್ಲಿ ಸಿನಿಮಾ ಬಂತು, ಆಮೇಲೆ ತಮಿಳಿನಿಂದ ಕನ್ನಡಕ್ಕೆ ಈ ಸಿನಿಮಾ ಬಂತು ಅಂತ ಹೇಳಬಹುದು. ಉಪೇಂದ್ರ ಅವರ ಯಾವ ಚಿತ್ರದ ಕುರಿತು ಈ ಡೀಟೇಲ್ ಹೇಳ್ತಾ ಇದ್ದೀನಿ ನಿಮಗೆ ಗೊತ್ತಾಯ್ತಾ? ಉಪೇಂದ್ರ ಅವರ ಕನ್ನಡ ಚಿತ್ರದ ಹೆಸರನ್ನು ನಮಗೆ ತಿಳಿಸಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಇದೀಗ ನಿಮ್ಮ ಕಾಲಾವಕಾಶ ಶುರು.

ಆಕಾಶವಾಣಿ ಎಫ್ಎಂ ರೈಂಬೋದಲ್ಲಿ ನಾವು ಕೇಳಿದಂತಹ ಮೊದಲ ಪ್ರಶ್ನೆ, ಸಾಕಷ್ಟು ಕನ್ಫ್ಯೂಷನ್ ಅಂತೂ ಹುಟ್ಟಾಕಿರೋದು ಸತ್ಯ. ಒಂದಷ್ಟು ಜನ H2O ಅಂತಿದ್ದೀರಿ, ಇನ್ನೊಂದಷ್ಟು ಜನ ಅನಾಥರು ಅಂದ್ರಿ, ರಕ್ತ ಕಣ್ಣೀರು ಅಂದ್ರಿ. ಆದರೆ ಸರಿಯಾದಂತಹ ಉತ್ತರ ಕೊಟ್ಟಿದ್ದು ಜಯಶ್ರೀ, ಸುನಿಲ್, ನೇತ್ರ, ಸುಬ್ರಹ್ಮಣ್ಯ, ಜಯಂತ್, ಚಂದ್ರಪ್ಪ, ಪದ್ಮಶ್ರೀ, ಸುಭಾನ್ ಕೋರಿ, ಸುಷ್ಮಾ ಕಾರ್ತಿಕ್, ದಿಲೀಪ್ ಕಲ್ಯಾಣ್ಕರ್, ಮಾದಪ್ಪ ಕೃಷ್ಣ, ಹಾಗೆ ನುಂಕಪ್ಪ ಕಾಂಬ್ಳೆ, ಇಷ್ಟು ಜನ. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಮತ್ತಷ್ಟು ಜನ ಸರಿ ಉತ್ತರ ಕೊಟ್ಟಿದ್ದೀರಿ, ಆದರೆ ಮೊದಲಿಗೆ ಈ 10 ಜನರು ಸರಿಯಾದಂತಹ ಉತ್ತರವನ್ನು ಕಳಿಸೋದಕ್ಕೆ ಯಶಸ್ವಿಯಾದರು, ಹಾಗಾಗಿ ಅವರ ಹೆಸರನ್ನು ಹೇಳಿದ್ವಿ. ಆದರೆ ಸರಿ ಉತ್ತರ ನಿಮ್ದು ಕೂಡ ಆಗಿದ್ರೆ ನಿಮಗೂ ಕೂಡ ಅಭಿನಂದನೆಗಳು, ಖಂಡಿತವಾಗಿಯೂ ಸಲ್ಲಲೇಬೇಕು ಮತ್ತು ಸಲ್ಲತ್ತೆ ಕೂಡ. ಉಪೇಂದ್ರ ಅವರ ಈ ಚಿತ್ರ ತಮಿಳಿನ ರೀಮೇಕ್ ಆದರೂ ಕೂಡ ಮೂಲ ಇದು ತೋಮಿ ನವಹೇಜ್ ಅನ್ನುವಂತಹ 1962 ಮರಾಠಿ ನಾಟಕದಿಂದ ಪ್ರೇರಣೆ ಪಡೆದಿರೋದು ಹೌದು ಅಂತ ಹೇಳಿದ್ದೆ. ಮತ್ತೆ ಕನ್ನಡದ ಈ ಚಿತ್ರದ ಹೆಸರೇನು ಅಂತ ಕೇಳಿದ್ದೆ. ಬುದ್ಧಿವಂತ ಅನ್ನೋದು ಸರಿಯಾದಂತಹ ಉತ್ತರ. ನೋಡಿ, 1974 ನಾನ್ ಅವನೆಲ್ಲೈ ಅಂತ ತಮಿಳಿನಲ್ಲಿ ಒಂದು ಚಿತ್ರ ಬಂತು. ಮತ್ತೆ ವಾಪಸ್ ಅದೇ ಹೆಸರಿನ ಚಿತ್ರ 2007 ತಮಿಳಿನಲ್ಲೇ ಬಂತು. 2008 ಬುದ್ಧಿವಂತ ಅಂತ ಕನ್ನಡಕ್ಕೆ ಉಪೇಂದ್ರ ಅವರ ಅಭಿನಯದಲ್ಲಿ ಪರಿಚಯ ಆಯಿತು ಈ ಒಂದು ಸಿನಿಮಾ. ಆದರೆ ಮೂಲ ನೋಡಕ್ಕೆ ಹೋದರೆ 1962 ತೋಮಿ ನವಹೇಜ್ ಅನ್ನುವಂತಹ ಒಂದು ನಾಟಕ ಯಶಸ್ವಿಯಾಗಿತ್ತು. ಮತ್ತು ಇದನ್ನು ಬರೆದಿದ್ದು ಪ್ರಹ್ಲಾದ್ ಕೆ ಅತ್ರೇ ಅವರು. ಇವರ ಈ ನಾಟಕದಿಂದ ಪ್ರೇರಣೆ ಪಡೆದು ತಮಿಳಿಗೆ ಹೋಗಿ ಒಂದಲ್ಲ 2 ಸಿನಿಮಾಗೆ ಆಮೇಲೆ ಕನ್ನಡಕ್ಕೆ ಬಂತು. ಮತ್ತೆ ನಿಮ್ಗೇನಾದರೂ ಮರಾಠಿ ಸ್ವಲ್ಪ ಅರ್ಥ ಆಗೋ ಹಾಗಿದ್ರು ಕೂಡ ಕನ್ನಡದ ಈ ಸಿನಿಮಾನ ಗುರ್ತು ಹಿಡಿಯೋದು ಅಷ್ಟೊಂದು ಕಷ್ಟ ಇರಲಿಲ್ಲ. ಯಾಕೆಂದರೆ ನಾನು ಅವನಲ್ಲ ಅನ್ನೋಂಥ ಡೈಲಾಗ್ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು. ಮಾತ್ರವಲ್ಲ, ಇವತ್ತಿಗೂ ಕೂಡ ನಾನು ಅವನಲ್ಲ ಅನ್ನೋಂಥ ಡೈಲಾಗು ಜನಸಾಮಾನ್ಯರ ಮನೆ ಮಾತು ಮನಸ್ಸುಗಳಲ್ಲಿ ಬೆರೆತು ಹೋಗ್ಬಿಟ್ಟಿದೆ. ಮತ್ತು ಬುದ್ಧಿವಂತ ಅನ್ನೋಂಥ ಸಿನಿಮಾ ಸೂಪರ್ ಎಂಟರ್ಟೈನಿಂಗ್ ಮೂವಿಯಾಗಿ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆ ಆಗಿದೆ. ಹಾಗಿದ್ಮೇಲೆ ಬುದ್ಧಿವಂತ ಅಂತ ಗೆಸ್ ಮಾಡೋದು ಖಂಡಿತ ಕಷ್ಟ ಆಗ್ತಾ ಇರಲಿಲ್ಲ. ಇರಲಿ, ಯಾರೆಲ್ಲ ಸರಿ ಉತ್ತರ ಕೊಟ್ಟರೆ ನಿಮ್ಮೆಲ್ಲರಿಗೂ ಅಭಿನಂದನೆ ತಿಳಿಸಿದ್ದಾಯಿತು. ಇದೀಗ ಮುಂದಿನ ಪ್ರಶ್ನೆ ಹಿಂದಿ ಸಿನಿಮಾದ ಕುರಿತಾಗಿ. 1942 ದಿ ಕಾಬ್ಲರ್ ಸಿನಿಮಾದಲ್ಲಿ ಬಾಲನಟಿಯಾಗಿ ಇವರು ಕಾಣಿಸಿಕೊಂಡ್ರು, ಚಿತ್ರರಂಗಕ್ಕೆ ಪ್ರವೇಶವನ್ನು ಪಡೆದುಕೊಂಡ್ರು. ಅದಾದ ನಂತರ ಸೊಹಾಗ್ರಾತ್ ಅನ್ನುವಂತಹ ಚಿತ್ರದಲ್ಲಿ ಪೂರ್ಣ ಪ್ರಮಾಣದ ನಾಯಕಿಯಾಗಿ ನಟಿಸಿದ್ರು. ಮಾತ್ರವಲ್ಲ, ಅದ್ಭುತವಾದಂತಹ ಯಶಸ್ಸನ್ನು ಕೂಡ ಈ ಚಿತ್ರ ಅವರಿಗೆ ತಂದುಕೊಡ್ತು. ಕಾಮಿಡಿ ಇರಲಿ, ಡ್ರಾಮಾ ಇರಲಿ, ಅಥವಾ ಟ್ರಾಜಿಡಿ ಸಿನಿಮಾಗಳಿರಲಿ, ಪ್ರತಿ ಪಾತ್ರಕ್ಕೂ ಕೂಡ ನ್ಯಾಯ ಒದಗಿಸ್ತಿದ್ದಂತಹ ನಟಿಯವರು. ಕೇವಲ 34 ಬದುಕಿದ್ರು, ಸ್ಮಾಲ್ ಪಾಕ್ಸ್ ಬಂದು ತೀರ್ಕೊಂಡ್ಬಿಟ್ರು. ಆ ಒಂದು ಸ್ಮಾಲ್ ಪಾಕ್ಸ್ ಬರುವಂತಹ ಸಂದರ್ಭದಲ್ಲೂ ಕೂಡ ಒಂದು ಸಿನಿಮಾದಲ್ಲಿ ಅವರು ನಟಿಸ್ತಾ ಇದ್ರು. ಇರಲಿ, ಯಾರು ಈ ಹಿಂದಿ ಸಿನಿಮಾದ ನಟಿ ಅಂತ ನನ್ನ ಪ್ರಶ್ನೆ. ನಿಮಗೆ ಉತ್ತರ ಗೊತ್ತಾದರೆ ಬೇಗ ಬೇಗ ನಮಗೆ ಮೆಸೇಜ್ ಮಾಡಿ ತಿಳಿಸಿ. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

0: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ಸರಿಯಾದಂತಹ ಉತ್ತರ ಕಳಿಸಿದ್ದಾರೆ NR ಪ್ರಸಾದ್, ಬಿಂದು ಪ್ರಕಾಶ್, ಹೊನ್ನೂರು ಅಲಿ, ಗೀತಾ ಜೋಶಿ, ಹಾಗೆ ಚಂದ್ರಶೇಖರ್, ಆಶಾ ಶ್ರೀನಿವಾಸ್, ಸಿದ್ದಲಿಂಗಮೂರ್ತಿ, ಪುಷ್ಪಾ ಶಾನುಭೋಗರ್, ಚನ್ನಬಸಪ್ಪ ಕರ್ಮಡಿ, ಹಾಗೇನೆ ಫಣೀಂದ್ರ ಅವರು. ಇಷ್ಟು ಜನರ ಉತ್ತರ ಸರಿಯಾಗಿತ್ತು, ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಸರಿಯಾದಂತಹ ಉತ್ತರ ಬೇಗ ಬೇಗ ಕಳಿಸಿದವರ ಹೆಸರನ್ನು ಮಾತ್ರ ನಾವು ಹೇಳಿದ್ದೀವಿ. ಒಂದು ಪಕ್ಷ ನೀವು ಸರಿಯಾದಂತಹ ಉತ್ತರ ಕಳಿಸಿ ನಿಮ್ಮ ಹೆಸರು ಹೇಳಿಲ್ಲ, ಮಿಸ್ ಆಗಿದೆ ಅಂದರೆ ಬೇಜಾರು ಮಾಡ್ಕೋಬೇಡಿ. ಮೊದಲ ಹತ್ತರಲ್ಲಿ ನಿಮ್ಮ ಹೆಸರು ಇಲ್ದಿದ್ರೆ ಏನಂತೆ, ನೀವು ಸರಿಯಾದ ಉತ್ತರ ಕಂಡು ಹಿಡಿದಿದ್ದಂತೂ ಹೌದಲ್ಲ. ಹಾಗಾಗಿ ನಮ್ಮ ಅಭಿನಂದನೆಗಳು ನಿಮಗೂ ಕೂಡ ಸಲ್ಲತೆ. ಯಾರು ಈ ಬಾಲಿವುಡ್ನ ಅದ್ಭುತ ನಟಿ ಅಂತ ಕೇಳಿದ್ದೆ, ಎಲ್ಲ ಒಂದು ಕ್ಯಾರೆಕ್ಟರ್ಗೂ ಕೂಡ ಜೀವಂತವಾಗಿ ನಟಿಸ್ತಾ ಇದ್ದಂತಹ ನಟಿ, ಜೀವ ತುಂಬ್ತಾ ಇದ್ದಂತಹ ನಟಿ ಇವರು, ಗೀತಾ ಬಾಲಿ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ತುಂಬ ಜನ ಗೀತಾ ಬಾಲಿ ಅಂತಲೇ ಸರಿಯಾಗಿ ಗೆಸ್ ಮಾಡಿದ್ದೀರಿ, ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಇದೀಗ ಮುಂದಿನ ಪ್ರಶ್ನೆ ಹೇಗಿದೆ, ಹಳ್ಳ ಬಂತು ಹಳ್ಳ ಇಷ್ಟು ಶ್ರೀನಿವಾಸ ವೈದ್ಯ, ನಿಮಗೆ ಗೊತ್ತು ಶ್ರೀನಿವಾಸ ವೈದ್ಯರ ಕಾದಂಬರಿ ಹಳ್ಳ ಬಂತು ಹಳ್ಳ. ಹಾಗಿದ್ರೆ ಪುನರ್ವಸು ಇಷ್ಟು - ಪುನರ್ವಸು ಯಾರ ಕಾದಂಬರಿ ಅನ್ನೋದು ನಮ್ಮ ಪ್ರಶ್ನೆ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. ಕನ್ನಡ ಸಾಹಿತ್ಯದ ಬಗ್ಗೆ ನಿಮ್ಗೊಂದು ಸ್ವಲ್ಪ ಅಭಿರುಚಿ ಇದ್ರೂ ಸಾಕು, ಇವರ ಹೆಸರು ಗೊತ್ತೇ ಇರುತ್ತೆ ಮತ್ತೆ ಇವರ ಕಾದಂಬರಿ ಒಂದಾದರೂ ನೀವು ಓದೇ ಇರ್ತೀರಿ. ಪುನರ್ವಸು ಇಷ್ಟು - ಅಂತ ಕೇಳಿದ್ದೀನಿ, ಬೇಗ ಬೇಗ ನಿಮ್ಮ ಉತ್ತರ ನಮ್ಮನ್ನು ತಲುಪಲಿ. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ನಾನು ಕೇಳಿದಂತಹ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಕಳಿಸಿದ್ದಾರೆ ರಾಧಾಕೃಷ್ಣ ಚಲ್ಲಹಳ್ಳಿ, ಸುಧಾಮೂರ್ತಿ, ಮಂಜುನಾಥ್ ಇಂದರ್ಗಿ, ದೇವಿ ಸಿಂಗ್, ಪ್ರಮೀಳಾ, ವಾಸಿಂ, ಅಭಿಷೇಕ್, ರೇಣುಕಾ, ಹಾಗೆ ಪ್ರಸನ್ನ ಕುಮಾರ್, ಅರ್ಚನಾ ಪಾಟೀಲ್, ಸುಜಾತಾ ಕೆ ನಟರಾಜ್, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಹಳ್ಳ ಬಂತು ಹಳ್ಳ, ಶ್ರೀನಿವಾಸ ವೈದ್ಯರ ಕಾದಂಬರಿ, ಹಾಗೆಯೇ ಪುನರ್ವಸು ಯಾರ ಕಾದಂಬರಿ ಅಂತ ಕೇಳಿದೆ, ಗಜಾನನ ಶರ್ಮಾ, ಡಾಕ್ಟರ್ ಗಜಾನನ ಶರ್ಮಾ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಇವರ ಕಾದಂಬರಿ ಚೆನ್ನಭೈರಾದೇವಿ ಕೇಳಿರ್ತೀರಿ, ಕೆಂಪುರಂಜಮಣ್ಣಿ ಕೇಳಿರ್ತೀರಿ, ಹಾಗೆ ಪ್ರಮೇಯ, ಪುನರ್ವಸು ಇವೆಲ್ಲ ಕೂಡ ಇವರ ಕಾದಂಬರಿಗಳು. ಈ ಎಲ್ಲ ಕಾದಂಬರಿಗಳನ್ನು ನೀವು ಓದ್ದೇ ಇರಬಹುದು, ಆದರೆ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಅನ್ನುವಂತಹ ಹಾಡನ್ನಂತೂ ಕೇಳಿಯೇ ಇರ್ತೀರಾ ಅಲ್ವಾ? ಅದನ್ನು ಬರೆದಿರೋದು ಇದೇ ಗಜಾನನ ಶರ್ಮಾ ಅವರು. ರಾಮನ ಕುರಿತಾಗಿ ಅತ್ಯಂತ ಪ್ರೀತಿ, ಅತ್ಯಂತ ಭಕ್ತಿ, ಪೂರ್ಣವಾಗಿ ಹಾಡಬಲ್ಲಂತಹ ಒಂದು ಗೇಯತೆ ಇರುವಂತಹ ಅಷ್ಟೇ ಒಳ್ಳೆಯ ಭಾವಪೂರ್ಣ ರಚನೆ ಇದು. ಈ ಹಾಡನ್ನಂತೂ ಕೇಳಿಯೇ ಇರ್ತೀರಿ ಅಂತ ಅನ್ಸುತ್ತೆ. ಹಾಗೆಯೇ ಇತಿಹಾಸದ ಕುರಿತು ಆಸಕ್ತಿ ಇದ್ರೆ ಮತ್ತೆ ಮನುಷ್ಯ ಸಂಬಂಧಗಳ ಕುರಿತು ನಿಮ್ಮಲ್ಲಿ ಆಸಕ್ತಿ ಇದ್ರೆ ಖಂಡಿತವಾಗ್ಲೂ ಇವರ ಪುಸ್ತಕಗಳನ್ನ ಓದಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಅದ ಹಾಗೆ ರೆಫರೆನ್ಸ್ಗೆ ತೆಗೆದುಕೊಂಡಂತಹ ಶ್ರೀನಿವಾಸ ವೈದ್ಯರ ಹಳ್ಳ ಬಂತು ಹಳ್ಳ ಕೃತಿಯೂ ಅಷ್ಟೇ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಕೃತಿ ಇದೂ ಅಷ್ಟೇ. 1950 ಅದಕ್ಕೂ ಮುಂಚಿನ ದಶಕದ ಚಿತ್ರಣವನ್ನ ಕೊಡುತ್ತೆ. ತುಂಬಾ ಒಳ್ಳೆಯ ಕಾದಂಬರಿ. ಸಮಯ ಆದಾಗ, ಬಿಡುವಾದಾಗ ಖಂಡಿತ ಓದಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇದುವರೆಗೂ ನಿಮ್ಮ ಜೊತೆಯಾಗಿದ್ದದ್ದು ನಾಗಶ್ರೀ. ಹೇಗನ್ನಿಸ್ತು ಕಾರ್ಯಕ್ರಮ ಮತ್ತು ಪ್ರಶ್ನೆಗಳು ಖಂಡಿತ ಮೆಸೇಜ್ ಮಾಡಿ ತಿಳಿಸಿ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ಎಂ ರೈಂಬೋದಲ್ಲಿ ಇದೀಗ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿ ವಾಗ್ದೇವಿ ವಿಲಾಸ್ ಇನ್ಸ್ಟಿಟ್ಯೂಷನ್ಸ್ನ ಚೇರ್ಮನ್ ಕೆ ಹರೀಶ್ ಅವರು ಇದ್ದಾರೆ. ಮೂಲತಃ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಷನ್ಸ್ನಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಪಡೆದುಕೊಂಡವರು. ಇಸ್ರೋದಲ್ಲಿ 18 ವರ್ಷಗಳ ಕಾಲ ವಿಜ್ಞಾನಿಯಾಗಿ ಸೇವೆ ಸಲ್ಲಿಸಿದ್ರು. ನಂತರ 2004ರಲ್ಲಿ ವಾಗ್ದೇವಿ ವಿಲಾಸ್ ಶಾಲೆ ಪ್ರಾರಂಭಿಸಿ ಇವತ್ತಿಗೆ 7 ಶಾಲೆಗಳು, 2 PU ಕಾಲೇಜಸ್ ಹಾಗೆ 1 ಪದವಿ ಕಾಲೇಜು ಇವರ ಸುಪರ್ದಿಯಲ್ಲಿ ಇದೆ. ಮಾರ್ಥಹಳ್ಳಿ ಹಾಗೆ ವರ್ತೂರಿನಲ್ಲಿ ಹಿಂದುಳಿದ ಹಾಗೆ ಆರ್ಥಿಕವಾಗಿ ತೊಂದರೆಯಲ್ಲಿರುವಂತಹ ಮಕ್ಕಳಿಗೆ ಉಚಿತ ಶಿಕ್ಷಣ ಶಾಲೆಗಳನ್ನು ನಡೆಸ್ತಾ ಇದ್ದಾರೆ. 800ಕ್ಕೂ ಹೆಚ್ಚು ಮಕ್ಕಳಿಗೆ ಅಲ್ಲಿ ಉಚಿತವಾಗಿ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಇದಲ್ಲದೆ ಅಪ್ಪಟ ಪರಿಸರ ಪ್ರೇಮಿಯಾಗಿ 3000ಕ್ಕೂ ಹೆಚ್ಚು ಸಸಿಗಳನ್ನು ನೆಟ್ಟಿದ್ದಾರೆ. ಇದಲ್ಲದೆ ಸೋಲಾರ್ ಗ್ರಿಡ್ನ ಅಳವಡಿಸಿ ಸರ್ಕಾರಕ್ಕೆ ವಿದ್ಯುತ್ ಅನ್ನು ಕೊಡ್ತಾ ಇದ್ದಾರೆ. ಹಾಗೆಯೇ ರೈನ್ ವಾಟರ್ ಹಾರ್ವೆಸ್ಟಿಂಗ್ನು ಕೂಡ ಇವರ ವಿದ್ಯಾಸಂಸ್ಥೆಗಳಲ್ಲಿ ಅಚ್ಚುಕಟ್ಟಾಗಿ ಅರೇಂಜ್ ಮಾಡಿದ್ದಾರೆ.

0: ಇದಲ್ಲದೆ ಇವರ ಸಾಧನೆಯನ್ನು ಗಮನಿಸಿ ಜಲಸಿರಿ ಅವಾರ್ಡ್, ವಿಶ್ವದರ್ಶನ ಅವಾರ್ಡ್, ಶ್ರೀಕೃಷ್ಣ ಗೀತಾನುಗ್ರಹ ಅವಾರ್ಡ್, ಹಾಗೇನೆ ಗ್ಲೋಬಲ್ ಅಚೀವರ್ ಅವಾರ್ಡ್, ಹೀಗೆ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳು ಕೂಡ ಸಂದಿದೆ. ಇವತ್ತು ಇವರು ನಮ್ಮ ಜೊತೆಯಾಗಿ ಸ್ಫೂರ್ತಿಧಾರೆಯ ಕಾರ್ಯಕ್ರಮದಲ್ಲಿ ಮಾತುಕತೆಗೆ ಜೊತೆಯಾಗ್ತಾ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ತೆ ಮ್ಯಾಮ್, ಧನ್ಯವಾದಗಳು.
0: ಮೊದಲಿಗೆ ನಿಮ್ಮ ಸಾಧನೆಗೆ ಅಭಿನಂದನೆಗಳು ಸರ್. ನನಗೆ ಹೇಳೋದಕ್ಕೇನೆ ಒಂದೂವರೆ ನಿಮಿಷ ಬೇಕಾಯ್ತು, ಆದ್ರೆ ಇನ್ನ ಹೇಳ್ತಾ ಹೋದ್ರೆ ಒಂದ್ ಇಡೀ ಗಂಟೆಯೂ ಸಾಕಾಗಲ್ಲ ಅಂತ ಅನ್ಸುತ್ತೆ. ಈ ಒಂದು ಯಾನ, ಈ ಒಂದು ಪ್ರಯಾಣ ಖಂಡಿತವಾಗ್ಲೂ ಕೂಡ ಹೂವಿನ ಹಾದಿ ಆಗಿರಲ್ಲ. ಸಾಕಷ್ಟು ಕಷ್ಟಗಳನ್ನು ದಾಟಿ ಬಂದಿರ್ತೀರಿ, ಹಲವಾರು ಸವಾಲು ಸಮಸ್ಯೆಗಳನ್ನು ಕೂಡ ನೋಡಿರ್ತೀರಿ, ಮತ್ತೆ ಒಟ್ಟಾರೆಯಾಗಿ ಈ ಒಂದು ಸ್ಥಿತಿಯಲ್ಲಿ ನಿಂತಾಗ, ಈ ಒಂದು ಸ್ಥಾನದಲ್ಲಿ ನಿಂತಾಗ ನಿಮಗೆ ಹೆಮ್ಮೆ ಅಂತ ಅನ್ಸುತ್ತಾ, ಸಂತೋಷ ಅಂತ ಅನ್ಸುತ್ತಾ, ಇದು ನಾನಾ ಅಂತ ಪ್ರಶ್ನೆ ಬರುತ್ತಾ?
1: ಖಂಡಿತವಾಗ್ಲು ಮೇಡಮ್. ಮನುಷ್ಯನಿಗೆ ಅವನ ಜೀವನಕ್ಕೆ ತಿರುವು ಕೊಡಬೇಕಾದ್ರೆ ಒಂದಷ್ಟು ಸ್ಫೂರ್ತಿ ಕೊಡುವಂಥ ಅಂಶಗಳಿರಬೇಕು. ನನಗೆ ಮೊದಲು ಸ್ಫೂರ್ತಿ ಅಂದರೆ ನನ್ನ ತಾಯಿ. ಅವರಿಗೆ ಪುಸ್ತಕದ ಹುಚ್ಚು, ಮನೆಯಲ್ಲಿ ನೂರಾರು ಪುಸ್ತಕಗಳಲ್ಲಿ ಇಟ್ಟಿದ್ರು, ವಾರಕ್ಕೊಂದು ಕಾದಂಬರಿ ಓದು ಮುಗಿಸೋರು, ವೃತ್ತಪತ್ರಿಕೆಗಳು, ತರಂಗ, ಸುಧಾ, ಮಯೂರ, ಹೀಗೆ ನಿಯತಕಾಲಿಕಗಳು. ಹೀಗೆ ನಾವು ಬಾಲ್ಯದಿಂದಲೇ ಒಂದು ಥರ ಅಕ್ಷರ ಪ್ರೇಮಿಗಳು ಅನ್ನೋ ಥರ ಬೆಳೆದ್ವಿ. ನಮ್ಮ ಮಾತೃಭಾಷೆ ಮುಂಚೆ ತೆಲುಗು ಅಂತೆ, ಆದರೆ ನಮ್ಮ ತೆಲುಗುನಲ್ಲೇ ಮಾತಾಡ್ತಿದ್ದೀನಿ ಅಂತ ನಮಗೆ ನರ್ಸರಿ ಟೀಚರ್ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನಮ್ಮ ತಾಯಿ ಕನ್ನಡದಲ್ಲಿ ಆವತ್ತಿಂದ ಮಾತಾಡಿಸೋದಕ್ಕೆ ಪ್ರಾರಂಭ ಆಗಿ ನನ್ನನ್ನು ಕನ್ನಡಿಗನನ್ನಾಗಿ ಮಾಡಿದ್ರು. ಎರಡನೇ ವಯಸ್ಸಲ್ಲಿದ್ದಾಗಲೇ ಅವರು ಕಾಗುಣಿತ ಎಲ್ಲ ಕಲಿಸಿ, ನನಗೆ ಗೊತ್ತಿರೋ ಹಾಗೆ ನಾನು ಪ್ರಜಾವಾಣಿ ಓದಬೇಕಾದ್ರೆ ಪ್ರಜಾ ಬಸವಣ್ಣ ವಾಣಿ ಅಂತ ನನ್ನ ಎರಡನೇ ವಯಸ್ಸಲ್ಲಿ ಓದಿದ್ನಂತೆ. ನಮ್ಮ ತಂದೆ ತಾಯಿ ನ್ಯೂಸ್ ಪೇಪರ್ ನನ್ನ ಕೈಯಲ್ಲಿ ಓದಿಸ್ತಾ ಇದ್ರು ಹೆಡ್ಲೈನ್ಸು. ಅಲ್ಲಿಂದ ಪ್ರಾರಂಭ ಆಗಿದ್ದು. ನಮ್ಮ ರಾಮಾಯಣ ಮಹಾಭಾರತದ ಏನು ಪುಸ್ತಕಗಳನ್ನು ಸಂಪೂರ್ಣ ಭಾರತ ದರ್ಶನ ಮುದ್ರಣಾಲಯ ಪ್ರಕಟಿಸಿದೆ. ನಮ್ಮ ತಾಯಿ ಅಷ್ಟೂ ಪ್ರತಿಗಳನ್ನು ಕೊಂಡು ಓದಿದ್ದಾರೆ, ನಮ್ಮ ಕೈಯಲ್ಲಿ ಓದಿಸಿದ್ದಾರೆ. ಸೊ ಹಾಗಾಗಿ ಈ ಪುಸ್ತಕ ಪ್ರೇಮ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ನಮ್ಮನ್ನು ವಿಚಾರಗಳ ಕಡೆಗೆ ಇಳಿತು. ಮತ್ತು ಕಾಲೇಜಲ್ಲಿ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಇಟ್ಟಂತಹ ಒಂದು ಸ್ಪರ್ಧೆಯಲ್ಲಿ ನನಗೆ ಪ್ರಥಮ ಬಹುಮಾನವಾಗಿ ಬದುಕಲು ಕಲಿಯಿರಿ ಪುಸ್ತಕ ಸ್ವಾಮಿ ಜಗದಾತ್ಮಾನಂದರು.
0: ಹೌದು,
1: ನನ್ನ ಬದುಕನ್ನು ಪರಿವರ್ತಿಸಿದ ಪುಸ್ತಕ ಅದು ಅಂತ ಹೇಳಬಹುದು. ಮತ್ತು ಬಾಲ್ಯದಿಂದೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ರಾಷ್ಟ್ರೀಯತೆಯ ವಿಚಾರಗಳ ಒಡನಾಟ ಮತ್ತು ದೇಶಭಕ್ತರ ಒಡನಾಟ, ಬಹುಶಃ ಇದೆಲ್ಲ ಕೂಡ ನನ್ನ ಜೀವನವನ್ನು ಪರಿವರ್ತನೆ ಮಾಡೋದಕ್ಕೆ ಕಾರಣ ಅಂತ ಅನ್ಸತ್ತೆ. ಮತ್ತು ಕಾಲೇಜು ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಾಸ ಆಂದೋಲನಕ್ಕೆ ನನ್ನನ್ನು ಬೆಂಗಳೂರು ಮಹಾನಗರದ ಪ್ರವರ್ತಕನನ್ನಾಗಿ ಮಾಡಿದರು. ಸೊ ಹಾಗಾಗಿ ಎಲ್ಲ ವಿಚಾರಗಳು ಎಲ್ಲೋ ಒಂದು ಕಡೆ ನನ್ನ ಏನು ಒಂದು ದಾಹ ಇತ್ತು. ನಮ್ಮ ಗುರುಗಳು ಹೇಳ್ತಾ ಇದ್ರು ಏನಂತಂದರೆ, ವಿವೇಕಾನಂದರ ಏನು ವಾಣಿ ಇದೆ, ಎಜುಕೇಷನ್ ಇಸ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ದಿ ಪರ್ಫೆಕ್ಷನ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇನ್ ಮ್ಯಾನ್ ಅಂತ. ಈಗ ನಾವೊಂದು ಮಾವಿನ ಸಸಿಯನ್ನು ನೆಟ್ಟಾಗ, ಬೀಜವನ್ನು ನೆಟ್ಟಾಗ, ಅದು ಮಾವಿನ ಗಿಡ ಹೇಗೆ ಬೆಳಿಬೇಕೋ ಅದು ಈಗಾಗಲೇ ಆ ಮಾವಿನ ಬೀಜದಲ್ಲಿದೆ. ಸೊ ಹಾಗಾಗಿ ಪ್ರತಿಯೊಬ್ಬರಲ್ಲೂ ಕೂಡ ತಾನು ಏನಾಗಬಲ್ಲೆ, ಏನಾಗಬಹುದು, ಏನಾಗಬೇಕು ಅನ್ನುವಂಥದ್ದು ಇದೆ. ಅದಕ್ಕೆ ಸೂಕ್ತವಾದಂತಹ ವಾತಾವರಣ ಒಂದು ನಿರ್ಮಾಣ ಆದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅಲ್ಪದಿಂದ ಅನಂತವನ್ನು ಸಾಧಿಸಬಲ್ಲ. ಸೊ ಹಾಗಾಗಿ ಇದಕ್ಕೆ ನನ್ನ ಗುರುಗಳು, ನನ್ನ ಬಾಲ್ಯದಲ್ಲಿ ನನ್ನ ತಂದೆ ತಾಯಿ, ಮತ್ತು ಆನಂತರ ನನಗೆ ಜೀವನದಲ್ಲಿ ನನ್ನ ಶಾಲೆಯಲ್ಲಿ ಕಾಲೇಜಲ್ಲಿ ಸಿಕ್ಕಂತಹ ಗುರುಗಳು, ಸ್ವಾಮಿ ಜಗದಾತ್ಮಾನಂದರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಾತಾವರಣ, ಮತ್ತು ಅಲ್ಲಿ ಸಿಕ್ಕಂತಹ ಮಹಾನ್ ವ್ಯಕ್ತಿಗಳು. ಹೀಗೆ ಜೀವನದಲ್ಲಿ ಒಂದು ಉದ್ದೇಶ ಇರಬೇಕು. ದೇರ್ ಶುಡ್ ಬಿ ಅ ಪರ್ಪಸ್ ಫಾರ್ ದಿ ಲೈಫ್. ದಿ ಬಿಗ್ಗರ್ ಪರ್ಪಸ್ ಇನ್ ಲೈಫ್ ವಿಲ್ ಮೇಕ್ ಯು ಬಿಗ್ಗರ್ ದ್ಯಾನ್ ವಾಟ್ ಯು ಆರ್ ಟುಡೇ ಅನ್ನುವಂಥದ್ದನ್ನು ನನಗೆ ಜೀವನದಲ್ಲಿ ಅದು ಕಲಿಸ್ಕೊಡ್ತು.
0: ನಿಜಕ್ಕೂ ಮೊದಲ ಮಾತುಗಳೇ ಎಷ್ಟು ಸ್ಫೂರ್ತಿದಾಯಕವಾಗಿದೆ ಅಂತಂದ್ರೆ, ಒಂದು ಇಡೀ ಗಂಟೆ ಎಷ್ಟು ಚೆನ್ನಾಗಿರಬಹುದು ಅನ್ನುವಂತಹ ಒಂದು ಝಲಕನ ನಮ್ಗೆ ಈಗಾಗಲೇ ಕೊಟ್ಟಿದೆ ಸರ್. ಮಾತನ್ನ ಮುಂದುವರಿಸ್ತೀವಿ ಒಂದು ಹಾಡಿನ ನಂತರ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ವಾಗ್ದೇವಿ ವಿಲಾಸ್ ಇನ್ಸ್ಟಿಟ್ಯೂಷನ್ಸ್ನ ಚೇರ್ಮನ್ ಕೆ ಹರೀಶ್ ಅವರೊಂದಿಗಿನ ಮಾತುಕತೆಯನ್ನ. ನಿಮ್ಮಲ್ಲೂ ಕೂಡ ಪ್ರಶ್ನೆಗಳಿರಬಹುದು, ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕೂ ಕೂಡ ಸ್ವಾಗತ. ಸಂದೇಶ ಕಳಿಸಿ 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

0: ಆಕಾಶವಾಣಿ ಎಫ್ಎಂ ರೈಂಬೋ ಕೇಳ್ತಾ ಇದ್ದೀರಿ. ವಾಗ್ದೇವಿ ವಿಲಾಸ್ ಇನ್ಸ್ಟಿಟ್ಯೂಷನ್ಸ್ನ ಚೇರ್ಮನ್ ಕೆ ಹರೀಶ್ ಅವರೊಂದಿಗಿನ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೀವಿ. ಸರ್, ನೀವು ಹೇಳಿದ್ರಿ ತುಂಬ ಕೆಲವು ಶಬ್ದಗಳಲ್ಲೇ ತಿಳಿಸ್ಕೊಟ್ರಿ, ಹೇಗಿತ್ತು ನಿಮ್ಮ ಸಮೃದ್ಧವಾದಂತಹ ಬಾಲ್ಯ, ಅದಾದ ನಂತರ ತುಂಬ ಸುಸಂಸ್ಕೃತವಾದಂತಹ ಪುಸ್ತಕಗಳ ಓದು, ಮತ್ತೆ ಸಿಕ್ಕಂತಹ ಜನರು, ಒಡನಾಟ, ಪ್ರತಿಯೊಂದರಿಂದಲೂ ಕೂಡ ನೀವು ಕಲಿತಾನೆ ಬಂದ್ರಿ. ಮತ್ತೆ ಇಸ್ರೋದಲ್ಲಿ ವಿಜ್ಞಾನಿಯಾಗಿ 18 ವರ್ಷಗಳ ಕಾಲ ಕೆಲಸ ಮಾಡಿ ನಂತರ ಶಿಕ್ಷಣ ಕ್ಷೇತ್ರದ ಕಡೆ ಮುಖ ಮಾಡಿದ್ರಿ. ಶಿಕ್ಷಣ ಕ್ಷೇತ್ರದ ಒಂದು ಸವಾಲುಗಳು ಹಾಗೆಯೇ ಸಮಸ್ಯೆಗಳು ಪ್ರತಿಯೊಂದನ್ನು ಕೂಡ ನಿಮ್ಮದೇ ರೀತಿಯಲ್ಲಿ ನೀವು ಟ್ಯಾಕಲ್ ಮಾಡಿದ್ದೀರಿ, ಮತ್ತೆ ಯಶಸ್ವಿಯಾಗಿ ಇದೀಗ 7 ಶಾಲೆಗಳು ಹಾಗೆ 2 ಕಾಲೇಜು 1 ಪದವಿ ಕಾಲೇಜ್ನ ನಡೆಸ್ಕೊಂಡು ಬರ್ತಾ ಇದ್ದೀರಿ. ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಇಂಥದ್ದೊಂದು ಕ್ರಾಂತಿಯನ್ನು ಮಾಡಬೇಕು ಅಂತ ಅನಿಸಿದ್ದು ಹೇಗೆ, ಮತ್ತೆ ಆ ಜರ್ನಿ ಹೇಗಿತ್ತು?
1: ಮೇಡಮ್, ನಾನು ಇಸ್ರೋದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಾನು ನಿಮಗೆ ಈಗಾಗಲೇ ಹೇಳಿದಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೇವಾ ವಿಭಾಗ ಇದೆ, ಸೇವಾ ಭಾರತಿ ಅಂತ. ಆ ಸೇವಾ ಭಾರತಿಯಿಂದ ನಾವು ವೃಕ್ಷ ಸಹಸ್ರ ಯೋಜನೆ ಅಂತ ಇತ್ತು, ಅಂದರೆ 1000 ವೃಕ್ಷಗಳನ್ನು ಬೇರೆ ಬೇರೆ ಬಡಾವಣೆಗಳಲ್ಲಿ ನೆಡುವಂಥದ್ದು. ಮತ್ತು ಉಚಿತ ಶಿಕ್ಷಣ, ಅಂದರೆ ಯಾರು ನಮ್ಮ ಟ್ಯೂಷನ್ ತರಗತಿಗಳು ಹೈಸ್ಕೂಲ್ ಮತ್ತು ಪಿ ಯು ಸಿಯವ್ರಿಗೆ ಯಾರಿಗೆ ಪಠ್ಯಗಳು ಕಷ್ಟ ಆಗ್ತಾ ಇತ್ತು ಅವ್ರಿಗೆ ಫ್ರೀ ಟ್ಯೂಷನ್ ಕ್ಲಾಸಸ್ ನಡೆಸ್ತಾ ಇದ್ವಿ, ಸೇವಾ ಭಾರತಿ ಟ್ಯೂಷನ್ ತರಗತಿಗಳು ಅಂತ. ಸೊ ಹೀಗೆ ನಾನು ಇಸ್ರೋದಲ್ಲಿ ಕೆಲಸದಲ್ಲಿದ್ದಾಗಲೇ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ದೆ. ಆ ಸೇವಾ ಭಾರತಿಯಲ್ಲಿದ್ದಾಗ 8-9

ಅವನು ಆರು ವಯಸ್ಸು ಅವನಿಗಾಗ. ನಾವು ಶೃಂಗೇರಿ ಶಾರದಾಂಬಾ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕುಂಕುಮ ಪ್ರಸಾದವನ್ನು ತಂದು ಅವನಿಗೆ ಇಟ್ಟು ಕಳಿಸಿದ್ವಿ. ಅವನು ಹೋಗುವಂಥ ಒಂದು ಕಾನ್ವೆಂಟ್ ಶಾಲೆಯಲ್ಲಿ ಅದನ್ನು ಅಳಿಸ್ಬಿಟ್ರೆ ಆಗ ಇಲ್ಲ ಇದೆಲ್ಲ ಇಟ್ಕೊಂಡು ಬರೋ ಹಾಗಿಲ್ಲ ಅಂತ. ಅವನು ಹತ್ಕೊಂಡು ಮನೆಗೆ ಬಂದ, ನಾಳೆಯಿಂದ ನಾನು ಶಾಲೆಗೆ ಹೋಗಲ್ಲ ಅಂತ. ಸರಿ, ನಾನು ಈ ಥರ ಅಳ್ತಾ ಇದ್ದೇನಲ್ಲ ಅಂತ ನಾನು ಶಾಲೆಗೆ ಹೋಗಿ ಕೇಳಿದೆ, ನೀವೇನು ಕಳಿಸಿದ್ರಿ, ನೀವು ಡೈರಿ ನೋಟ್ ಕಳಿಸ್ಬೋದಾಗಿತ್ತು, ನಾವೇನು ದಿನ ಇಟ್ಟು ಕಳಿಸಲ್ವಲ್ಲ ಅಂತ. ಇಲ್ಲ ಇಲ್ಲ, ನೀವು ಅದೆಲ್ಲ ಆಗೆಲ್ಲ ಇಟ್ಟು ಕಳಿಸೋ ಹಾಗಿಲ್ಲ ಅಂತ ಸ್ವಲ್ಪ ಆಕೆ ವೈಸ್ ಪ್ರಿನ್ಸಿಪಾಲು, ಆಕೆ ಅಲ್ಲೇ ನನ್ನಾಗಿದ್ದರು, ಸ್ವಲ್ಪ ಸ್ಟ್ರಿಕ್ಟಾಗಿ ಹೇಳಿದ್ರು. ನಾನು ಹೇಳಿದೆ, ಇಲ್ಲ ಮೇಡಮ್, ನೀವು ಆ ಥರ ಸ್ಟ್ರಿಕ್ಟಾಗಿ ಹೇಳಿ ಬೆಳೆಯೋ ಮಗನ ಸಣ್ಣ ಮಕ್ಕಳನ್ನು ಆ ಥರ ಗದರಬಾರ್ದು. ನೋಡಿ, ಅವನು ನಾಳೆಯಿಂದ ಶಾಲೆಗೆ ಬರಲ್ಲ ಅಂತ ಇದ್ದಾನೆ. ಇಲ್ಲ, ನೀವು ಅದನ್ನೆಲ್ಲನೂ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು ಅಂತಂದರು. ನಾನು ಹೇಳಿದೆ, ನೋಡಿ, ನೀವು ಶಿಕ್ಷಣದ ನೆಪದಲ್ಲಿ ನಮ್ಮ ಸಂಸ್ಕೃತಿಯಿಂದ ನಮ್ಮ ಮಕ್ಕಳನ್ನು ದೂರ ಮಾಡೋದು ಸರಿ ಇಲ್ಲ. ಇನ್ ದಿ ನೇಮ್ ಆಫ್ ಎಜುಕೇಷನ್ ಯು ಕೆನಾಟ್ ಡಿರೂಟ್ ಅವರ್ ಚಿಲ್ಡ್ರನ್ ಫ್ರಮ್ ಅವರ್ ಕಲ್ಚರ್. ಹಾಗಾಗಿ ನಾವು ದಿನ ಇಟ್ಟು ಕಳಿಸ್ತಾ ಇರಲಿಲ್ಲ, ಶೃಂಗೇರಿಗೆ ಹೋಗಿದ್ವಿ, ವಿದ್ಯಾ ಆದಿದೇವತೆ ನಾವು ಇಟ್ಟು ಕಳಿಸಿದ್ದೀವಿ ಅಂತ. ಸರಿ, ನಾನು ಅದನ್ನು ಡಿಸ್ಪ್ಯೂಟ್ ಮಾಡಿದಾಗ ಆಕೆ ಗ್ರೇ ಕಲರ್ ಗೌನ್ ಹಾಕ್ಕೊಂಡಿದ್ರು, ಪಕ್ಕದ ಕ್ಲಾಸ್ ಟೀಚರು ಸೀರೆ ಹಾಕ್ಕೊಂಡಿದ್ರು. ನೋಡಿ, ಅವರು ಸೀರೆ ಹಾಕ್ಕೊಂಡಿದ್ದಾರೆ, ಅದು ಅವ್ರ ಸ್ವಾತಂತ್ರ್ಯ. ನೀವು ಗೌನ್ ಹಾಕ್ಕೊಂಡಿದ್ರಿ, ಇದು ನಿಮ್ಮ ಸ್ವಾತಂತ್ರ್ಯ. ಇದು ಕುಂಕುಮ ಇಟ್ಕೊಂಡಿದ್ವಿ, ನಮ್ಮ ಸ್ವಾತಂತ್ರ್ಯ. ನಿಮ್ಮ ಸ್ವಾತಂತ್ರ್ಯಕ್ಕೆ ನಾವು ಅಡ್ಡಿ ಬಂದಿಲ್ಲ, ನಮ್ಮ ಸ್ವಾತಂತ್ರ್ಯಕ್ಕೆ ನೀವು ಅಡ್ಡಿ ಬರಬೇಡಿ ಅಂತಂದೆ. ಯು ಕ್ಯಾನಾಟ್ ಟಾಕ್ ಆಲ್ ದೋಸ್ ಥಿಂಗ್ಸ್, ವಿ ನೆವರ್ ಆಸ್ಕ್ಡ್ ಯು ಟು ಪುಟ್ ಯುವರ್ ಚೈಲ್ಡ್ ಇನ್ ಅವರ್ ಸ್ಕೂಲ್ ಅಂತ. ನಿಮ್ಮ ಮಗು ನಮ್ಮ ಸ್ಕೂಲಲ್ಲಿ ಹಾಕಬೇಕು ಅಂತ ನಾವೇನು ಹೇಳಿಲ್ವಲ್ಲ ಅಂತ. ಆವಾಗ ನನಗೆಲ್ಲೋ ಒಂದು ಕಡೆ ಅಂತಃಪ್ರಜ್ಞೆ ಅನ್ನೋವಂಥದ್ದು ಒಂದು ಸ್ವಲ್ಪ ಚುಚ್ಚಿತು. ಇಲ್ಲ, ನಮ್ಮ ಶಾಲೆಗಳು, ನಮ್ಮ ದೇಶದಲ್ಲೇ ನಮ್ಮ ಸಂಸ್ಕೃತಿ ಪರಂಪರೆಗಳನ್ನು ನಾವು ಅಳವಡಿಸ್ಕೊಳ್ಳೋಕ್ಕಾಗದೇ ಇದ್ದರೆ, ಶಿಕ್ಷಣದ ನೆಪದಲ್ಲಿ ನಮ್ಮ ಮಕ್ಕಳನ್ನು ಆಧುನಿಕತೆಗೆ ಇಳಿಯುವಂಥದ್ದು ಅಥವಾ ನಮ್ಮ ಬೇರೆಗಳಿಂದ ನಮ್ಮನ್ನು ದೂರ ಮಾಡುವಂಥದ್ದು ಎಲ್ಲೋ ಒಂದು ಕಡೆ ಇದೆಲ್ಲ ಒಂದು ರೀತಿ ಗೊತ್ತಾಗದೆ ಮಕ್ಕಳಲ್ಲಿ ಬೆರೆಸ್ತಾ ಇರುವಂಥ ವಿಷ. ಇದಕ್ಕೆ ಪರಿಹಾರಕ್ಕೆ ಏನಾದರೂ ಮಾಡಬೇಕು ಅಂತ ಅವತ್ತಿಂದ ಅಂದ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗ ನಾನು ಇಸ್ರೋದಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ನಿಜ. ಅವಾಗ ಇನ್ನೂ ಫೋರ್ತ್ ಪೇ ಕಮಿಷನ್ ಕೂಡ ಬರ್ತಾ ಇರಲಿಲ್ಲ, ಬಂದಿರಲಿಲ್ಲ, ಆಗಷ್ಟೇ ಬಂದಿತ್ತು. ನಮಗೆ ಬರೋವಂಥ ಸಂಬಳ ಏನಿದ್ರೂ ನಮ್ಮ ಮನೆ ನಮಗೆ ಖರ್ಚಿಗೆ ಅಷ್ಟು ಸಾಲ್ತೆ ಹೊರತು ಅದಕ್ಕಿಂತ ಮುಂಚೆ ಇನ್ನೇನು ಯೋಚನೆ ಮಾಡೋದಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಆವಾಗ ನಾನು ಅಂದ್ಕೊಂಡೆ, ಇಲ್ಲ, ನಾನು ಸಿರಿವಂತನಾಗಬೇಕು, ನಾನು ನನ್ನದೇ ಶಾಲೆಗಳನ್ನು ಪ್ರಾರಂಭ ಮಾಡಬೇಕು ಅಂತ. ಆವಾಗ ನನಗೆ ನನ್ನ ಹೈಸ್ಕೂಲ್ ದಿನಗಳಲ್ಲಿ, ಕಾಲೇಜ್ ದಿನಗಳಲ್ಲಿ ಓದಿದ್ದ ಕಾದಂಬರಿ ಜ್ಞಾಪಕ ಬಂತು, ದುಡ್ಡು ದುಡ್ಡು ಅಂತ, ಎಂಡಮೂರಿ ವೀರೇಂದ್ರನಾಥ್ ಅವ್ರದ್ದು. ನಾವು ನಮ್ಮ ಮನೆಯಲ್ಲಿ ಆವಾಗ ತರಂಗ ಓದೋದಕ್ಕೆ ಪೈಪೋಟಿ, ನನಗೆ ನನ್ನ ಅಕ್ಕಂದರಿಗೆ. ಮಂಗಳವಾರ ಬೆಳಗ್ಗೆ ಬಂದರೆ 5:30-6 ಗಂಟೆಗೆ ಪೇಪರ್ ಬಂದರೆ ಫಸ್ಟು ತರಂಗ ಕಿತ್ಕೊಂಡು ತುಳಸಿದಳ ಕಾದಂಬರಿ ಇರ್ಬೋದು, ದುಡ್ಡು ದುಡ್ಡು ಆಗಿರ್ಬೋದು, ಬೆಳದಿಂಗಳ ಬಾಲೆ ಆಗಿರ್ಬೋದು, ಹೀಗೆ ಆ ಕಾದಂಬರಿ ಓದೋ ಹುಚ್ಚು. ಆವಾಗ ನನಗೆ ಆ ದುಡ್ಡು ದುಡ್ಡು ಕಾದಂಬರಿನಲ್ಲಿ ಅದರ ನಾಯಕ, ಕಥಾನಾಯಕ ಸಾಮಾನ್ಯ ವ್ಯಕ್ತಿ, ಅವನಿಗೆ ಈ ರೀತಿ ಬಿಸ್ನೆಸ್ ಮಾಡಬೇಕು ಅಂತ ಅನ್ಸುತ್ತೆ, ಎಲ್ಲ ಅವಮಾನ ಆಗಿರುತ್ತೆ. ಅವನು ಒಂದು ಪಾರ್ಕಲ್ಲಿ ಕೂತಿರ್ತಾನೆ, ಯಾರೋ ಮಾರೋದಕ್ಕೆ ಕಡಲೆಕಾಯಿ ತೊಗೊಂಬರ್ತಾರೆ, ಇಲ್ಲಿ ಲಾಲ್ಬಾಗ್ ಪಕ್ಕದಲ್ಲೇ ಕಬ್ಬನ್ ಪಾರ್ಕ್ ಇದೆಯಲ್ಲ, ಹಾಗೆ ಕಡಲೆಕಾಯಿ ತಿಂತ ತಿಂತ ನಾನೇನಾದ್ರೂ ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿ ಮಾಡಿ ಅಂದ್ಕೊಳ್ತಾನೆ, ಇಲ್ಲ, ನಾನು ಹೋಗಿ ಇನ್ಯಾರನೋ ಐಡಿಯಾ ಕೇಳೋಕ್ಕಾಗಲ್ಲ, ನನ್ನ ಹತ್ರ ಈಗ ಒಂದು 10 ರೂಪಾಯಿ ಇದೆ, ಇದನ್ನೇ ಮೂಲ ಬಂಡವಾಳ ಮಾಡಿಕೊಂಡು ಅವನೇನು ಮಾಡ್ತಾನೆ, ಒಂದು ಕಡಲೆಕಾಯಿ 1 ಕೆಜಿ 2 ಕೆಜಿ ಅಷ್ಟೊಂಡು ಅದನ್ನು ಹುರಿದು ಇವನು ಹೇಗೆ ಮಾರ್ತಾ ಇದ್ನೋ ಅದೇ ಥರ ಮಾರದಿಂದ ಅವನು ಮಾರೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಆ 10 ರೂಪಾಯಿ ಅದನ್ನು ರೀಟೈಲಲ್ಲಿ ಮಾರಿದಾಗ ಒಂದು 20-25 ರೂಪಾಯಿ ಆಗುತ್ತೆ, ಮತ್ತೆ ಅದನ್ನು ಬಂಡವಾಳ ಹಾಕ್ತಾನೆ, ಹಾಗೇ ಬೆಳೀತಾ ಹೋಗಿ ಆಮೇಲೆ ಫುಡ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿಬಿಡ್ತಾನೆ, ಬಹಳ ಎತ್ತರಕ್ಕೆ ಬೆಳೀತಾನೆ, ಎಕ್ಸ್ಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಯಾವುದೋ ಒಂದು ತಪ್ಪು ಮಾಡಿ ಮತ್ತೆ ಪಾತಾಳಕ್ಕೆ ಬೀಳ್ತಾನೆ. ಆವಾಗ ಮತ್ತೆ ಆತ್ಮಾವಲೋಕನ ಮಾಡಿಕೊಂಡು ಮತ್ತೆ ಎತ್ತರಕ್ಕೆ ಬೆಳೀತಾನೆ, ದೊಡ್ಡ ಸಂಸ್ಥಾಪ ಆಗುತ್ತಾನೆ, ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆಗ್ತಾನೆ. ಅದು ಕಥೆನೇ ಆಗಿದ್ರು, ಕಲ್ಪನೆಯೇ ಆಗಿದ್ರು, ಒಬ್ಬ ಮಹಾನ್ ಭಾವ ಹೇಳಿದ್ದಾನೆ, ಯಾವುದು ಸಾಧ್ಯತೆ ಇದೆಯೋ ಅದು ಮಾತ್ರನೇ ನಿನ್ನ ಮನಸ್ಸಿನಲ್ಲಿ ಕನಸಾಗಿ ಆಗೋದು ಬರೋದಕ್ಕೆ ಸಾಧ್ಯ ಅಂತ. ಇವನ್ ಎ ಡ್ರೀಮ್ ಈಸ್ ಎ ಡಿಸ್ಟೆಂಟ್ ಪಾಸಿಬಿಲಿಟಿ, ಒಂದು ವಾಕ್ಯ ಒಬ್ಬ ಮಹಾನ್ ವ್ಯಕ್ತಿ ಹೇಳಿರುವಂಥದ್ದು. ಸೊ ಹಾಗಾಗಿ ಐ ಸ್ಟಾರ್ಟೆಡ್ ಥಿಂಕಿಂಗ್ ಅಬೌಟ್ ದ್ಯಾಟ್. ಮತ್ತು ನಾನು ನಿಮಗೆ ಹೇಳಿದೆ, ನನಗೆ ಬಂದಂತಹ ಬಹುಮಾನ ಬದುಕಲು ಕಲಿಯಿರಿ, ಅದರ ಮೊದಲ ಅಧ್ಯಾಯನೇ ಪ್ರಯತ್ನದಿಂದ ಪರಮಾರ್ಥ ಅಂತ. ಸ್ವಾಮಿ ಜಗದಾತ್ಮಾನಂದರು ಅನಂತವಾದಂಥ ಉದಾಹರಣೆಗಳನ್ನು, ಅಂದರೆ ಸಾಮಾನ್ಯರಾಗಿ ಹುಟ್ಟಿದ್ರೂ ಕೂಡ ಅಸಾಮಾನ್ಯರಾಗಿ ಬೆಳೆದಂತಹ ಮಹಾನ್ ಸಾಧಕರ ಪಟ್ಟಿ ಕೊಡ್ತಾ ಹೋಗ್ತಾರೆ. ಡೆಮಾಸ್ತನೀಸ್ ಅಂತ ಒಬ್ಬ ಉಗ್ಗುಲ್ ರೋಗ ಇರೋಂಥ ವ್ಯಕ್ತಿ, ಅವನು ನೋಡಿ ಎಲ್ಲರೂ ನಗ್ತಾ ಇರ್ತಾರೆ, ಆ ಸ್ಟ್ಯಾಮರಿಂಗ್ ಅಂತ ಏನು ಹೇಳ್ತೀವಿ, ಅವನು ಮಹಾನ್ ವಾಗ್ಮಿ ಆಗ್ತಾನೆ, ಎಲ್ಲರೂ ನಗ್ತಾ, ಯಾರು ನಗ್ತಾ ಇದ್ದಾರೋ, ಮ್ಯಾಸಿವ್ ಸಕ್ಸಸ್ ಈಸ್ ದಿ ಬೆಸ್ಟ್ ರಿವೆಂಜ್ ಅಂತ ಒಂದು ವಾಕ್ಯ ಇದೆ, ನಾನು ಇದೆಲ್ಲನೂ ಮೀರಿ ಬೆಳಿಬೇಕು ಅಂತ. ಸೊ ಆ ಡೆಮಾಸ್ತನೀಸ್ ಆಗಿರ್ಬೋದು, 300 ಭಾಷೆಗಳನ್ನು ಬಳಲಂಥ ಡಾಕ್ಟರ್ ಹೆರಾಲ್ಡ್ ಸ್ರೂಸ್ ಅವರು ಆಗಿರ್ಬೋದು, ಹೀಗೆ ಅನಂತವಾದ ಉದಾಹರಣೆ ಕೊಡ್ತಾ ಕೊಡ್ತಾ ಅವ್ರು ಹೇಳ್ತಾರೆ, ನೀನು ಏನು ಅಂದ್ಕೊಳ್ತೀಯೋ ಅದಾಗ್ತೀಯ, ಹಂಬಲದ ಬೆಂಬಲ ನಿನಗಿರ್ಬೇಕು.

0: ಯುವರ್ ಆಸ್ಪಿರೇಷನ್ಸ್ ಆರ್ ಯುವರ್ ಪಾಸಿಬಿಲಿಟೀಸ್. ಸೊ ಅದನ್ನು ನೋಡಿದಾಗ ನಾನು ಅಂದ್ಕೊಂಡೆ, ನೋ ನೋ ಐ ಶುಡ್ ಡೂ ಸಮ್ಥಿಂಗ್. ಏನು ಮಾಡೋದು? ಆವಾಗ ಇನ್ನೊಂದು ಕಡೆ ವಾಕ್ಯ ನೋಡಿದೆ, ನೀನು ಏನೇ ಮಾಡಬೇಕಾದ್ರೂ ನಿನ್ನ ಕೈಲಿ ಆ ಸಂದರ್ಭದಲ್ಲಿ ಏನಿದೆಯೋ, ನಿನ್ನ ಕೈಲಿ ಆಗಿ ಏನಾಗುತ್ತೋ, ಸ್ಟಾರ್ಟ್ ಫ್ರಮ್ ವೇರ್ ಯು ಆರ್, ಡೂ ವಾಟ್ ಯು ಕ್ಯಾನ್ ಅಂತ. ಎಲ್ಲಿದ್ದೀನೋ ಅಲ್ಲಿಂದೇ ಪ್ರಾರಂಭ ಮಾಡಬೇಕು. ನಾನು ಇಸ್ರೋದಲ್ಲಿದ್ದೆ, ಆವಾಗ ಬೇರೆ ಬೇರೆ ಲೋನುಗಳು ಸಿಗ್ತಾ ಇತ್ತು. ಹಾಗಾಗಿ ಆ ಲೋನನ್ನು ತೊಗೊಂಡು ವಿ ಸಿ ಪಿ ಮಿಷನ್ಗಳು ತೊಗೊಂಡೆ, ವಿ ಸಿ ಪಿ ವಿ ಸಿ ಆರ್ ಹೈರಿಂಗ್ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೇ ಮುಂದೆ ನಮ್ಮ ಇಸ್ರೋದವರಿಗೆ ಸೊಸೈಟಿನಲ್ಲಿ ಇನ್ವಾಲ್ವ್ ಆಗಿ ಅಲ್ಲಿ ಸೈಟ್ಗಳೆಲ್ಲ ಕೊಡುವಂಥ ಪ್ರಸಂಗ ಬಂತು. ಆವಾಗ ಜಮೀನುಗಳು ಡೀಲ್ ಮಾಡುವಂಥದ್ದು, ಇಸ್ರೋ ಲೇಔಟ್ಗೆ ಜಮೀನು ಹುಡುಕುವಂಥದ್ದು, ನಮ್ಮ ಸ್ನೇಹಿತರಿಗೆಲ್ಲ ಕೂಡ ಜಮೀನು ಹುಡುಕಿ ಅಲ್ಲಿ ಲೇಔಟ್ ಮಾಡಿಕೊಡುವಂಥದ್ದು. ಹಾಗೆ ವಿತೌಟ್ ಮೈ ನಾಲೆಡ್ಜ್ ಐ ಎಂಟರ್ಡ್ ಇನ್ ಟು ದಿ ಲ್ಯಾಂಡ್ ಡೆವಲಪ್ಮೆಂಟ್ ಥ್ರೂ ಇಸ್ರೋ ಸೊಸೈಟಿ ಆ್ಯಂಡ್ ಅದರ್ ಫ್ರೆಂಡ್ಸ್. ಹಾಗಾಗಿ ಅದರಲ್ಲೇ ಮುಂದುವರಿತಾ ಹೋಗ್ತು. ಅದಾದಮೇಲೆ ನಾನು ಯಾವಾಗ ನಮ್ಮ ಲೇಔಟ್ ಮಾಡೋದಕ್ಕೆ ಅಂತಲೇ ಮಾರಥಳ್ಳಿ ನಮ್ಮ ಹಳೆ ಏರ್ಪೋರ್ಟ್ ಹತ್ರ ಒಂದು 8 ಎಕರೆ ಜಾಗ ತೊಗೊಂಡಿದ್ದೆ. ಆವಾಗ ಅನ್ನಿಸ್ತು, ಇಲ್ಲ ಇಲ್ಲ, ನನಗೆ ಆಲ್ರೆಡಿ ಇಸ್ರೋದಲ್ಲಿ 17.5 ವರ್ಷ ಆಗಿದೆ, 18ನೇ ವರ್ಷ ಈಗ. ನನ್ನ ಕನಸು ಏನಿತ್ತು, ನಾನೊಂದು ಶಾಲೆಯನ್ನು ಪ್ರಾರಂಭ ಮಾಡಬೇಕು ಅಂತ. ಹಾಗಾಗಿ ಈ ಜಾಗವನ್ನು ನಾನು ಲೇಔಟ್ ಮಾಡೋದು ಬೇಡ, ಲೆಟ್ ಮೀ ಸ್ಟಾರ್ಟ್ ವಾಗ್ದೇವಿ ವಿಲಾಸ್ ಸ್ಕೂಲ್ ಹಿಯರ್ ಅಂತ ಹೇಳಿ, ಆ ವಾಗ್ದೇವಿ ಅನ್ನೋ ಹೆಸರನ್ನು ಕೂಡ ನಾವೇನಕ್ಕೆ ತೆಗೆದುಕೊಂಡ್ವಿ ಅಂತಂದರೆ ವಿದ್ಯಾದಿ ದೇವತೆ. ಅವಾಗೆಲ್ಲ ಕಾನ್ವೆಂಟ್ ಶಾಲೆಗಳ ಹೆಸರಿಗೆ ಸ್ವಲ್ಪ ದುಂಬಾಲು ಬಿಡೋರು ಜನ. ನಾನು ಹೇಳಿದೆ, ಯಾರು ನಮ್ಮ ಸಂಸ್ಕೃತಿಯನ್ನು ಬಯಸಿ ಇಷ್ಟಪಟ್ಟು ಬರ್ತಾರೋ ಅಂಥವ್ರು ಬರಲಿ ಅಂತ ಹೇಳಿ ಅತ್ಯಂತ ಶಾಸ್ತ್ರೀಯವಾದಂಥ ಹೆಸರು ವಾಗ್ದೇವಿ. ವಾಗ್ದೇವಿಯ ವಿಲಾಸ ಅಂದರೆ ಶಿ ಈಸ್ ಇನ್ ಗ್ಲೋರಿ. ಸೊ ಹಾಗಾಗಿ ಶತಾವಧಾನಿ ಗಣೇಶ್ ಅವರು ನಮ್ಮ ಆತ್ಮೀಯರು, ನಮ್ಮ ಹಿತಚಿಂತಕರು ಮತ್ತು ಮಾರ್ಗದರ್ಶಿಗಳು, ಅವರು ಒಂದು ಕಡೆ ಬರೆದಿದ್ದಾರೆ ನಮ್ಮ ಶಾಲೆ ಬಗ್ಗೆ. ವಾಗ್ದೇವಿ ವಿಲಾಸ, ಹರೀಶ್ ಅವರೇ, ಇದು ವಾಗ್ದೇವಿಯ ವಿಲಾಸವೂ ಹೌದು, ವಾಗ್ದೇವಿಯ ವಿಳಾಸವೂ ಹೌದು ಅಂತ. ಸೊ ಹಾಗೆ ಪ್ರಾರಂಭ ಮಾಡಿದಂತಹ ಮೊದಲನೇ ಶಾಲೆ ಅದು. ಹಾಗೆ ದೇವರ ಅನುಗ್ರಹದಿಂದ, ನಮ್ಮ ಪ್ರಯತ್ನಗಳಿಂದ ಇವತ್ತು ಒಟ್ಟು 9 ಶಾಲೆಗಳಾಗಿದೆ. 7 CBSE ಶಾಲೆಗಳಲ್ಲದೆ ಇನ್ನೂ 2 CBSE ಶಾಲೆಗಳಲ್ಲಿ, ನೀವು ಪ್ರಾರಂಭದಲ್ಲಿ ಹೇಳಿದ ಹಾಗೆ
1: 800 ಮಕ್ಕಳು,
0: 2 ಶಾಲೆಗಳು CBSE ಶಾಲೆಗಳು. ಇಟ್ ಈಸ್ 100% ಫ್ರೀ ಫಾರ್ ದಿ ಅಂಡರ್ ಪ್ರಿವಿಲೇಜ್ಡ್. ಅತ್ಯಂತ ಪ್ರತಿಭಾನ್ವಿತ ಬಡ ಮಕ್ಕಳಿಗೆ 100ಕ್ಕೆ 100 ಉಚಿತ ಶಿಕ್ಷಣ. ಅವರು ಪಾಪ ತರಕಾರಿ ಮಾರುವಂಥವ್ರಾಗಿರ್ಬೋದು, ಆಟೋ ಡ್ರೈವರ್ಸ್ ಆಗಿರಬಹುದು, ಯಾವುದೇ ಆರ್ಥಿಕ ಬಡತನದ ಹಿನ್ನೆಲೆ ಇರುವಂಥ ಮಕ್ಕಳು. ನಮ್ಮಲ್ಲಿ ಬಡತನ ಇರಬಹುದು, ಆದರೆ ಪ್ರತಿಭೆಗೆ ಕೊರತೆ ಇಲ್ಲ. ಬಹಳಷ್ಟು ಸಲ ಯಾರಿಗೆ ಬಡತನ ಇದೆಯೋ ಅಥವಾ ಬಡತನದ ರುಚಿ ನೋಡಿದಿರೋ ಬಾಲ್ಯದಲ್ಲಿ, ಅವರಿಗೆ ಹೆಚ್ಚು ಛಲ ಇರುತ್ತೆ ನನ್ನ ಜೀವನದಲ್ಲಿ ಮೇಲೆ ಬರಬೇಕು.
1: ನಿಜ.
0: ಹಾಗಾಗಿ ನಮ್ಮ ಮಾರತ್ಹಳ್ಳಿ ಶಾಲೆಗೆ 10 ವರ್ಷ ಆದಂಥ ಸಂದರ್ಭದಲ್ಲಿ, ಆ ದಶಮಾನೋತ್ಸವ ಸಂದರ್ಭದಲ್ಲಿ ನಾವು ಅಂದ್ಕೊಂಡ್ವಿ ಏನಾದರೂ ಒಂದು ಮಾಡಬೇಕು ಅಂತ. ಆವಾಗ ನಾವು 2 ಕೆಲಸ ಮಾಡಿದ್ವಿ. ಮೊದಲನೇದೇನು ಅಂತಂದರೆ, ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಆಗಷ್ಟೇ ಸ್ಟಾರ್ಟ್ ಮಾಡಿದ್ರು. 10 ಲಕ್ಷ ರೂಪಾಯಿಗಳನ್ನು ಶಂಕರ ಕ್ಯಾನ್ಸರ್ ಹಾಸ್ಪಿಟ್ಲ್ಗೆ ಡೊನೇಷನ್ ಕೊಡುವಂಥದ್ದು ಡಾಕ್ಟರ್
1: ಶ್ರೀನಾಥ್.
0: ಮತ್ತು ಎರಡನೇದಾಗಿ ಒಂದು ಸೂಪರ್ ಶಾಲೆ ಸ್ಟಾರ್ಟ್ ಮಾಡುವಂಥದ್ದು, ಅಂದರೆ ಬಡ ಮಕ್ಕಳಿಗೆ 100% ಉಚಿತವಾಗಿ ಮಾಡುವಂಥದ್ದು ಅಂತ. 2014ರಲ್ಲಿ ನಮ್ಮ ಶಾಲೆಗೆ 10 ವರ್ಷ ತುಂಬಿತು. ಆಗ ತಗೊಂಡ ಸಂಕಲ್ಪದಂತೆ 2015ರಿಂದ ನಮ್ಮ ವಾಗ್ದೇವಿಲಾ ಸೂಪರ್ ಸ್ಕೂಲ್ ಮಾರಥಳ್ಳಿ ಸ್ಟಾರ್ಟ್ ಆಯಿತು. ಮತ್ತು ನಮ್ಮ ವರ್ತೂರು ಶಾಲೆಗೆ 2018ರಲ್ಲಿ 10 ವರ್ಷ ತುಂಬದಂಥ ಸಂದರ್ಭದಲ್ಲಿ ಅಲ್ಲೊಂದು ಸಂಕಲ್ಪ ತೆಗೆದುಕೊಂಡ್ವಿ, ಈ ಶಾಲೆ ಪಕ್ಕದಲ್ಲೂ ಕೂಡ ಇನ್ನೊಂದು ಇದೇ ರೀತಿ ಒಂದು ಉಚಿತ ಶಾಲೆ ಬಡ ಮಕ್ಕಳಿಗೆ ಮಾಡೋಣ ಅಂತ. ಸೊ ನಮ್ಮ ವರ್ತೂರು ಶಾಲೆ ಯಾವುದು, ದೊಮ್ಮಸಂದ್ರ ಮೈನ್ ರೋಡಲ್ಲಿದೆ, ಅದರ ಪಕ್ಕದಲ್ಲೇ ಇರುವಂಥ ವಿಶಾಲ ಜಾಗದಲ್ಲಿ ವಾಗ್ದೇವಿಲ ಸೂಪರ್ ಸ್ಕೂಲ್ ವರ್ತೂರು ಅಂತ 2019ರಲ್ಲೇ ಮಾಡಿದ್ವಿ. ಈ ನಮ್ಮ ಕೋವಿಡ್ ಸಂದರ್ಭದಲ್ಲಂತೂ ನಮ್ಮ ಮಕ್ಕಳಿಗೆ ಬಹಳ ಅನುಕೂಲ ಆಯಿತು. ಏನಕ್ಕೆ ಅಂತಂದರೆ, ಬಹಳಷ್ಟು ಮಕ್ಕಳು ಯಾರು ರೆಗ್ಯುಲರ್ ಸ್ಕೂಲಲ್ಲಿ ಇದ್ರು ಅವ್ರಿಗೆ ಫೀಸ್ ಕೊಡೋಕ್ಕಾಗದೆ ಬಹಳ ಜನ ಅವರು ಸೂಪರ್ ಸ್ಕೂಲ್ಗೆ ಮೂವ್ ಆದರು ಆಗ. ಸೊ ಹಾಗಾಗಿ ಬಡತನ ಅನ್ನುವಂಥದ್ದು ಆ್ಯಕ್ಚುಲಾಗಿ ಒಂದು ವರ, ಶಾಪ ಅಲ್ಲ ಅದು. ಏನಕ್ಕೆ ಅಂತಂದರೆ, ಆ ಬಡತನನೇ ಪ್ರೇರೇಪಣೆ ಕೊಡುವಂಥದ್ದು. ನಾವು ಯಾರನ್ನೇ ನೋಡಿದ್ರು, ಧೀರುಭಾಯಿ ಅಂಬಾನಿ ಆಗಿರಬಹುದು, ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಬಿಡ್ತಾ ಇದ್ದಂಥವ್ರು ಸಾಧನೆ ಮಾಡಿ ಅಷ್ಟು ಎತ್ತರಕ್ಕೆ ಹೋದರು. ರಾವ್ ಬಹದ್ದೂರ್ ಒಬೆರಾಯ್ ಆಗಿರಬಹುದು, ಒಂದು ಹೋಟೆಲ್ನಲ್ಲಿ ಕ್ಲೀನರ್ ಆಗಿದ್ದವರು, ಅವರಿಗೆ ಒಂದು ಸಂಕಲ್ಪ ಬರುತ್ತೆ, ನಾನು ಹೋಟೆಲ್ಗಳ ಒಡೆಯ ಆಗಬೇಕು ಅಂತ. ಈ ಸ್ಟಾರ್ಟೆಡ್ ಒಬೆರಾಯ್ ಗ್ರೂಪ್ ಆಫ್ ಹೋಟೆಲ್ಸ್. ಸೊ ಹೀಗೆ ಇದನ್ನೆಲ್ಲ ನೋಡಿದಾಗ ಜೀವನದಲ್ಲಿ ಪ್ರೋತ್ಸಾಹ ಕೊಡುವಂತಹ ವಿಚಾರಗಳು ಮತ್ತು ನಮಗೆ ಉತ್ತೇಜನ ಕೊಡುವಂತಹ 100 ಉದಾಹರಣೆಗಳಿದೆ. ಸೊ ಹಾಗಾಗಿ ಇದೆಲ್ಲದರಿಂದ ಪ್ರೇರೇಪಿತರಾಗಿ ನಾವು ಮಾಡಿದಂತಹ ಶಾಲೆ ಭಗವದ ಅನುಗ್ರಹದಿಂದ ಮತ್ತು ನಮ್ಮ ಪರಿಶ್ರಮದಿಂದ ಇವತ್ತು ವಿಶಾಲವಾದ ಸಂಸ್ಥೆಯಾಗಿ ಬೆಳೆದಿದೆ. 9 CBSE ಶಾಲೆಗಳು, 2 PU ಕಾಲೇಜುಗಳು, 1 ಡಿಗ್ರಿ ಕಾಲೇಜು, ಹೀಗಿದೆ. ಹೀಗೆ ಪರಮಾತ್ಮ ಹೇಗೆ ನಡೆಸ್ತಾನೋ ನಡೀಲಿ. ಆದರೆ ನಮ್ಮ ಶಾಲೆ ಏನಂತಂದರೆ, ಮಿಕ್ಕ ಎಲ್ಲ ಶಾಲೆಗಳ ಥರ CBSE ಸಿಲೆಬಸ್ಸು ಅದೆಲ್ಲ ಪಠ್ಯ ಅಷ್ಟೇ. ನಮ್ಮ ಮೇಷ್ಟ್ರು ಎನ್ ಆರ್ ರಾಮಕೃಷ್ಣ ಅಂತ, ನನಗೆ ಹೈಸ್ಕೂಲಲ್ಲಿ ಫಿಸಿಕ್ಸ್ ಆ್ಯಂಡ್ ಮ್ಯಾಥ್ಸ್ ಟೀಚರು, ದಿ ಟೀಚರ್ ಐ ಲವ್ಡ್ ಹಿಮ್, ದಿ ಹೂಮ್ ಐ ಲವ್ಡ್ ದಿ ಮೋಸ್ಟ್. ಅವ್ರು ಹೇಳ್ತಾ ಇದ್ರು, ಟೆಕ್ಸ್ಟ್ ಈಸ್ ಓನ್ಲಿ ಎ ಪ್ರಿಟೆಕ್ಸ್ಟ್ ಅಂತ.

0: ಅಂದರೆ ಟೆಕ್ಸ್ಟ್ ಏನಿರುತ್ತೆ, ಯು ಶುಡ್ ನಾಟ್ ಗೆಟ್ ಲಿಮಿಟೆಡ್ ಟು ದಿ ಟೆಕ್ಸ್ಟ್ ಇನ್ ದಿ ಟೆಕ್ಸ್ಟ್ ಬುಕ್. ದಟ್ ಈಸ್ ಓನ್ಲಿ ಎ ಪ್ರಿಟೆಕ್ಸ್ಟ್, ದಟ್ ಈಸ್ ದಿ ಮಿನಿಮಮ್ ಥಿಂಗ್, ಮಿನಿಮಮ್ ಕಾಮನ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಹಾಗೆ. ಹೇಗೆ ಒಂದು ಬ್ಯಾಂಡ್ ವಿಡ್ತ್ ಅಲ್ಲಿ ಇನ್ಫ್ರಾ ರೆಡ್ ಅಲ್ಟ್ರಾ ವೈಲೆಟ್ ಅಂತ ಇರುತ್ತೋ, ಯು ಶುಡ್ ಬಿ ಬಿಯಾಂಡ್ ದಿ ಬ್ಯಾಂಡ್ ವಿಡ್ತ್ ಆಫ್ ವಾಟ್ ಈಸ್ ದೇರ್ ಇನ್ ದಿ ಟೆಕ್ಸ್ಟ್. ಸೊ ಹಾಗಾಗಿ ನಮ್ಮ ಶಾಲೆ ವಿಶೇಷನೇ ಮಕ್ಕಳಲ್ಲಿರುವಂಥ ಎಲ್ಲ ಪ್ರತಿಭೆಗಳನ್ನು ಹೊರಗೆ ತೆಗೆಯೋದಕ್ಕೆ ಏನೇನು ಪಠ್ಯೇತರ ಚಟುವಟಿಕೆಗಳು ಕೂಡ ಸೇರಿಸೋದಕ್ಕಾಗತ್ತೆ, ಆ ರೀತಿ ಎಲ್ಲ ಪಠ್ಯೇತರವಾದಂಥ ಚಟುವಟಿಕೆಗಳನ್ನು ಮತ್ತೊಂದು ಮಗದೊಂದು ಎಲ್ಲವನ್ನೂ ಕೂಡ ಅಡಕ ಮಾಡಿ ಈ ನ್ಯೂ ಎಜುಕೇಷನ್ ಪಾಲಿಸಿ ಯಾವುದು ಇತ್ತೀಚೆಗೆ 2020 ಅಂತ ಬಂತು, ನಾವು ಅದರಲ್ಲಿ ಇರೋವಂಥ 100 to 90 ಅಂಶಗಳನ್ನು 2004 ಪ್ರಾರಂಭದಿಂದಲೇ ಅಳವಡಿಸ್ಕೊಳ್ಳುವಂಥ ಸಂಸ್ಥೆ ಯಾವುದಾದ್ರೂ ಇದ್ರೆ ಬಹುಶಃ ನಮ್ಮದು ಮೊದಲಾಗತ್ತೆ ಅಂತ ನಮಗೆ ಹೆಮ್ಮೆ ಇದೆ ಅದರ ಬಗ್ಗೆ.
1: ನಿಜ ಸರ್, ತುಂಬ ಜನ ಸಂದೇಶಗಳನ್ನು ಕೂಡ ಕಳಿಸ್ತಾ ಇದ್ದಾರೆ. ಸೇವಾ ಭಾರತಿ ಟ್ಯೂಷನ್ ತುಂಬ ಹೆಲ್ಪ್ ಆಗಿದೆ, ನಾವು ಜೀವನ ಪೂರ್ತಿ ಋಣಿ, ನಾನು ಬಿಡದಿಯಿಂದ ಮೆಸೇಜ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. 8ನೇ ಕ್ಲಾಸಿಂದಲೇ ಅವರು ಸೇವಾ ಭಾರತಿ ಸ್ಟೂಡೆಂಟ್ ಆಗಿದ್ರಂತೆ, ಅದನ್ನ ನೆನ್ಪು ಮಾಡ್ಕೊಳ್ತಿದ್ದಾರೆ. ಹಾಗೆ ಈಗಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕು ಅಂದ್ರೆ ಯಾವ ತರಹ ಕಾಯ್ದೆ ಇರಬೇಕು ಅಂತೆಲ್ಲ ಹೇಳಿ ಪ್ರಶ್ನೆಯನ್ನ ಕಳಿಸ್ತಾ ಇದ್ದಾರೆ ಸುಮನ್ ಸಮನ್ವಿತ, ವಿಜಾಪುರ ಚಿತ್ರದುರ್ಗ ಜಿಲ್ಲೆಯಿಂದ. ಇವೆಲ್ಲದರ ಕುರಿತಾಗಿ ಮಾತಾಡೋಣ ಸರ್ ಮತ್ತೊಂದು ಹಾಡಿನ ಬ್ರೇಕ್ನ ನಂತರ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ವಾಗ್ದೇವಿ ವಿಲಾಸ್ ಇನ್ಸ್ಟಿಟ್ಯೂಷನ್ಸ್ ನ ಚೇರ್ಮನ್ ಕೆ ಹರೀಶ್ ಅವರೊಂದಿಗಿನ ಮಾತುಕತೆಯನ್ನ. ನೀವು ಕೂಡ ನಿಮ್ಮ ಮನಸ್ಸಿನ ಮಾತು, ಅನಿಸಿಕೆ, ಅಭಿಪ್ರಾಯವನ್ನು ನಮಗೆ ದಾಟಿಸಬಹುದು. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

0: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
1: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆಯ ದಿನಾಂಕ 31 ಜುಲೈ 2026.
0: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
1: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
0: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
2: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ಎಂ ರಾಯಂಪುರದಲ್ಲಿ ವಾಗ್ದೇವಿ ವಿಲಾಸ್ ಇನ್ಸ್ಟಿಟ್ಯೂಷನ್ಸ್ನ ಚೇರ್ಮನ್ ಕೆ ಹರೀಶ್ ಅವರೊಂದಿಗಿನ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೀವಿ. ನೀವೊಂಥರ ಜ್ಞಾನದ ಸಾಗರ ಅಂತಲೇ ಹೇಳಬಹುದು ಸರ್. ಎಷ್ಟೋ ವಿಷಯಗಳು ಬಂದು ಹೋಗ್ತಾ ಇದೆ, ನಿಮ್ಮ ಮಾತನ್ನ ಸುಮ್ಮನೆ ಕೇಳ್ತಾ ಕೂತ್ಕೊಂಡ್ಬಿಡ್ಬೇಕು ಅಂತ ಅನಿಸ್ತಾ ಇದೆ ನನಗೆ. ಜಾಸ್ತಿ ಪ್ರಶ್ನೆಗಳೇ ಬೇಡ ಅನ್ನುವ ಹಾಗೆ ಅಷ್ಟರ ಮಟ್ಟಿಗೆ ಇನ್ಸ್ಪೈರಿಂಗ್ ನಿಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯೂ ಕೂಡ. ಇವತ್ತಿನ ಕಾಲಕ್ಕೆ ಕಾಲ ಬದಲಾದ ಹಾಗೆ ಶಿಕ್ಷಣದ ಅಗತ್ಯಗಳು ಕೂಡ ಬದಲಾಗ್ತಾ ಹೋಗ್ತಾ ಇದೆ ಅಂತ ಹೇಳ್ತೀವಿ. ನಿಮ್ಮ ಒಂದು ಇನ್ಸ್ಟಿಟ್ಯೂಷನಲ್ಲಿರಬಹುದು ಅಥವಾ ಒಟ್ಟಾರೆ ಶಿಕ್ಷಣ ವ್ಯವಸ್ಥೆಯಲ್ಲಿರಬಹುದು, ಯಾವುದೆಲ್ಲ ಬದಲಾವಣೆಗಳನ್ನು ತಂದಿದ್ದೀರಿ ಮತ್ತು ಈ ಕಾಲಘಟ್ಟಕ್ಕೆ ಹೊಂದುವ ಹಾಗೆ ಯಾವುದನ್ನೆಲ್ಲ ಅಳವಡಿಸ್ಕೊಳ್ತಾ ಇದ್ದೀರಿ ಸರ್?
2: ಮೇಡಮ್, ಕೆಲವು ಒಂದಷ್ಟು ಶಾಶ್ವತವಾದ ಮೌಲ್ಯಗಳಿವೆ. ರಾಮಾಯಣದ ಕಾಲದಲ್ಲೂ ಅವುಗಳೆಲ್ಲ ಬೇಕಾಗಿದ್ದು, ಮಹಾಭಾರತ 5,300 ವರ್ಷದ ಹಿಂದೆ ಆಗಿದ್ದು ಅವಾಗಲೂ ಬೇಕಾಗಿದ್ದು, ಇವತ್ತಿಗೂ ಬೇಕಾಗಿರುತ್ತೆ, ಮುಂದೆನೂ ಬೇಕಾಗಿರುತ್ತೆ. ಅವೆಲ್ಲ ಸಾರ್ವಕಾಲಿಕವಾದಂತಹ ಮೌಲ್ಯಗಳು. ಆ ಮೌಲ್ಯಗಳನ್ನು ಮಕ್ಕಳಲ್ಲಿ ಬೆಳೆಸಬೇಕಾಗಿರುವಂಥದ್ದು ಮೊದಲು ಮುಖ್ಯ. ಈಗ ಶಿಕ್ಷಣ ಅಂದರೆ ಏನು ಅನ್ನೋದಕ್ಕೆ ಬೇರೆ ಬೇರೆ ಡೆಫಿನಿಷನ್ಸ್ ಇದೆ. ನಾನು ಆಗಲೇ ಹೇಳಿದಾಗೆ, ಎಜುಕೇಷನ್ ಇಸ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇನ್ ಮ್ಯಾನ್ ಅಂತ. ಮಹಾತ್ಮ ಗಾಂಧೀಜಿಯವರು ಇನ್ನೊಂದು ರೀತಿ ಅದರ ವಿವರಣೆ ಕೊಡ್ತಾರೆ. ಅಂದರೆ ಶಿಕ್ಷಣ ಅನ್ನುವಂಥದ್ದು ವ್ಯಕ್ತಿಗೆ ಬರೀ ಅಕ್ಷರ ಮಾತ್ರ ಕಲಿಸುವಂಥದ್ದಲ್ಲ, ಅಂದರೆ

0: ಇಟ್ ಶುಡ್ ಕ್ಯಾಟರ್ ಟು ಹಿಸ್ ಬ್ರೈನ್ ಅಂದರೆ ಇಟ್ ಶುಡ್ ಮೇಕ್ ಹಿಮ್ ಅನ್ ಇಂಟೆಲೆಕ್ಚುಯಲ್ ಪರ್ಸನ್. ಇಟ್ ಶುಡ್ ಕ್ಯಾಟರ್ ಟು ಹಿಸ್ ಹಾರ್ಟ್ ಅಂದರೆ ಎಮೋಷನ್ಸ್ ಇರುವಂತಹ, ಭಾವನೆಗಳಿರುವಂತಹ, ಸಂವೇದನೆ ಇರುವಂತಹ, ಸಂವೇದನಾಶೀಲನನ್ನಾಗಿ ಒಬ್ಬ ವ್ಯಕ್ತಿಯನ್ನು ರೂಪಿಸೋದು ಕೂಡ ಶಿಕ್ಷಣದ ಕರ್ತವ್ಯ. ಬುದ್ಧಿವಂತನಾಗಿಸೋದು, ಸಂವೇದನಾಶೀಲನಾಗಿಸೋದು, ಅದಲ್ಲದೇ ಅವನು ಹೊಟ್ಟೆ ಹೊರ್ಕೋಬೇಕಾದ್ರೆ ಒಂದು ಕಾಯಕ ಬೇಕಲ್ಲ, ಆ ಕಾಯಕಕ್ಕೆ ಎಜುಕೇಷನ್ ಫಾರ್ ದಿ ಹ್ಯಾಂಡ್ಸ್ ಅಂತ ಅಂದರೆ ಸ್ಕಿಲ್ಸ್ ಟ್ರೈನಿಂಗ್. ಆ ಸ್ಕಿಲ್ಸ್ ಬಗ್ಗೆ ಇವತ್ತು ಭಾಳಷ್ಟು ನ್ಯೂ ಎಜುಕೇಷನ್ ಪಾಲಿಸಿ ಬಗ್ಗೆ, ಅದರಲ್ಲೂ ಕೂಡ ಮಕ್ಕಳಿಗೆ ಹೈಸ್ಕೂಲ್ ಮಟ್ಟದಿಂದಲೇ ಸ್ಕಿಲ್ಸ್ ಎಜುಕೇಷನ್ ಶುಡ್ ಬಿ ಮೇಡ್ ಮ್ಯಾಂಡೇಟರಿ ಅಂತ ಹೇಳಿದ್ದಾರೆ. ಏನಕ್ಕೆ ಅಂತಂದರೆ ಒಂದು ಪದ ಇದೆ, ಪುಸ್ತಕದ ಬದನೆಕಾಯಿ ಅಂತ. ಸಿಕ್ಕಾಪಟ್ಟೆ ಡಿಗ್ರಿ ಪೋಸ್ಟ್ ಗ್ರಾಜುಯೇಷನ್ ಎಲ್ಲ ಓದ್ಬಿಟ್ಟಿರ್ತೀವಿ, ಯಾವ್ದಾದ್ರು ಒಂದು ಸಣ್ಣ ಕೆಲಸ ನಮ್ಮಷ್ಟಕ್ಕೆ ನಾವೇ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ, ಆ ಥರ ಆಗ್ಬಿಟ್ಟಿರ್ತೀವಿ. ಸೊ ಮಹಾತ್ಮ ಗಾಂಧೀಜಿಯವರು ಹೇಳಿದಂತಹ ಎಜುಕೇಷನ್ ಫಾರ್ ದಿ ಬ್ರೈನ್, ಎಜುಕೇಷನ್ ಫಾರ್ ದಿ ಹೆಡ್, ಎಜುಕೇಷನ್ ಫಾರ್ ದಿ ಹಾರ್ಟ್, ಎಜುಕೇಷನ್ ಫಾರ್ ದಿ ಹ್ಯಾಂಡ್ಸ್, ಅದು ಒಂದಾದರೆ ನಮ್ಮಲ್ಲಿ ಏನು ಅಂತಂತಂದರೆ ಶಿಕ್ಷಣ ಅಂತಂತಂದರೆ ನಮ್ಮ ತನವನ್ನು ನಾವು ಅರ್ಥಕೊಳ್ಳುವಂಥದ್ದು ಅಂತದ್ದು. ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಹ ಯಾವೇ ಧಾಮಾನಿ ಅಂತ ಯಾವುದು ನಮ್ಮ ವಿವೇಕಾನಂದರು ಹೇಳಿದ್ರು ಅಂದರೆ ಈ ಈ ಸಾಗರದ ಒಂದೊಂದು ಹನಿಯೂ ಹೇಗೆ ಸಾಗರದ ಬಿಂದುವೇ ಆಗಿದೆಯೋ, ಈಗ ಇಲ್ಲಿ ಬಾಟ್ಲಲ್ಲಿ ನೀರಿರುವಂಥದ್ದು ಕೂಡ ಇದರ ಮೂಲ ಹುಡುಕ್ತಾ ಹೋದರೆ ಅದು ಸಮುದ್ರದಿಂದ ಬಂದಂಥದ್ದೇ ನೀರು.
1: ಹೌದು,
0: ಸಮುದ್ರದಿಂದ ಮೋಡ ಮಳೆಯಾಗಿ ಮಳೆ ನೀರಿನಲ್ಲಿ ಬಂದು ಕಾವೇರಿ ನದಿಯಲ್ಲಿ ಹರಿದು ಅಲ್ಲಿಂದ ಓವರ್ ಹೆಡ್ ಟ್ಯಾಂಕಿಗೆ ಬಂದು ಎಲ್ಲೋ ಒಂದು ಕಡೆ ಫಿಲ್ಟರ್ ಆಗಿ ಇಲ್ಲಿ ಕುಡಿಯೋ ನೀರಾಗಿ ಇಲ್ಲಿಗೆ ಬಂದಿದೆ. ಅದರ ಮೂಲ ಹುಡುಕ್ತಾ ಹೋದರೆ ಪ್ರತಿಯೊಂದರ ಮೂಲ ಸಾಗರನೇ ಅಂತ ಆಗುತ್ತೆ. ಹಾಗೇ ನಾವೆಲ್ಲೂ ವಿ ಆರ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ಇನ್ಫೈನೈಟ್ ಸ್ಪಿರಿಟ್ ಆಫ್ ದಿಸ್ ಯೂನಿವರ್ಸ್. ಅದನ್ನು ಅರ್ಥ ಮಾಡ್ಕೊಳ್ಳೋವಂಥದ್ದೇ ಭಾರತ ದೇಶಕ್ಕೂ ಮಿಕ್ಕ ದೇಶಗಳಿಗೂ ಇರುವಂಥ ವ್ಯತ್ಯಾಸ. ಹಾಗಾಗಿ ನಮಗೆ ಹೊಟ್ಟೆ ಹೊರಿಯುವಂತಹ ಶಿಕ್ಷಣ ಕೊಡೋದ್ರ ಜೊತೆಗೆ ದಿಸ್ ಎಜುಕೇಷನ್ ವಿಚ್ ಶುಡ್ ಗಿವ್ ಅಸ್ ದಿ ಲೈವ್ಲಿಹುಡ್, ಬಟ್ ಎಜುಕೇಷನ್ ಶುಡ್ ಆಲ್ಸೋ ಗಿವ್ ಅಸ್ ಲೈಫ್. ಎಜುಕೇಷನ್ ಇಟ್ ಸೆಲ್ಫ್ ಇಸ್ ಲೈಫ್ ಅಂತ ನಿನ್ನೊಬ್ಬ ಮಹಾನುಭಾವ. ಹಾಗಾಗಿ ಚಾಲೆಂಜಸ್ ಅಂತಂದರೆ ಈಗೇನಾಗಿದೆ, ಬೇರೆ ಬೇರೆ ತಂತ್ರಜ್ಞಾನಗಳು ಬರ್ತಾ ಇದ್ದ ಹಾಗೆ ಮಕ್ಕಳಿಗೆ ಕೆಲಸ ಹುಡುಕುವಂಥದ್ದಕ್ಕೆ ಯಾವುದು ಶಿಕ್ಷಣ ಬೇಕೋ, ಜಾಬ್ ಅರ್ನಿಂಗ್, ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಅಥವಾ ಜಾಬ್ ಓರಿಯೆಂಟೆಡ್ ಎಜುಕೇಷನ್ ಅಥವಾ ಇಂಜಿನಿಯರಿಂಗ್ ಡಿಗ್ರೀಸ್ ಅನ್ನುವಂಥದ್ದು ಒಂದು. ಎರಡನೇ ಭಾಗ, ನಾವು ಕಲಿತಂತಹ ಶಿಕ್ಷಣವನ್ನು ಸಮಾಜಕ್ಕೆ ಉಪಯೋಗವಾಗಿ ನಮಗೂ ಕೂಡ ಉಪಯೋಗಕರವಾಗಿ ಹೇಗೆ ನಾವು ಅದನ್ನು ಉಪಯೋಗಿಸ್ತೀವಿ, ಮತ್ತು ಅದರಿಂದ ನಾವು ಹೇಗೆ ನಮ್ಮನ್ನು ಉದ್ಧರಿಸ್ಕೊಂಡು ಸಮಾಜವನ್ನು ಎತ್ತರಕ್ಕೆ ತೆಗೆದುಕೊಂಡು ಬರ್ತೀವಿ ಅನ್ನೋದು ನಿಜವಾದ ಶಿಕ್ಷಣದ ಉದ್ದೇಶ. ಸೊ ಆ ದೃಷ್ಟಿಯಿಂದ ಮೊದಲು ನಾವು ಮಾಡಬೇಕಾಗಿರುವಂಥದ್ದು ಶಿಕ್ಷಣದಲ್ಲಿ ಅಂತಂದರೆ ಪ್ರತಿಯೊಬ್ಬ ಸಣ್ಣ ಮಗುವಿನಿಂದಲೂ ಕೂಡ ವಿ ಶುಡ್ ಮೇಕ್ ದೆಮ್ ಬಿಲೀವ್ ಇನ್ ದೆಮ್ಸೆಲ್ಸ್. ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು, ಮತ್ತೊಂದು ಮಗದೊಂದು ಇದೆಲ್ಲ ಹೋಗಬೇಕು. ಏನಕ್ಕೆಂದರೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಹೋದ ತಕ್ಷಣ ದೇ ಗೆಟ್ ಡಿಪ್ರೆಸ್ಡ್. ಅಲಾಂಗ್ ವಿತ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇಫ್ ಯು ಹ್ಯಾಡ್ ಲರ್ನ್ ಅನದರ್ 10-20 ಸ್ಕಿಲ್ಸ್, ಈ ಕೂಡ ಪ್ರಾಸ್ಪರ್ಡ್ ಇನ್ ಎನಿ ಆಫ್ ದಿ ಫೀಲ್ಡ್. ನಾನು ಇಸ್ರೋ ಬಿಡಬೇಕಾದ್ರೆ ನೂರಾರು ಜನ ಹೇಳಿದ್ರು, ಹರೀಶ್ ನಮ್ಮ ಸ್ನೇಹಿತರು, ಆತ್ಮೀಯ ಸ್ನೇಹಿತರು, ಹಿರಿಯಣ್ಣ 18 ವರ್ಷ ಆಗಿದೆ, 12 ವರ್ಷ ಕಾಯಿರಿ, ನಿಮ್ಗೆ ಗೋಲ್ಡನ್ ಹ್ಯಾಂಡ್ ಶೇಕ್ ಬರುತ್ತೆ, ಪೆನ್ಷನ್ ಬರುತ್ತೆ. ಇವತ್ತು ಪೆನ್ಷನ್ನೇ ಇದ್ದಿದ್ರೆ ಬಹುಶಃ ಲಕ್ಷಾಂತರ ರೂಪಾಯಿ ಪೆನ್ಷನ್ನೇ ಬಂದಿರೋದೇನೋ. ಬಟ್ ನಾನು ಹೇಳಿದೆ, ಇಲ್ಲಪ್ಪ, ಐ ಆಮ್ ಕ್ಲಿಯರ್ ಅಬೌಟ್ ವಾಟ್ ಐ ಹ್ಯಾವ್ ಟು ಡೂ, ಐ ಆಮ್ ಲಿವಿಂಗ್, ಬಿಕಾಸ್ 2 years ಇಸ್ ಎ ಟೂ ಬಿಗ್ ಟೈಮ್ ಫಾರ್ ಮೀ ಅಂತ. ಸೊ ಹಾಗೆ ವಿಶ್ವಾಸ ಇದ್ದವನಿಗೆ ಏನಾಗುತ್ತೆ, ಒಬ್ಬ ಪ್ಲಂಬರ್ಗೆ ವಿಶ್ವಾಸ ಇದೆ, ಒಬ್ಬ ಎಲೆಕ್ಟ್ರಿಷಿಯನ್ ವಿಶ್ವಾಸ ಇದೆ, ಅದೇ ಒಬ್ಬ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಗೆ ಕೆಲಸ ಸಿಕ್ಕಿಲ್ಲ ಅಂದರೆ ವೀರವೆಲ್ಲ ಒದ್ದಾಡ್ಬಿಡ್ತಾನೆ.
1: ಹೌದು,
0: ಏನಕ್ಕೆ ಅದು ಏನಕ್ಕೆ ಆಗ್ತಾ ಇದೆ ಅಂತಂದರೆ ಆ ಕೌಶಲವನ್ನು ಬೆಳೆಸುವಂಥದ್ರಲ್ಲಿ ನಾವು ವಿಫಲರಾಗ್ತಾ ಇದ್ದೇವೆ. ಕೇವಲ ಥಿಯರಿ, ಕ್ವಶನ್ ಆನ್ಸರ್ ಸಿಸ್ಟಮು, ಈಗ ನೀಟ್ ಎಕ್ಸಾಮಲ್ಲಿ ಏನು ಇಷ್ಟೆಲ್ಲ ಅವಾಂತರ ಆಗಿ ನೀಟ್ ನೆಪದಲ್ಲಿ ಇನ್ನೇನೇನೋ ಎಲ್ಲೆಲ್ಲಿಗೋ ದಾರಿ ತಪ್ತಾ ಇದೆ ಚಳುವಳಿಗಳು, ಅದೆಲ್ಲ ಕೂಡ ವಿ ಆರ್ ಥಿಂಕಿಂಗ್ ದಟ್ ಎಜುಕೇಷನ್ ಇಸ್ ಆಸ್ಕಿಂಗ್ ಸಮ್ ಕ್ವಶನ್ ಅಂಡ್ ಆನ್ಸರಿಂಗ್ ದಿ ಕ್ವಶನ್ಸ್. ಆದರೆ ಜೀವನ ಇರುವಂಥದ್ದು ಆ ರೀತಿ ಅಲ್ಲ, ಜೀವನ ಇರುವಂಥದ್ದು ಸವಾಲುಗಳನ್ನೇ ಎದುರಿಸೋದಕ್ಕೆ. ಹಾಗಾಗಿ ಎಲ್ಲೋ ಒಂದು ಕಡೆ ಇವತ್ತಿನ ಜೀವನ ಯಾವುದು ನಿಜವಾದ ಸವಾಲು ಇದೆಯೋ ಅದರಿಂದ ಬಿಂದೆಲ್ಲೋ ಹೋಗ್ತಾ ಇದೆ, ಬರೀ ಕ್ವಶನ್ ಆನ್ಸರ್ ಪೇಪರ್ ಓರಿಯೆಂಟೆಡ್ ಆಗಿದೆ ಅಂತ ಅನಿಸುತ್ತೆ, ಅಥವಾ ಟೆಸ್ಟಿಂಗ್ ಓನ್ಲಿ ದಿ ಮೆಮರಿ.
1: ನಿಜ.
0: ಏನಕ್ಕೆ ಅಂತಂದರೆ ನೀನು ಇಷ್ಟು ಮಾರ್ಕ್ದ ಪ್ರಶ್ನೆಯನ್ನು ನೀನು ಉತ್ತರ ಬಾಯ್ಪಾಠ ಮಾಡ್ಕೊಬೇಕು, ಅಲ್ಲಿ ಬಂದು ವಾಪಸ್ ಓದಿರಬೇಕು. ಅದು ಬಾಯ್ಪಾಠ ಮಾಡುವಂಥದ್ದು ಶಿಕ್ಷಣ ಅಲ್ಲ, ಗಿಣಿ ಕೂಡ ಬಾಯ್ಪಾಠ
1: ಮಾಡೋದು.
0: ಶಿಕ್ಷಣ ಅನ್ನುವಂಥದ್ದು ಚಿಂತನೆಯನ್ನು ಕಲಿಸ್ಬೇಕು, ಆಲೋಚನೆಯನ್ನು ಕಲಿಸ್ಬೇಕು, ವ್ಯಕ್ತಿಗೆ ಆತ್ಮವಿಶ್ವಾಸವನ್ನು ಕೊಡಬೇಕು. ಜೊತೆಗೆ ನನ್ನ ಜೀವನಕ್ಕೂ ಒಂದು ಉದ್ದೇಶ ಇದೆ, ಈಚ್ ಒನ್ ಇಸ್ ಕ್ರಿಯೇಟೆಡ್ ಫಾರ್ ಎ ಪರ್ಪಸ್ ಅಂತ ಒಂದು ಇರಬೇಕು ಕೂಡ, ಅದರ ಉದ್ದೇಶ ಇದೆ, ಇಟ್ ಈಸ್ ಕ್ರಿಯೇಟೆಡ್ ಫಾರ್ ಎ ಪರ್ಟಿಕ್ಯುಲರ್ ಪರ್ಪಸ್. ಒಂದು ಜೇನು ಹುಳುಗೂ ಕೂಡ ಒಂದು ಪರ್ಪಸ್ ಇದೆ ಲೈಫಲ್ಲಿ.
1: ಹೌದು,
0: ಜೇನು ಹುಳುಗಳಿಲ್ಲ ಅಂತಂದರೆ
1: ಪ್ರಪಂಚವೇ ಇರಲ್ಲ.
0: ಒಂದು ಜೇನು ಹುಳು ದಿ ಆಫ್ಟರ್ ದಿ ಲಾಸ್ಟ್ ಹನಿಬಿ ಆನ್ ದಿಸ್ ಅರ್ತ್ ವಿತ್ ಇನ್ ಅನ್ ಇಯರ್ ದಟ್ ವಿಲ್ ಬಿ ದಿ ಡೇ ಆಫ್ ದಿ ಲಾಸ್ಟ್ ಹ್ಯೂಮನ್ ಬೀಯಿಂಗ್ ಆನ್ ದಿ ಅರ್ತ್ ಅಂತಾರೆ. ಅಂದರೆ ನಮ್ಮ ಜೀವನಕ್ಕೆ ಒಂದು ಚಿಟ್ಟೆ, ಒಂದು ಜೇನುಹುಳು ಜೀವನಕ್ಕೆ ಅಷ್ಟೊಂದು ನಿಕಟ

0: ಸಂಬಂಧ ಇದೆ, ಇಂಟರ್ ಕನೆಕ್ಟಿವಿಟಿ, ಇಂಟರ್ ಡಿಪೆಂಡೆನ್ಸಿ. ಪ್ರತಿಯೊಬ್ಬನಿಗೂ ಒಂದು ಉದ್ದೇಶವನ್ನು ಕೊಟ್ಟು ಪರಮಾತ್ಮ ಇಲ್ಲಿ ಕಳಿಸಿದ್ದಾನೆ. ಒಂದು ಅಮೆರಿಕನ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಫಲಕದಲ್ಲಿ ಹಾಕಿದಾರಂತೆ, ಐ ನೋ ದಟ್ ಐ ಆಮ್ ಸಮಥಿಂಗ್ ವರ್ತ್ ಬಿಕಾಸ್ ಗಾಡ್ ಈಸ್ ನಾಟ್ ಹ್ಯಾವಿಂಗ್ ಟೈಮ್ ಟು ಕ್ರಿಯೇಟ್ ವಾಟ್ ಸಮಥಿಂಗ್ ಅನ್ವರ್ತಿ ಅಂತ. ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಸಾಮರ್ಥ್ಯವನ್ನ, ಒಂದು ಕೌಶಲವನ್ನ ಕೊಟ್ಟೆ ಕಳಿಸಿದ್ದಾನೆ. ಇರುವೆಗೆ ಒಂದು ಸಾಮರ್ಥ್ಯ, ಇರುವೆಗಿರೋ ಸಾಮರ್ಥ್ಯ ಆನೆಗಿಲ್ಲ, ಆನೆಗಿರೋ ಸಾಮರ್ಥ್ಯ ಇರುವೆಗಿಲ್ಲ. ಕುದುರೆಗೆ ಅಶ್ವಸ್ಯ ಲಕ್ಷಣಂ ವೇಗೋ, ವೇಗವಾಗಿ ಓಡುವಂಥದ್ದು ಅದು ಅಲ್ವಾ. ಸೊ ಹಾಗೆ ಒಂದೊಂದಕ್ಕೊಂದೊಂದು ಬಲವನ್ನ, ಒಂದು ಚಾತುರ್ಯವನ್ನ ಭಗವಂತ ಕೊಟ್ಟಿದ್ದಾನೆ. ಹಾಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದು ಪ್ರತಿಭೆಯನ್ನು ಕೊಟ್ಟಿದ್ದಾನೆ. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಒಂದು ಶಕ್ತಿ. ಇಲ್ಲೊಂದು ಪದ್ಯ ಇದೆ ನೋಡಿ, ನಿನ್ನನ್ನು ನೀನು ನಂಬುವಂತ. ಫಲವಾಗಿ ಮಾಗುವ ಮೊದಲು ಮಾವು ಕೂಡ ಮಿಡಿ ಒಗರು, ಅದು ಹಣ್ಣಾಗೋದಕ್ಕೆ ಮುಂಚೆ ಮಾವು ಕೂಡ ಹುಳಿ ಇರುತ್ತೆ, ಮಾವು ಕೂಡ ಮಿಡಿ ಒಗರು. ಬಾನೆತ್ತರ ಬೆಳೆಯುವ ಮೊದಲು ಹೆಮ್ಮರವು ಸಸಿ ಚಿಗುರು. ಇವತ್ತು ಯಾವುದು ಎತ್ತರದ ಮರ ಇದೆ, 10, 20, 30, 50 ವರ್ಷದಿಂದ ಅದು ಸಣ್ಣ ಸಸಿಯಾಗಿತ್ತು. ಹಾರಾಡುವ ಚಂದದ ಚಿಟ್ಟೆ ತೆವಳುವ ಹುಳು ಎಮ್ಮೆ, ಹುಳು ಒಮ್ಮೆ. ಸೊ ದಿ ಬಟರ್ಫ್ಲೈ ವಾಸ್ ಎ ಕ್ಯಾಟರ್ಪಿಲ್ಲರ್ ಒನ್ಸ್ ಅಪಾನ್ ಎ ಟೈಮ್ ವಿಚ್ ವಾಸ್ ಸ್ಟ್ರಗ್ಲಿಂಗ್ ಟು ಇವನ್ ವಾಕ್. ಅದ್ಭುತ ಫಲ ನೀಡುವುದು ನಿರಂತರ ಯತ್ನ ತಾಳ್ಮೆ, ನಿರಂತರವಾದ ಯತ್ನವನ್ನ, ತಾಳ್ಮೆಯನ್ನ ಶಿಕ್ಷಣ ಕಲಿಸ್ಬೇಕು. ಈಗೆಲ್ಲ ಇನ್ಸ್ಟೆಂಟ್ ಯುಗ, ನಾನು ಹಿಂಗ್ ಮಾಡಿದ್ರೆ ಹಿಂಗ್ ರಿಸಲ್ಟ್ ಬಂದ್ಬಿಡ್ಬೇಕು. ಸೊ ಆ ತಾಳ್ಮೆಯನ್ನ ಕಲಿಸುವಂಥದ್ದು, ಸಹನೆಯನ್ನ ಕಲಿಸೋದು ಕೂಡ ಶಿಕ್ಷಣದ ಭಾಗ ಆಗ್ಬೇಕು. ಇಂದಿನ ಸಾಹಸಿಯು ಅಂದು ಬೆದರುವ ಮಗು ತಾನು. ಇವತ್ತು ಸಾಹಸ ಕ್ರೀಡೆ ಮಾಡ್ತಾ ಇರೋರೆಲ್ಲ ಮಕ್ಕಳಾದಾಗ ಹೆದರ್ತಾ ಇದ್ದವರು, ಅಳ್ತಾ ಇದ್ದವರು. ಚತುರ ಪಂಡಿತನು ಹಿಂದೆ ತೊದಲು ತಿರಲಿಲ್ಲವೇನು. ಇವತ್ತಿನ ದೊಡ್ಡ ಮಹಾನ್ ವಾಗ್ಮಿಗಳು ಕೂಡ ಒಮ್ಮೆ ಮಾತಾಡಬೇಕಾದ್ರೆ ತೊದಲ್ತಾ ಇದ್ರು. ಹಿಂಜರಿಕೆ ಏಕೆ ಗೆಳೆಯ, ಇದು ನಿನ್ನ ರಂಗಸ್ಥಳ. ಸೊ ಡೋಂಟ್ ಹ್ಯಾವ್ ಎನಿ ಇನ್ಹಿಬಿಷನ್ಸ್. ದಿಸ್ ಈಸ್ ಯುವರ್ ಪ್ಲೇಸ್, ದಿಸ್ ಈಸ್ ಯುವರ್ ಪ್ಲಾಟ್ಫಾರ್ಮ್, ದಿಸ್ ಈಸ್ ಯುವರ್ ಸ್ಟೇಜ್. ದಿಸ್ ಅರ್ತ್, ದಿಸ್ ಲೈಫ್ ಈಸ್ ಎ ಸ್ಟೇಜ್ ಫಾರ್ ಯು ಟು ಪರ್ಫಾರ್ಮ್. ಹಿಂಜರಿಕೆ ಏಕೆ ಗೆಳೆಯ, ಇದು ನಿನ್ನ ರಂಗಸ್ಥಳ. ಅಂಜಿಕೆಗೆ ಇಲ್ಲ ಸಮಯ, ಪ್ರಕಟಿಸು ನಿನ್ನ ಬಲ. ದೇರ್ ಇಸ್ ನೋ ನೀಡ್ ಟು ಬಿ ಅಫ್ರೈಡ್ ಬಿಕಾಸ್ ಗಾಡ್ ಹ್ಯಾಸ್ ಗಿವನ್ ಇನ್ ಟು ಯು ಆಲ್ ದಟ್ ಯು ವಾಂಟ್. ವಿವೇಕಾನಂದರು ಹೇಳ್ತಾರೆ, ಟೇಕ್ ದಿ ರೆಸ್ಪಾನ್ಸಿಬಿಲಿಟಿ ಆನ್ ಯುವರ್ ಶೋಲ್ಡರ್ಸ್, ಆಲ್ ದಟ್ ಯು ವಾಂಟ್ ಈಸ್ ವಿತಿನ್ ಯುವರ್ ಸೆಲ್ಫ್ ಅಂತ. ಪ್ರತಿಯೊಂದು ಅಲೆಯ ಹಿಂದೆ ಇರುವ ದಿಡಿಯ ಕಡಲು. ನಮಗೆ ಆಚೆ ಅಲೆ ಕಾಣಿಸುತ್ತೆ, ಅಷ್ಟು ಅಲೆ ಬರಬೇಕಾದ್ರೆ ಇಡೀ ಕಡಲು ಹೇಗೆ ಹಿಂದೆ ಇದೆಯೋ, ನಿನ್ನ ಯತ್ನಗಳ ಜೊತೆಗಿವೆ ಸೃಷ್ಟಿಯ ಸಂಕಲ್ಪದ ಕೈಗಳು.
1: ನಿಜ,
0: ನಾವು ಏನನ್ನೇ ನಾವು ಮಾಡ್ತೀವಿ ಅಂತ ಅನ್ಕೊಳ್ತೀವಿ, ನಮ್ಮ ಸಂಕಲ್ಪ ಮತ್ತು ನಮ್ಮನ್ನು ಸೃಷ್ಟಿಸಿರುವಂಥ ಸೃಷ್ಟಿಯ ಸಂಕಲ್ಪ ಒಂದೇ ಆಗಿದ್ದಾಗ ಅದು ಯತ್ನ ಕೈಗೂಡ್ಬಿಡುತ್ತೆ. ಎಲೆಕ್ಟ್ರಾನಿಕ್ಸಲ್ಲಿ ಆ್ಯಂಡ್ ಗೇಟ್ ಅಂತಿದೆ, ಅದಕ್ಕೆ ಎರಡು ಇನ್ಪುಟ್, ಒಂದಾಗಿದೆ ಫೈನಲ್ ಔಟ್ಪುಟ್ ಹೊಂದಿರುತ್ತೆ. ಸೊ ನನ್ನ ಸಂಕಲ್ಪ ಒಂದಾಗಿರೋದು ಮುಖ್ಯ. ಭಗವಂತನ ಸಂಕಲ್ಪ ಒಂದಾಗಿದ್ರು ನಾನು ನೆಗೆಟಿವ್ ಥಿಂಕಿಂಗ್ ಇಟ್ಕೊಂಡು ಝೀರೋ ಅಂತ ಹಾಕ್ತೀನಿ, ಫೈನಲ್ ಔಟ್ಪುಟ್ ವಿಲ್ ಬಿಕಮ್ ಝೀರೋ. ಭಗವಂತಂತ ಏನಾದರೂ ಆಗಿರಲಿ, ನನ್ನ ಕಡೆಯಿಂದ ಮೈ ಎಫರ್ಟ್ ಹ್ಯಾಸ್ ಟು ಬಿ 100%. ಪ್ರತಿಯೊಂದು ಅಲೆಯ ಹಿಂದೆ ಇರುವುದು ಇಡೀ ಕಡಲು, ನಿನ್ನ ಯತ್ನಗಳ ಜೊತೆಗಿವೆ ಸೃಷ್ಟಿಯ ಸಂಕಲ್ಪದ ಕೈಗಳು. ನಿನ್ನೆಲ್ಲ ಶಕ್ತಿ ಸುರಿದು ಕನಸಿಗೆ ಜೀವ ತುಂಬು, ಧೈರ್ಯವೇ ಮೂಲಧನ, ನಿನ್ನನ್ನು ನೀನು ನಂಬು. ಹಾಗಾಗಿ ಮಕ್ಕಳಿಗೆ ಈ ಧೈರ್ಯವನ್ನ, ಈ ಸಾಹಸ ಪ್ರವೃತ್ತಿಯನ್ನ, ಈ ಉತ್ಸಾಹವನ್ನ ಕಲಿಸ್ಬೇಕು. ಉತ್ಸಾಹ ಇಲ್ಲದೆ ಇದ್ರೆ ಜೀವನ ಎಲ್ಲಿರುತ್ತೆ? ವಿವೇಕಾನಂದರು ಹೇಳ್ತಾರೆ, ಇಟ್ ಇಸ್ ಬೆಟರ್ ಟು ಪ್ಲೇ ಇನ್ ದಿ ಪ್ಲೇ ಗ್ರೌಂಡ್ ಫಸ್ಟ್ ಅಂಡ್ ಗೆಟ್ ಟೈರ್ಡ್ ಬಿಫೋರ್ ಯು ಮೆಡಿಟೇಟ್.
1: ಕರೆಕ್ಟ್.
0: ನೀವು ಹೋಗಿ ಆಟದಲ್ಲಿ ಮೈದಾನ ಆಡಿ ದೈಹಿಕ ಶ್ರಮ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳಿ. ಮೊದಲು ಈ ಅನ್ನಮಯ ಕೋಶ ಏನಿದೆ ಅದನ್ನ ಪೂರ್ತಿ ದುಡಿಸ್ಕೊಂಡು ಅನ್ನಮಯದಿಂದ ಪ್ರಾಣಮಯಕ್ಕೆ ಹೋಗಿ ಪ್ರಾಣಾಯಾಮ ಮಾಡಿ ಅದೊಂದು ಸುಧಾರಿಸ್ಕೊಳ್ಳಿ. ಅಲ್ಲಿಂದ ಮನೋಮಯಕ್ಕೆ ಹೋಗಿ ಮನಸ್ಸನ್ನು ನಿಯಂತ್ರಣ ಮಾಡೋದು ಕಲ್ತ್ಕೊಳ್ಳಿ. ಡೋಂಟ್ ಗೆಟ್ ಡ್ರ್ಯಾಗ್ಡ್ ದಿ ವೇ ದಿ ಮೈಂಡ್ ಪುಲ್ಸ್ ಯು. ಯು ಕಂಟ್ರೋಲ್ ದಿ ಮೈಂಡ್. ಮನೆಯೇವ ಮನುಷ್ಯಾಣಂ ಕಾರಣಂ ಬಂದ ಮೋಕ್ಷವ್ಯೂಹ ಅಂತಾರೆ. ಹಾಗಾಗಿ ಯಾರು ಮನಸ್ಸಿನ ಮೇಲೆ ನಿಯಂತ್ರಣ ಇಟ್ಕೊಂಡಿರ್ತಾರೆ ಅವರು ಅವರ ಬದುಕನ್ನು ಅವ್ರ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾರೆ ಅಂತ. ಅಲ್ಲಿಂದ ವಿಜ್ಞಾನಮಯ ಕೋಶ. ಹಾಗೆ ಈ ಶಿಕ್ಷಣ ಅಂತದ್ದು ಮನುಷ್ಯನನ್ನ ಅನ್ನಮಯ ಕೋಶದಿಂದ ಆನಂದಮಯ ಕೋಶ ತಗೊಂಡು ಹೋಗ್ಬೇಕು. ಅದು ನೀವು CBSE ಸಿಲೆಬಸ್ ಆಗಲಿ, ICSE ಆಗಲಿ, ಸ್ಟೇಟ್ ಬೋರ್ಡ್ ಆಗಲಿ, ಯಾವುದೇ ಆಗಲಿ, ವ್ಯಕ್ತಿಯನ್ನ, ಪ್ರತಿಯೊಬ್ಬ ವ್ಯಕ್ತಿಯನ್ನು ನೀನು ವ್ಯಕ್ತಿಯಲ್ಲ ಶಕ್ತಿಯನ್ನಂತನ್ನ ನೆನಪಿಸುವಂಥದ್ದು ಶಿಕ್ಷಣ. ಅದು ವಿವೇಕಾನಂದರ ಕನಸು. ಅದನ್ನು ಮಾಡೋದಕ್ಕೋಸ್ಕರ ವಾಗ್ದೇವಿ ವಿಲಾಸ ಸಂಸ್ಥೆಗಳು ಇದೆ.
1: ತುಂಬಾ ಅಂದ್ರೆ ತುಂಬಾ ಜನ ಮೆಸೇಜ್ ಕಳಿಸ್ತಾ ಇದ್ದಾರೆ ಸರ್. ಇನ್ನು ಮುಂದಿನ ಮಾತುಕತೆಯಲ್ಲಿ ಖಂಡಿತವಾಗ್ಲೂ ಅವರೆಲ್ಲರ ಮೆಸೇಜಸ್ ಓದೋಣ. ಈ ಒಂದು ಗಂಟೆಯ ಹೊತ್ತು ನಿಜಕ್ಕೂ ಹೊತ್ತು ಹಾರದು ಅಂತಾರಲ್ಲ, ಹಾಗೆ ಹಾರ್ತಾ ಇದೆ ಅಂತ ಅನಿಸ್ತಾ ಇದೆ. ನಿಮಿಷಗಳು, ಸೆಕೆಂಡ್ಗಳು ಕೂಡ, ಮತ್ತೆ ಅಷ್ಟೇ ಸ್ಫೂರ್ತಿ ಕೂಡ ತುಂಬತಾ ಇದೆ. ಬರೀ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ಪೋಷಕರಿಗೂ ಕೂಡ ಒಂದು ದಿಕ್ಸೂಚಿಯ ಆಗಿದೆ ನಿಮ್ಮ ಮಾತುಗಳು. ಖಂಡಿತ ಮಾತನ್ನು ಮುಂದುವರಿಸ್ತೀವಿ ಮತ್ತೊಂದು ಹಾಡಿನ ನಂತರ. ಸ್ನೇಹಿತರೆ, ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮಗೆ ಕಳಿಸ್ಕೊಡ್ಬಹುದು. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

0: ಆಕಾಶವಾಣಿ ಎಫ್ಎಂ ರಾಯಂಬು ಕೇಳ್ತಾ ಇದ್ದೀರಿ. ನಮ್ಮ ಜೊತೆಯಾಗಿ ವಾಗ್ದೇವಿ ವಿಲಾಸ್ ಇನ್ಸ್ಟಿಟ್ಯೂಷನ್ಸ್ನ ಚೇರ್ಮನ್ ಕೆ ಹರೀಶ್ ಅವರು ಇದ್ದಾರೆ. ಸರ್, ಈಗಲೇ ಸಿದ್ದಲಿಂಗಮೂರ್ತಿ ಅವರು ಒಂದು ಪ್ರಶ್ನೆಯನ್ನು ಕೇಳಿದರು ನಿಮಗೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕು ಅಂದರೆ ಯಾವ ತರಹ ಕಾಯ್ದೆ ಇರಬೇಕು ಅಂತ ಕೇಳ್ತಾ ಇದ್ದಾರೆ ಅವರು.
1: ಒಳ್ಳೆ ಪ್ರಶ್ನೆ. ಇದಕ್ಕೆ ಉತ್ತರ ಏನು ಅಂತಂದರೆ, ಕೇವಲ ಕಾಯ್ದೆಗಳಿಂದ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಏನೋ ಬಹಳ ದೊಡ್ಡದನ್ನು ಮಾಡಿಬಿಡ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ. ಮೊದಲನೇದಾಗಿ ಮನೆಯೇ ಮೊದಲ ಪಾಠಶಾಲೆ, ಮನೆಯಲ್ಲಿ ಓದೋ ವಾತಾವರಣ ಇರಬೇಕು. ಮಕ್ಕಳು ಮನೆಗೆ ಬಂದಾಗ ಅಪ್ಪ ಅಮ್ಮ ಟಿ ವಿ ನೋಡ್ತಾ ಇರಬಾರ್ದು, ಪುಸ್ತಕ ಓದ್ತಾ ಇರಬೇಕು.
0: ಹೌದು,
1: ಕನಿಷ್ಠ ಪಕ್ಷ ಪುಸ್ತಕ ಓದೋಕ್ಕೆ ಇಷ್ಟ ಇಲ್ಲದೆ ನ್ಯೂಸ್ ಪೇಪರ್ ಆದರೂ ಓದ್ತಾ ಇರಬೇಕು. ಇಲ್ಲ ಮುಂಚೆ ಸುಧಾ ತರಂಗ ಎಲ್ಲ ಇರ್ತಾ ಇತ್ತು, ಅದೇ ತರ ಈಗಲೂ
0: ನೀವು ಈ ಮಾತು ಹೇಳಿದ್ರೆ ನನ್ನ ಮನೆಯೇ ನೆನಪಾಗ್ತಿದೆ ಸರ್. ನಾವು ಚಿಕ್ಕವರು ಇರಬೇಕಾದ್ರೆ ನಾವು ಓದುವಷ್ಟು ಕಾಲವು ನಮ್ಮ ಮನೆಯಲ್ಲಿ ಟಿ ವಿ ಇರಲಿಲ್ಲ. ಅಪ್ಪ ಪ್ರತಿ ಸರ್ತಿ ಟಿ ವಿ ತರ್ತೀನಿ ಎಂದಾಗ್ಲೂ ಕೂಡ ನಮ್ಮಮ್ಮ ಹೇಳ್ತಿದ್ರು, ನಾನ್ ಟಿ ವಿ ಮುಂದೆ ಕೂತ್ರೆ ಮಕ್ಕಳು ಟಿ ವಿ ನೋಡ್ತೀನಿ ಅಂತಾರೆ, ಅದ್ರ ಬದಲು ನನಗೆ ಟಿ ವಿ ಬೇಡ, ಮನೆಗೆ ಟಿ ವಿ ಬರ್ಕೂಡ್ದು ಅಂತ ಹೇಳಿ ಅಮ್ಮ ಒಂದು ಪುಸ್ತಕ ಹಿಡ್ಕೊಂಡು ಕೂತಿರೋರು. ಅವ್ರು ಯಾವ್ದೋ ರಾಮಾಯಣ ಮಹಾಭಾರತ, ಅವ್ರಿಗೆ ಇಷ್ಟ ಇರೋ ಭಗವದ್ಗೀತೆ, ಇನ್ನೊಂದು ಮತ್ತೊಂದು ಓದ್ಕೊಡೋರು. ನಾವು ನಮ್ಮ ಶಾಲೆ ಪುಸ್ತಕ ತೆಗೆದು ಕೂತು ಓದ್ಬೇಕಿತ್ತು. ಆಮೇಲೆ ಬೇಸಿಗೆ ರಜೆಯಲ್ಲೂ ಕೂಡ ನಮ್ಗೆ ದಿನ ಒನ್ ಅವರ್ ಓದೋದ್ ಕಂಪಲ್ಸರಿ ಇತ್ತು. ಅದ್ ಕತೆ ಪುಸ್ತಕ ಆದ್ರೂ ಪರವಾಗಿಲ್ಲ, ಒಟ್ನಲ್ಲಿ ಓದ್ಬೇಕು, ಒಟ್ನಲ್ಲಿ ಪುಸ್ತಕ ಓದ್ಬೇಕು ಅಂತ ಹೇಳಿ.
1: ನಮ್ಮ ಪ್ರಾಣೇಶ್ವರ್ ಹೇಳ್ತಾ ಇರ್ತಾರೆ, ಜೋಕ್ನಲ್ಲಿ ಹೇಳ್ತಾರೆ, ಪುಸ್ತಕ ಹೇಳುತ್ತಂತೆ, ನೀನು ತಲೆ ಬಗ್ಗಿಸಿ ನನ್ನನ್ನು ಓದು, ಜೀವನದಲ್ಲಿ ತಲೆ ಎತ್ತು ಅಂತ ನಾನು ಮಾಡ್ತೇನೆ ಅಂತ. ಸೊ ನಾನು ಹೇಳ್ತಾ ಇದ್ದೆ ಏನಂದ್ರೆ, ಓದುವಂತಹ ವಾತಾವರಣ, ಒಂದು ಪಾಸಿಟಿವ್ ಎನ್ವಿರಾನ್ಮೆಂಟ್ ಮನೆಯಲ್ಲಿ ಇರಬೇಕು ಮೊದಲನೇದು. ಮತ್ತೆ ಎರಡನೇದು, ಓವರ್ ಪ್ಯಾಂಪರಿಂಗ್ ಆಫ್ ದಿ ಚೈಲ್ಡ್ ಆಗುತ್ತೆ. ಏನಂತಂದ್ರೆ, ಮಕ್ಕಳಿಗೆ ವಿಪರೀತವಾದಂತಹ ಮುದ್ದು, ಎಲ್ಲ ಕೆಲಸನ ತಂದೆ ತಾಯಿಗಳೇ ಮಾಡ್ಕೊಟ್ಬಿಡೋದು. ನಮ್ಮ ಕಾಲದಲ್ಲಿ ಏನು ಅಂತಂದ್ರೆ, ನಮ್ಮ ಕೆಲಸಗಳನ್ನ ನಮ್ಮ ಕೈಯಲ್ಲಿ ಮಾಡಿಸೋರು ತಂದೆ ತಾಯಿಗಳು. ಏನಾದ್ರೂ ಮನೆಗೆ ಸಾಮಾನು ತರಬೇಕಾದ್ರೆ ನಾನು ಹೋಗಿ ತರೋದಲ್ಲದೆ ಅಕ್ಕಪಕ್ಕದ ಮನೆಯವ್ರಿಗೆಲ್ಲಾನು ಅವ್ರು ಸಾಮಾನು ಹೇಳೋರು. ಅದು ಒಬ್ರು ತಮಿಳವರಿದ್ರು, ಹರಿ ನೀ ಇದು ಪೈ ಇದೇ ವಾಂಗನ್ವಾ ಅದು ವಾಂಗನ್ವಾ ಅಂತ ತಮಿಳಲ್ಲಿ ಹೇಳೋರು. ಇನ್ನೊಬ್ಬರು ತೆಲುಗುದವರಿದ್ರು, ಇದ್ದಿ ದಿನ ತಿಸ್ಕೊಂಡ್ರಪ್ಪ ದಾನ್ ತಿಸ್ಕೊಂಡ್ರಪ್ಪ ಅಂತ ಐದಾರು ಸಾಮಗ್ರಿ ಹೇಳೋರು. ನಾನು ಯಾವುದು ವೈಟ್ ಪೇಪರ್ ಪೆನ್ ಇಲ್ಲದೆ ಬಿಟ್ಕೊಂಡು ಅವ್ರವ್ರ ಭಾಷೆ, ಯಾಕಂದ್ರೆ ಅವಾಗ ಅಂಗಡಿಗಳು 40-50 ವರ್ಷದಿಂದ ರಾಮೂರ್ತಿ ನಗರದಲ್ಲಿ ಮೈನ್ ರೋಡಲ್ಲಿ ಒಂದು 5-6 ಅಂಗಡಿಗಳು ಇತ್ತು ಅಷ್ಟೇ, 1/4 ಕಿಲೋಮೀಟರ್ ಆಗೋದು. ಸೊ ನಾನು ಹೋಗಿ ನಮ್ಮನೆ ಸಾಮಾನು ತರೋದಲ್ಲದೆ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ತರ್ತಾ ಇದ್ದೆ. ನಮ್ಮ ತಂದೆ ತಾಯಿ ಯಾವತ್ತು ಇನ್ನೊಬ್ಬರ ಕೆಲಸ ಮಾಡಬೇಡ ಅಂತ ಹೇಳಿಲ್ಲ.
0: ನಿಜ,
1: ಈಗ ನಾವು ಆತರ ಬೆಳೆಸ್ತೀವ ಮಕ್ಕಳನ್ನ, ಅಕ್ಕಪಕ್ಕ ನೋಡ್ಬೇಡ ಅಂತೀವಿ. ಜೊತೆಗೆ ಆ ಶೂ ಆಗ್ಲಿ ಮತ್ತೊಂದಾಗ್ಲಿ ಅದನ್ನ ನಾವು ನೀಟಾಗಿ ಇಟ್ಕೊಳ್ಳುವಂಥದ್ದು, ಕ್ಲೀನಾಗಿ ಇಟ್ಕೊಳ್ಳುವಂಥದ್ದು. ನಮ್ಮ ತಂದೆ ಅವರ ಪಂಚೆಯನ್ನ ಅವರ ಬಟ್ಟೆಗಳನ್ನ ಅವರೇ ಒಕ್ಕೋತಾ ಇದ್ರು. ಅದನ್ನ ನೋಡಿ ನಮಗೂ ಒಂದು ಶಿಸ್ತು.
0: ಹೌದು,
1: ಈಗಿನ ವಾಷಿಂಗ್ ಮೆಷಿನ್ ಮತ್ತೊಂದು ಮಗನೇ ಇರ್ಬೋದು, ವಾಷಿಂಗ್ ಮೆಷಿನ್ ಎಲ್ಲ ಅವ್ರವ್ರ ಬಟ್ಟೆ ಅವ್ರವರೇ ಒಕ್ಕೋಬೋದಲ್ಲ ಮಕ್ಕಳು. ವಾಷಿಂಗ್ ಮೆಷಿನ್ ಹೇಗೆ ಉಪಯೋಗಿಸೋದು ಅಂತ ಬರುತ್ತೆ, ಬಟ್ಟೆ ಐರನ್ ಮಾಡೋದು ಬರುತ್ತೆ. ಹಾಗಾಗಿ ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೊಳ್ಳೋ ಅನ್ನೋಂಥದ್ದೇ ಮೊದಲು ಮನಸ್ಸಿಗೆ ಶಿಕ್ಷಣ, ದೇಹಕ್ಕೆ ಶಿಕ್ಷಣ. ದೇಹಕ್ಕೆ ಒಂದಷ್ಟು ಕಸರತ್ತು ಕೊಡಬೇಕು. ಇಲ್ಲಿಂದ ಹತ್ತಿರ ಇರೋ ಅಂಥದ್ದಕ್ಕೂ ಕೂಡ ಆಟೋ ಹಿಡ್ಕೊಂಡು ಹೋಗ್ಬಿಡೋದು, ಸ್ಕೂಟರ್ ಹಿಡ್ಕೊಂಡು ಹೋಗೋ ಬದಲು 1/2 ಕಿಲೋಮೀಟರ್ ನಡ್ಕೊಂಡು ಹೋದರೆ ಪ್ರಯಾಸ ಪಡೋದನ್ನ ಮತ್ತು ದೇಹಕ್ಕೆ ಶಿಕ್ಷಣ ಕೊಡೋದನ್ನ, ವ್ಯಾಯಾಮ ಕೊಡೋದನ್ನ ತಂದೆ ತಾಯಿಗಳು ಕಲಿಸ್ದಾಗತ್ತೆ. ಸೊ ಹಾಗಾಗಿ ದೇಹಕ್ಕೆ ವ್ಯಾಯಾಮ, ಮನಸ್ಸಿಗೆ ವ್ಯಾಯಾಮ, ಒಟ್ಟಿಗೆ ಕೂತು ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡುವಂಥದ್ದು. ಪ್ರತಿದಿನ ನಮ್ಮ ತಾಯಿ ಸಂಜೆ 6 ಗಂಟೆ ಆದರೆ 6 ಗಂಟೆಯಿಂದ 6:30 ಅಥವಾ ಕೆಲವೊಮ್ಮೆ 6:30 ತನಕನೂ ಶ್ಲೋಕಗಳು ಹೇಳ್ಸೋರು. ಮನೆಯಲ್ಲಿ ಎಲ್ಲ 15-20 ಜನ ಒಟ್ಟಿಗೆ ಕೂತ್ಕೊಂಡು ಶ್ಲೋಕ ಹೇಳ್ತಾ ಇದ್ವಿ. ಸೊ ನೀವು ಅದನ್ನೆಲ್ಲ ಮಾಡಿ, ಮಕ್ಕಳಿಗೆ ಪ್ರತಿಭೆ ಇದ್ದೇ ಇದೆ. ಪ್ರತಿಭೆ ಇಲ್ಲ ಅಂತ ಮಕ್ಕಳಿಗೆ ದಯವಿಟ್ಟು ನೀವು ತಲೆ ಕೆಡಿಸ್ಕೋಬೇಡಿ. ಪ್ರತಿಭೆ ಭಾರತೀಯರಿಗೆ ಪ್ರತಿಭೆ ಇದ್ದೇ ಇದೆ. ಏನಕ್ಕೆ ಅಂದರೆ, ಶೂನ್ಯ ಸೊನ್ನೆ ಅನ್ನೋಂಥ ಕಾನ್ಸೆಪ್ಟ್ ಕಂಡಿರೋದವ್ರು ನಾವು. ದಶಮಾಂಶ ಪದ್ಧತಿ, ದಿ ಡೆಸಿಮಲ್ ಸಿಸ್ಟಮ್ ಆಫ್ ಕೌಂಟಿಂಗ್ ಬಂದಿದ್ದು ಇಲ್ಲಿಂದ. ವಕ್ರತುಂಡ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭಾ ಅಂತ ಗಣಪತಿ ಬಗ್ಗೆ ಇರುವಂಥ ಶ್ಲೋಕ. ಆದರೆ ಕೋಟಿ ಸೂರ್ಯರು ಅಂತಂದರೆ ಅದೆಲ್ಲ ಕಲ್ಪನೆ, ಶತ ಸಹಸ್ರ ಇದೆಲ್ಲ ನಮ್ಮಲ್ಲಿ ಇದ್ದಂಥದ್ದೇನೆ, ಯಾವುದು ನಮ್ಮಲ್ಲಿ ಇಲ್ಲ ಅಂತಲ್ಲ. ಸೊ ನಮ್ಮ ಡಿ ಎನ್ ಎನಲ್ಲಿ ನಮ್ಮ ಪೂರ್ವಿಕರ ಎಲ್ಲರ ಬುದ್ಧಿ ಮತ್ತು ಮತ್ತೊಂದು ಪ್ರತಿಯೊಂದು ಕೂಡ ಇದೆ. ಇವತ್ತು ಯಾವುದು ನಾವು ಶಬ್ದವೇದಿ ಮಿಸೈಲ್ ಅಂತ ಹೇಳ್ತೀವಿ, ಆ ಶಬ್ದವೇದಿ ಬಾಣ ನಮ್ಮ ರಾಮಾಯಣ ಮಹಾಭಾರತ ಕಾಲದಲ್ಲಿ ಇತ್ತು. ಸೊ ಹಾಗಾಗಿ ವಿ ಆರ್ ದಿ ಲೀಗಲ್ ಹೇರ್ಸ್ ಆಫ್ ದಿ ಅಬಂಡೆಂಟ್ ನಾಲೆಡ್ಜ್. ಅಂದ್ರೆ ನಮ್ಮ ಪೂರ್ವಿಕರ ಅನಂತವಾದ ಜ್ಞಾನ ಭಂಡಾರಕ್ಕೆ, ಕೌಶಲ ಭಂಡಾರಕ್ಕೆ ನಾವು ವಾರಸುದಾರರು. ಹಾಗಾಗಿ ಅನಾಥ ಪ್ರಜ್ಞೆ ನಮಗೆ ಬೇಡ. ನಮಗೆ ಆ ಶ್ರಮಪ್ರಿಯತೆಯನ್ನು ನಾವು ಮಕ್ಕಳಿಗೆ ಕಲಿಸ್ಬೇಕು, ಓದುವಂತಹ ಹವ್ಯಾಸವನ್ನು ಕಲಿಸ್ಬೇಕು, ವಿನಯ ವಿಧೇಯತೆಯನ್ನು ಕಲಿಸ್ಬೇಕು. ಮನೆಗೆ ನೆಂಟರು ಬಂದಾಗ ಅವರೇ ಮುಂದೆ ಹೋಗಿ ಸ್ವಾಗತ ಮಾಡೋದು ಕಲಿಸ್ಬೇಕು. ಮನೆಗೆ ಯಾರು ನೆಂಟರು ಬಂದರೆ ತೆಗೆದುಕೊಂಡೋಗಿ ನೀರು ಕೊಡೋದನ್ನು, ಚಹಾ ಕೊಡೋದನ್ನು, ಸಂಸ್ಕಾರಗಳನ್ನು ಕಲಿಸ್ಬೇಕು. ಅದು ಶಿಕ್ಷಣ.
0: ನಿಜ,
1: ಪುಸ್ತಕ ಓದೋದು, ಎಕ್ಸಾಮ್ನಲ್ಲಿ ಆನ್ಸರ್ ಮಾಡೋದು ಅದೆಲ್ಲ ಸ್ವಾಭಾವಿಕವಾಗಿ ಬಂದುಬಿಡುತ್ತೆ. ಯು ಟೀಚ್ ದೆಮ್ ದಿ ಆ್ಯಟಿಟ್ಯೂಡ್, ಆ್ಯಂಡ್ ಆ್ಯಟಿಟ್ಯೂಡ್ ವಿಲ್ ಟೇಕ್ ದೆಮ್ ಟು ದಿ ರಿಕ್ವೈರ್ಡ್ ಆಲ್ಟಿಟ್ಯೂಡ್. ಹಾಗಾಗಿ ಆಟಿಟ್ಯೂಡ್ ಕಲಿಸುವಂಥದ್ದು ವಿದ್ಯಾ ದದಾತಿ ವಿನಯಂ ವಿನಯಾತ್ ಯಾತಿ ಪಾತ್ರತಾಂ ಪಾತ್ರತ್ವಾ ಧನಮಾಪ್ನೋತಿ ಧನಾಧರ್ಮಂ ತತಃ ಸುಖಂ ಅಂತ.

0: ವಿದ್ಯೆ ಅನ್ನುವಂಥದ್ದು ವಿನಯವನ್ನು ಕಲಿಸ್ಬೇಕು, ವಿಧೇಯತೆಯನ್ನು ಕಲಿಸ್ಬೇಕು. ಕೌಶಲ್ಯ ನಮ್ಮಲ್ಲಿ ಬಂದೇ ಬರುತ್ತೆ, ಆಯಿತಾ? ಹಾಗಾಗಿ ಅದರ ಬಗ್ಗೆ ಯಾವುದೇ ಆತಂಕ ಇಟ್ಕೊಳ್ದೇ ಮಕ್ಕಳನ್ನು ನೀವು ಮಕ್ಕಳನ್ನಾಗಿ ಬೆಳೆಸಿ, ಸ್ಪೆಂಡ್ ಮೋರ್ ಅಂಡ್ ಮೋರ್ ಟೈಮ್ ವಿತ್ ದೇಮ್, ಅವ್ರ ಜೊತೆ ಆಟ ಆಡಿ, ಪುಸ್ತಕ
1: ನೀವು ಕೊಡುವಂತಹ ಸಮಯವೇ ಹೆಚ್ಚು ಮೌಲಿಕ ಅಂತ ಹೇಳ್ತಾ ಇದ್ದೀರಿ. ಮತ್ತಷ್ಟು ಜನರ ಮೆಸೇಜ್ ಇದೆ ಸರ್, ಹಾಗಾಗಿ ಒಂದು ಸ್ವಲ್ಪ ಮಾತುಕತೆಯನ್ನ ಮೊಟಕಗೊಳಿಸ್ತಾ ಇದ್ದೀನಿ ನಾನು. ಶಾಂತಾಚಾರ್ಯ ಬೆಡಗೇರಿ ಅವರು ಹೇಳ್ತಿದ್ದಾರೆ, ಶಿಕ್ಷಣ ಕ್ಷೇತ್ರದ ಜೊತೆಗೆ ಸಾಮಾಜಿಕ ಅಭಿವೃದ್ಧಿ ಹಾಗೆ ದಾನ ಕಾರ್ಯಗಳಲ್ಲೂ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತಹ ಕೆ ಹರೀಶ್ ಅವರ ಪರಿಚಯ ಮತ್ತೆ ಸಾಧನೆಗಳ ಕುರಿತಾದ ಮಾಹಿತಿ ತುಂಬಾ ಚೆನ್ನಾಗಿದೆ. ಇಂತಹ ಉತ್ತಮ ಹಾಗೆ ಪ್ರೇರಣಾದಾಯಕ ಮಾಹಿತಿಯನ್ನು ನೀಡಿದಂತಹ ಸ್ಫೂರ್ತಿಧಾರೆ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ವಾಗ್ದೇವಿ ಅವರು ಹೇಳ್ತಿದ್ದಾರೆ, ತುಂಬಾ ಚಂದದ ಮಾತುಕತೆ ಇದು ಅಂತ ಹೇಳಿ, ಹಾಗೆ ಕೇಳಿ ಕಣ್ಣಲ್ಲಿ ನೀರು ಬರ್ತಾ ಇದೆ, ಇದು ಸಂತೋಷದ ಕಣ್ಣೀರು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ನಿಮ್ಮೂರಿನ ಪ್ರತಿ ಓಕೆ, ಇವರ ಹೆಸರು ಸೌಮ್ಯ ಅಂತ ಹೇಳಿ, ಹಾಗೆ ಇವರನ್ನ ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ಆಕಾಶವಾಣಿಗೆ ಧನ್ಯವಾದಗಳು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಮತ್ತೊಬ್ರು ಮೈಸೂರು ವಿದ್ಯಾರಣ್ಯಪುರಂನಿಂದ ರಾಮ್ ಪ್ರಸಾದ್ ಅವರು ಹೇಳ್ತಿದ್ದಾರೆ, ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ವಾಗ್ದೇವಿ ವಿದ್ಯಾಸಂಸ್ಥೆಯ ಕೆ ಹರೀಶ್ ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಅನುಭವ ಹಾಗೆ ಸೇವಾ ಮನೋಭಾವದ ವಿಚಾರಗಳನ್ನು ಮನಮುಟ್ಟುವಂತೆ ಅವರು ತಿಳಿಸ್ಕೊಡ್ತಾ ಇದ್ದಾರೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಪ್ರೋಗ್ರಾಮ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತಿದ್ದಾರೆ ಶ್ರೀನಾಥ್ ಅವರು, ಮಾಗಡಿ ರೋಡಿಂದ. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಮಾಹಿತಿ ಮತ್ತು ಹಾಡುಗಳು ಎರಡೂ ಕೂಡ ತುಂಬಾ ಚೆನ್ನಾಗಿದೆ ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಈಗಿನ ಕಾಲದ ಮಕ್ಕಳು ಬಹಳ ದುರಹಂಕಾರಿಗಳಾಗಿದ್ದಾರೆ ಅಂತ ಹೇಳಿ ಸುಜಾತ ಕೆ ನಟರಾಜ್ ಮೆಸೇಜ್ ಮೂಲಕ ಹೇಳ್ತಿದ್ದಾರೆ.
0: ಅಂದ್ರೆ ಅವ್ರ ಕೈಲಿ ಶ್ರಮ ವಹಿಸೋದಕ್ಕೆ ಬಿಡ್ತಾ ಇಲ್ಲ ಅವರು. ಮಕ್ಕಳನ್ನ ಕುರುಡರ ಅಂಧ ಶಾಲೆಗೆ ಕರ್ಕೊಂಡು ಹೋಗಿ, ಅನಾಥಾಶ್ರಮ ಕರ್ಕೊಂಡು ಹೋಗಿ, ವೃದ್ಧಾಶ್ರಮ ಕರ್ಕೊಂಡು ಹೋಗಿ, ಒಂದ್ ದಿವಸ ಅಲ್ಲಿರಿ. ನಮ್ಮ ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಗುರುಜಿ ಅಡ್ವಾನ್ಸ್ ಕೋರ್ಸ್ಗಳಿಗೆ ಹೋಗಿ, ಮಕ್ಕಳ ಕೋರ್ಸ್ ಇದೆ ಅಲ್ಲಿ ಹೋಗಿ. ಹಾಗಾಗಿ ನೀವು ಆಧ್ಯಾತ್ಮಿಕತೆಯ ಸ್ಪರ್ಶವನ್ನ ನೀವು ಶಿಕ್ಷಣದಲ್ಲಿ ತರದೇ ಇದ್ರೆ ವ್ಯಕ್ತಿ ಉನ್ನತಿ ಹೊಂದೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ದೇಶದ ಆತ್ಮವೇ ಆಧ್ಯಾತ್ಮಿಕತೆ. ಆಧ್ಯಾತ್ಮಿಕತೆ ಅಂದ್ರೆ ಏನು? ನಮ್ಮ ಆತ್ಮದ ಕಡೆಗೆ ನಮ್ಮನ್ನ ನೋಡುವಂತೆ ಮಾಡುವಂಥದ್ದು, ಅದೇ ಆತ್ಮ, ಟೇಕಿಂಗ್ ಯು ಟುವರ್ಡ್ಸ್ ದಿ ಇನ್ನರ್ ಸೆಲ್ಫ್. ಹಾಗಾಗಿ ಅಂತರ್ಮುಖಿ ಸದಾ ಸುಖಿ ಅಂತಾರೆ. ನೀವು ಹೊರಗಡೆ ನೋಡೋದಷ್ಟನ್ನು ನೋಡಿ, ಯು ಎಕ್ಸ್ಪ್ಲೋರ್ ಆಲ್ ದಿ ಥಿಂಗ್ಸ್, ಮಹಾನ್ ಜ್ಞಾನಿಯಾಗಿ ಮತ್ತೆ ಅಂತರ್ಮುಖಿಯಾಗಿ ಅಂತ. ಹಾಗಾಗಿ ವಿವೇಕಾನಂದರ ಮೆಸೇಜೇ ನಾನು ಕಡೆಯಲ್ಲಿ ಹೇಳೋದು ಕೂಡ, ದಿಸ್ ಲೈಫ್ ಇಸ್ ಎ ವಂಡರ್ಫುಲ್ ಆಪರ್ಚುನಿಟಿ ಫಾರ್ ಈಚ್ ಒನ್ ಆಫ್ ಅಸ್ ಟು ಬಿಕಮ್ ವಾಟ್ ಎವರ್ ವಿ ವಾಂಟ್. ನಾವ್ ಏನ್ ಅಂದ್ಕೊಳ್ತೀವೋ ಅದನ್ನ ನಾವು ಸಾಧ್ಯ ಮಾಡಬಲ್ಲೆವು. ಅದಕ್ಕೋಸ್ಕರ ಮಾಡಬೇಕಾದಂತಹ ಪರಿಶ್ರಮವನ್ನು ಪಡೋದಕ್ಕೆ ಸಿದ್ಧವಾಗಿರಬೇಕು. ಹಗಲಿರುಳು ಅದ್ರ ಬಗ್ಗೆ ಕನಸು ಕಾಣಬೇಕು. ಪುಟ್ ಯುವರ್ ಸೆಲ್ಫ್ 100% ಇನ್ ಟು ವಾಟ್ ಎವರ್ ಈಸ್ ಯುವರ್ ಪ್ಯಾಷನ್. ಮತ್ತೆ ಬಿ ಫೋಕಸ್ಡ್. ಇಷ್ಟನ್ನ ನೀವು ಮಾಡಿದ್ದಾದ್ರೆ, ವಿನಯ ವಿಧೇಯತನ್ನು ಬೆಳೆಸ್ಕೊಂಡಿದ್ದಾದ್ರೆ, ಬದುಕು ನಿಮಗೆ ಅನಂತ ಅವಕಾಶಗಳನ್ನು ಕೊಡುತ್ತೆ. ಅದು ಕೊಟ್ಟು ನಿಮ್ಮನ್ನು ಒಂದಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋದ್ಮೇಲೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವಂತ ಹಾಗೆ ಅದು ಸಮಾಜ ನಿಮಗೆ ಕೊಟ್ಟಿದ್ದು ಏನಕ್ಕೆ ಅಂತಂದ್ರೆ, ನೀನು ಶಕ್ತವಂತನಾಗಿ ಮಾಡಿದ್ದೀನಿ, ನೀನು ಸಮಾಜ ನನ್ನ ಶಕ್ತಿಯನ್ನು ಮಾಡುವಂತ ನಾನು ಹೇಳ್ತಾ ಇರ್ತೀನಿ. ಅದನ್ನು ಹೇಳಿ ಮುಗಿಸ್ಬಿಡ್ತೀನಿ. ಸಮಾಜ ಅನ್ನುವಂಥದ್ದು ಒಂದು ದೊಡ್ಡ ಪಾತ್ರೆ. ಈಚ್ ಒನ್ ಆಫ್ ಅಸ್ ವಿ ಹ್ಯಾವ್ ಟು ಕಾಂಟ್ರಿಬ್ಯೂಟ್ ವಾಟ್ ಎವರ್ ವಿ ಕ್ಯಾನ್ ಡೂ ಇನ್ ಟು ದಟ್ ವೆಸಲ್. ಈಗ ನಾನು 100 ಯೂನಿಟ್ ಕಾಂಟ್ರಿಬ್ಯೂಟ್ ಮಾಡಿ 50 ಯೂನಿಟ್ ಮಾತ್ರ ವಾಪಸ್ ತೆಗೆದುಕೊಂಡ್ರೆ ಸಮಾಜದಿಂದ, ಆ 50 ಯೂನಿಟ್ ನನಗೆ ಬಂದ ಪುಣ್ಯ. 100 ಯೂನಿಟ್ಸ್ ಐ ಕಾಂಟ್ರಿಬ್ಯೂಟ್ ಅಂಡ್ 500 ಯೂನಿಟ್ಸ್ ಐ ವಾಂಟ್ ಟು ಡ್ರಾ ಅಂತಂದರೆ ಅದು ನನ್ನ ಋಣ ಸಮಾಜದ ಮೇಲೆ. ಸೊ ಹಾಗಾಗಿ ವಿ ಶುಡ್ ವರಿ ಅಬೌಟ್ ಕಾಂಟ್ರಿಬ್ಯೂಟಿಂಗ್ ಮೋರ್ ಅಂಡ್ ಮೋರ್ ಟು ದಿ ಸೊಸೈಟಿ, ಆ್ಯಂಡ್ ದಟ್ ಈಸ್ ದಟ್ ಓರಿಯೆಂಟೇಷನ್ ಇಸ್ ದಿ ರಿಯಲ್ ಎಜುಕೇಷನ್ ಅಂಡ್ ದಿ ಪರ್ಪಸ್ ಆಫ್ ಎಜುಕೇಷನ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ.
1: ನಿಜವಾಗ್ಲೂ ತುಂಬಾ ಅದ್ಭುತವಾದಂತಹ ಮಾತುಕತೆ ಆಗಿತ್ತು. ಎಷ್ಟೋ ವಿಷಯಗಳ ಕುರಿತು ನೀವು ಬೆಳಕು ಚೆಲ್ಲಿದ್ರಿ ಸರ್. ನಿಮ್ ಜೊತೆ ಮಾತಾಡೋದಕ್ಕೆ 1 ಗಂಟೆ ಅನ್ನೋದು ತುಂಬಾ ಕಡಿಮೆ ಅವಧಿ ಅಂತ ನನಗೆ ಮತ್ತೆ ಮತ್ತೆ ಅನಿಸ್ತಾ ಇದೆ. ನಿಮ್ಮ ಬಿಡುವಿಲ್ಲದ ದಿನಚರಿಯಲ್ಲಿ ನಮಗಾಗಿ ಬಿಡುವು ಮಾಡ್ಕೊಂಡು ಬಂದು ತುಂಬಾ ಉತ್ತಮ ವಿಚಾರಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀರಿ. ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳು. ಆಕಾಶವಾಣಿ ಕಡೆಯಿಂದ ಹಾಗೆ ಕೇಳುಗರ ಪರವಾಗಿ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
0: ಎಲ್ಲ ಶ್ರೋತೃಗಳಿಗೂ ಧನ್ಯವಾದಗಳು.
1: ಥ್ಯಾಂಕ್ ಯು. ಸ್ನೇಹಿತರೆ, ಇದುವರೆಗೂ ಕೆ ಹರೀಶ್ ಅವರೊಂದಿಗಿನ ಮಾತುಕತೆಯನ್ನು ಕೇಳಿಸಿಕೊಂಡ್ರಿ. ಆಕಾಶವಾಣಿ FM ರೈನ್ಬೋದಲ್ಲಿ ಈ ಕಾರ್ಯಕ್ರಮ ನಿಮ್ಮ ಜೊತೆಯಾಯಿತು. ಇದುವರೆಗೂ ನಿಮ್ಮ ಜೊತೆಯಾಗಿದ್ದದ್ದು ನಾಗಶ್ರೀ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿಎಲ್ಆರ್.

ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸಮಯ ಆಗಿರೋದು 5:03. ಕೇಳ್ತಾ ಇದ್ರೆ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು. ಶುಭ ಸಂಜೆ ಎಲ್ಲಾ ಸ್ನೇಹಿತರಿಗೂ. ಬುಧವಾರದ ಸಂಜೆ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಏನ ವಿಷಯದ ಬಗ್ಗೆ ಮಾತಾಡ್ತಾ ಇದೀವಿ? ಸಾಕಷ್ಟು ಜನ ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರ್ತೀರಾ, ಹಾಗೆ ಆಫೀಸ್ ಅಂದಿದ ತಕ್ಷಣ ಕೆಲ್ಸಕ್ಕೆ ಹೋಗಿ ಬಂದಿರ್ತೀರಾ ಅಲ್ವಾ? ಕೆಲ್ಸಕ್ಕೆ ಹೋಗಿ ಬಂದರೆ ಮುಖ್ಯವಾಗಿ ನಾವು ಕಾಯುವಂಥ ದಿನ ಯಾವ್ದು ಹೇಳಿ? ಸಂಬಳದ ದಿನ ಅಲ್ವಾ? ಸೊ ಈ ಒಂದು ಸಂಬಳದ ಬಗ್ಗೆ ಮಾತಾಡೋಣ. ಇವತ್ತು ನಿಮ್ಮ ಸಂಬಳ ಎಷ್ಟು ಅಂತ ನಾನು ಕೇಳಲ್ಲ, ಡೋಂಟ್ ವರಿ. ನಾವು ಇವತ್ತು ಒಂದು ವಿಶೇಷವಾಗಿ ಚೆನ್ನಾಗಿ ಕ್ಯೂಟ್ ಆಗಿರುವಂತಹ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಜಾಸ್ತಿ ತಲೆ ಕೆಡಿಸ್ಕೊಬಿಡಿ, ತುಂಬ ಹೆವಿ ಟಾಪಿಕ್ ಏನಲ್ಲ. ಆರಾಮಾಗಿ ನೀವು ಡ್ರೈವ್ ಮಾಡ್ತಾ ಇದ್ರೆ ಆರಾಮಾಗಿ ಚಾನಲ್ನ ಕೇಳ್ಕೊಂಡು ಹೋಗಿ ಒಳ್ಳೊಳ್ಳೆ ಗೀತೆಗಳು ನಿಮಗಾಗಿ ಮೂಡಿ ಬರುತ್ತೆ. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 MHz.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಇರೋದು ಆಕಾಶವಾಣಿ ಬೆಂಗಳೂರು, ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲನ. ಸಮಯ ಆಗ್ತಾ ಇದೆ 5:13. ಜೀವನದಲ್ಲಿ ತುಂಬ ಮೊದಲ ಅನುಭವಗಳು ತುಂಬ ಮರೆಯೋಕೆ ಆಗೋದಿಲ್ಲ, ಆ್ಯಂಡ್ ಸಾಕಷ್ಟು ಖುಷಿಯನ್ನು ಕೊಡುತ್ತೆ. ಮೊದಲನೇ ಶಾಲೆ ಇರ್ಬೋದು, ಮೊದಲನೇ ಸ್ನೇಹ ಇರ್ಬೋದು, ಮೊದಲನೇ ಪ್ರೀತಿ ಇರ್ಬೋದು, ಹಾಗೆ ಮೊದಲನೇ ಸಂಬಳ ಕೂಡ. ಮೊದಲ ಸಂಬಳ ಎಷ್ಟು ಇಂಪಾರ್ಟೆಂಟು, ಎಷ್ಟೇ ಚಿಕ್ಕದಾಗಿರಲಿ, ಎಷ್ಟೇ ದೊಡ್ಡದಾಗಿರಲಿ, ಅದರಲ್ಲಿ ಇರೋವಂತಹ ಸಂತೋಷ ಇದೆಯಲ್ಲ, ಅದು ಮಾತ್ರ ಅಪಾರ ಅಂತ ಹೇಳಿದರೆ ತಪ್ಪಾಗಲ್ಲ. ಯಾಕಂದರೆ ಅದು ನಾವು ನಮ್ಮ ಸ್ವಂತ ಕಾಲ ಮೇಲೆ ನಿಂತು ದುಡ್ದಿರುವಂತಹ ದುಡ್ಡು. ಸೊ ಮೊದಲನೇ ಸಂಬಳ ಕೂಡ ಅಷ್ಟೇ ಸ್ಪೆಷಲ್. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ಸೇರಿ ಈ ಒಂದು ಸಿಹಿ ನೆನಪನ್ನು ಮೆಲುಕು ಹಾಕೋಣ, ಆಯಿತಾ? ಮೊದಲನೇ ಸತಿ ನಿಮಗೆ ಸಂಬಳ ಬಂದಾಗ ನಿಮಗೆ ಹೇಗನ್ನಿಸ್ತು, ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿ ಚಿಟ್ಟೆಗಳು ಓಡಾಡ್ತಾ ಇತ್ತು? ನಾನು ಒಂದು ಅನುಭವ ಹೇಳಬೇಕು ಅಂತಂದರೆ, ಮೊದಲನೇ ಸಲ ಸಂಬಳ ತಗೊಳ್ಳುವಂತಹ ದಿನ ಹೇಳಿದ್ರಲ್ವ, ಈ ಥರ ಆಫೀಸಲ್ಲಿ ಈ ತಿಂಗಳ ಕೊನೆಯಲ್ಲಿ ಸಂಬಳ ಬರುತ್ತೆ ಅಂತ ಹೇಳಿದರು. ಆ ದಿನ ತುಂಬ ಖುಷಿಯಲ್ಲಿ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದೆ. ಎಲ್ರಿಗೂ ಬರ್ತಾ ಇದೆ ಬಟ್ ನನಗೆ ಮಾತ್ರ ಬರ್ತಾ ಇಲ್ಲ ಅನ್ನುವಂತಹ ಒಂದು ಮನಸ್ಸಿನಲ್ಲಿ ಓಡ್ತಾ ಇದೆ. ನನಗೆ ಮಾತ್ರ ಸಂಬಳ ಬರ್ತಾ ಇಲ್ಲ, ಎಲ್ರಿಗೂ ಬರ್ತಾ ಇದೆ. ನಾನು ಕೊಟ್ಟಿರುವಂತಹ ಬ್ಯಾಂಕ್ ಅಕೌಂಟ್ ನಂಬರ್ ಕರೆಕ್ಟಾಗಿದೆಯಾ, ಇನ್ನೆಲ್ಲ ಕರೆಕ್ಟಾಗಿದೆಯಾ, ಏನಾದರೂ ತಪ್ಪಾಯ್ತಾ, ಈ ರೀತಿ ಏನೇನೋ ಆಲೋಚನೆಗಳು ನನ್ನ ತಲೆಯಲ್ಲಂತೂ ಓಡ್ತಾ ಇತ್ತು. ಬಟ್ ಬಂದಾಗ ಆಗಿದ್ದ ಖುಷಿ ಇದೆಯಲ್ವಾ,

ಸಮಯ ಆಗಿರೋದು 5:24 ಕೇಳ್ತಾ ಇದ್ರೆ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲನ್ನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾತುಕತೆಯ ಜೊತೆಗೆ ಒಂದಷ್ಟು ಹಾಡುಗಳನ್ನ ಕೇಳ್ತಾ ಇದ್ದೀರಿ. ಇವತ್ತು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಾ ಇದ್ದೆ, ಮೊದಲ ಸಂಬಳವನ್ನ ಪಡೆದ್ರಲ್ಲ ಆ ದಿನ ನಿಮ್ಗೆ ಹೇಗನ್ನಿಸ್ತಾ ಇತ್ತು ಅಂತ ಕೇಳಿದ್ದೆ. ಸಾಕಷ್ಟು ಜನ ಸಂದೇಶಗಳನ್ನ ಕೂಡ ಕಳಿಸಿದ್ದೀರಾ. ಕೆಲವರು ತಮ್ಮ ಮೊದಲ ಸಂಬಳವನ್ನ ಆ ಒಂದು ನೋಟ್ ಏನ್ ಬಂದಿರುತ್ತಲ್ಲ, ಈಗೆಲ್ಲ ಡಿಜಿಟಲ್ ಪೇಮೆಂಟ್ ಬಿಡಿ, ಬಟ್ ಆವಾಗ ನೋಟ್ ಬರುತ್ತಲ್ವಾ ಅಥವಾ ಆ ಒಂದಷ್ಟು ನೋಟ್ಗಳನ್ನ ಇಂದಿಗೂ ಕೂಡ ಅವರ ಪರ್ಸ್ನಲ್ಲಿ ಇಟ್ಕೊಂಡಿರ್ತಾರಂತೆ, ಅಥವಾ ಡೈರಿನಲ್ಲಿ ನೆನಪಿಗಾಗಿ ಇಟ್ಕೊಂಡಿರ್ತಾರಂತೆ. ಇನ್ನು ಕೆಲವರು ಈ ಮೊದಲ ಸಂಬಳದ ದಿನವನ್ನ ಮನೆಯವರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡು ಆ ಫೋಟೋನ ನೆನಪಿಗೆ ಇಟ್ಕೊಂಡಿರ್ತಾರಂತೆ. ಹಣ ಖರ್ಚಾಗ್ಬೋದಲ್ವಾ, ಆದ್ರೆ ಈ ಒಂದು ದಿನದ ಖುಷಿ ಸಂತೋಷ ಡೆಫಿನೆಟ್ಲಿ ಎಲ್ಲೂ ಹೋಗಲ್ಲ, ಎಂದಿಗೂ ಕೂಡ ಕಡಿಮೆ ಆಗೋದಿಲ್ಲ. ಹಾಗೆ ನಮ್ಗೆ ಒಂದಷ್ಟು ಸಂದೇಶಗಳು ಬಂದಿದೆ ಅಂತ ಹೇಳಿದ್ನಲ್ಲ, ಮೊದಲು ಬಂದ ಸಂಬಳದ ಸಂಭ್ರಮವೇ ಬೇರೆ, ದೇವ್ರ ಮುಂದೆ ಇಟ್ಟು ನಮಸ್ಕಾರ ಮಾಡಿ ತಗೊಳ್ತಾ ಇದ್ವಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ವಾಣಿ ಅವರು ಚಿಕ್ಕಲಸಂದ್ರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ಅಯ್ಯೋ ಕ್ವೆಶ್ಚನ್ ಕೇಳಿಸ್ತಾ ಇಲ್ಲ ಮೇಡಮ್, ಗೊತ್ತಿಲ್ಲ ನಮ್ಗೆ ಆನ್ಸರು, ಮುಂದೆ ಹೋಗೋಣ, ಸಂಬಳ ಅಂತ ಬಂದಿದ ತಕ್ಷಣ ನೀವು ಕ್ವೆಶ್ಚನ್ ಕೇಳಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ನಂಬರ್ ಎಂಡಿಂಗ್ ವಿತ್ 007-41. ಹಾಗೆ ಮತ್ತೊಂದು ಸಂದೇಶ ಬಂದಿರೋದು, ಮೊದಲ ಸಂಬಳ ಬಂದಿದ್ದು 80 ರೂಪಾಯಿ, ಅದರಲ್ಲಿ ನಾನು 50 ರೂಪಾಯಿನ ದೇವರ ಕಾಣಿಕೆ ಹಾಕಿ ಉಳಿದ 30 ರೂಪಾಯಿನ ಅಮ್ಮನಿಗೆ ಬಳೆ ತೆಗೆದುಕೊಂಡು ಹೋಗಿ ಕೊಟ್ಟೆ ಅಂತ ಹೇಳ್ತಾ ಇದ್ದಾರೆ. ಅನಂತಮೂರ್ತಿಯವರು ಶೃಂಗೇರಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ನಾನು ಕೇಳಬೇಕಾಗಿತ್ತು, ಸೊ ಮೊದಲನೇ ದಿನದ ಸಂಬಳದ ದಿನದ ಖುಷಿ ಬೇರೆ, ಆದರೆ ಆ ಒಂದು ಸಂಬಳ ಬಂದಿದ ತಕ್ಷಣ ನಿಮಗೆ ಏನು ತಗೋಬೇಕು ಅಂತ ಅನ್ನಿಸ್ತು, ಅಥವಾ ಏನು ಯಾರಿಗಾದರೂ ಕೊಡಿಸ್ಬೇಕು ಅಂತ ಅನ್ನಿಸ್ತು? ನನಗೆ ಸಂದೇಶಗಳನ್ನ ಕಳಿಸ್ಕೊಡಿ 9480190101013, ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.

0: ಇದೇನ್ ಮಗ ಬರೀ ತನ್ನ ನನ್ನ ಅಂತ ಎಳಿತಾ ಇದೀಯಾ? ನಿದ್ದೆ ಬತ್ತಾಯ್ತೆ? ಯಾವ್ದಾನ ಬೇರೆ ಪದನ ತೆಗೆದು ಬುಟ್ಟು ಹಾಕೋತಾನೆ?
1: ಅಯ್ಯೋ, ನಂಗ್ ಪದ ಗೀತ ಯಾವ್ದು ಬರಕಿಲ್ಲ.
0: ಯಾಕೆ ಬರಕಿಲ್ಲ? ನಾನಾಗ್ತೀನಿ ಕೇಳು. ಇಲ್ಲೇ ಅಡಿಕೆ ಐತೆ, ಎಲೆ ಐತೆ, ಮಲ್ನಾಡ್ ಅಡಿಕೆ.

ಪೋರಾ ನೀನು ಪೋರಿ ನಾನು ಕುಡಿದರೆ ತಂಬೂ ಅಷ್ಟೇ ಬಿಡು.

ಸಮಯಾಗಿರೋದು 5:38 ಎಸ್ ಪಿ ಬಾಲಸುಬ್ರಹ್ಮಣ್ಯಂ ರಾಜೇಶ್ ಹಾಗೆ ಸಂಗೀತ ಗುರುರಾಜ್ ಅವರ ಧ್ವನಿಯಲ್ಲಿ ಮಲ್ನಾಡ್ ಅಡಿಕೆ. ಎಷ್ಟು ಸಖತ್ತಾಗಿದೆ ಅಲ್ವಾ ಈ ಹಾಡು ಕೇಳ್ತಾ ಇದ್ರೆ ಫುಲ್ ಎನರ್ಜಿ ಬರುತ್ತೆ. ಸ್ಟುಡಿಯೋದಲ್ಲಂತೂ ನಾನು ಸಿಕ್ಕಾಬಡೆ ಡ್ಯಾನ್ಸ್ ಮಾಡ್ಕೊಂಡು ಹಾಡನ್ನ ಕೇಳ್ತಾ ಇದ್ದೆ. ನಮಗೆ ಯಾರೆಲ್ಲ ಸಂದೇಶಗಳನ್ನ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ನಾ ಸುಧೀಂದ್ರ ಅವರು ಮಲೇಶ್ವರಂನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನನಗೆ ಮೊದಲ ಸಂಬಳ ಬಂದಾಗ ನಾನು ಏನು ಮಾಡಿದೆ ಅಂತ ಹೇಳ್ತೀನಿ. ಸ್ವಲ್ಪ ನನ್ನ ಪೇರೆಂಟ್ಸಿಗೆ ಕೊಟ್ಟೆ, ಆಮೇಲೆ ನಾನು ಫ್ರೆಂಡ್ ಒಬ್ಬರಿಗೆ ಕ್ಯಾನ್ಸರ್ ಕಾಯಿಲೆ ಇತ್ತು ಅವರಿಗೋಸ್ಕರ ಒಂದು ಸ್ವಲ್ಪ ಕೊಟ್ಟೆ. ಹಾಗೆ ಹೋಟೆಲ್ಗೆ ಹೋಗಿ 2 ಪ್ಲೇಟ್ ವೆಜಿಟೇಬಲ್ ಬಿರಿಯಾನಿ, ನೆಕ್ಸ್ಟ್ ಡೇ ನನ್ನ ಫೇವ್ರೆಟ್ ಪಿಜ್ಜಾ ತಿಂದೆ. ಆಮೇಲೆ ನನ್ನ ಫೇವ್ರೆಟ್ ಅಂಗಡಿಗೆ ಹೋಗಿ ಫಸ್ಟ್ ಕ್ಲಾಸ್ ಟೇಪ್ ರೆಕಾರ್ಡ್ರ್ ಹಾಗೆ ವಾಕ್ಮೆನ್ DVD ಪ್ಲೇಯರ್ ಇದೆಲ್ಲವನ್ನ ತಗೊಂಡೆ. ಈ ಎಲ್ಲ ವಸ್ತುಗಳು ಕೂಡ ಈಗ ನನ್ನ ಕಣ್ಮುಂದೆ ಇದೆ. ನಿಜ ಹೇಳಬೇಕು ಅಂತಂದರೆ ನನ್ನ ಮೊದಲನೇ ಸಂಬಳನ 1 ವರ್ಷದಲ್ಲಿ ಫಿನಿಶ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ತುಂಬ ಒಳ್ಳೆ ಕೆಲಸಗಳನ್ನು ಮಾಡಿದ್ದೀರಾ ಸುಧೀಂದ್ರ, ನಿಮ್ಮ ಫ್ರೆಂಡಿಗೆ ಹೆಲ್ಪ್ ಮಾಡಿದ್ದೀರಿ, ಹಾಗೆ ನಿಮಗೂ ಇಷ್ಟ ಆಗಿರೋದನ್ನು ಕೂಡ ನೀವು ಮಾಡ್ಕೊಂಡಿದ್ದೀರಾ. ನಮಸ್ತೆ ಮೇಡಮ್, ನಾನು ನನ್ನ ಮೊದಲನೇ ಸಂಬಳ ತಗೊಂಡಿದ್ದು ಒಂದು ಕಂಪನಿಯಿಂದ, ಆದರೂ ಕೂಡ ನನಗೆ ಅಷ್ಟು ಖುಷಿ ಕೊಡಲಿಲ್ಲ. ಯಾಕಂದರೆ ನಾನು ಡಿಗ್ರಿ ಓದಬೇಕಾದ್ರೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ಬಂದಂತಹ ದುಡ್ಡಿನಿಂದ ಒಂದು ಮೊಬೈಲನ್ನು ಪರ್ಚೇಸ್ ಮಾಡಿದ್ದೆ. ಆ ಒಂದು ಖುಷಿನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಅದೇ ನನ್ನ ಫಸ್ಟ್ ಹಾರ್ಡ್ ಮನಿಯಲ್ಲಿ ತಗೊಂಡಿದ್ದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಾಗೇಶ್, ದೀಪಾ, ಋತ್ವಿಕ್ ಬೇಲೂರು ತಾಲೂಕು ಹಾಸನದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಫಸ್ಟ್ ಸಂಬಳದಲ್ಲಿ ನಮ್ಮ ತಾಯಿಗೆ ಮಿಕ್ಸಿನ ಕೊಡಿಸ್ದೆ ಅಂತ ಹೇಳ್ತಾ ಇದ್ದಾರೆ.

ಜೊತೆಗೆ ಮಂಜು ಬೆಟಗೆರೆ ಕೊಪ್ಪಳದಿಂದ ಸಂದೇಶವನ್ನ ಕಳಿಸಿದರೆ ಮೊದಲನೇ ಸಂಬಳ ಅಮ್ಮನ ಕೈಲಿ. ಎಷ್ಟೋ ಜನರ ಸೆಂಟಿಮೆಂಟ್ ಅಲ್ವಾ ಇದು, ಮೊದಲನೇ ಸಂಬಳ ಅಮ್ಮನಿಗೆ ಕೊಡಬೇಕು ಇಲ್ಲ ದೇವ್ರಿಗೆ ಕೊಡಬೇಕು ಅನ್ನೋದೇ ಸೆಂಟಿಮೆಂಟ್ ನಮ್ಮೆಲ್ಲರಿಗೂ. ಒಳ್ಳೆಯ ಕನ್ನಡ ಗೀತೆಗಳನ್ನ ಕೇಳ್ತಾ ಇದ್ದೀವಿ, ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಕೆ ನಾಗರಾಜ್, ಭಾವನಾ ಹಾಗೆ ಹೇಮಾ ನಂಗಲಿಯವರು ಮುಳಬಾಗಿಲು ತಾಲೂಕಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿರೋದು ನಂಬರ್ ಎಂಡಿಂಗ್ ವಿತ್ 007441 ಇವರು ಸಂದೇಶವನ್ನ ಕಳಿಸಿ, ಮೊದಲನೇ ಸಂಬಳ ತಗೊಂಡೋಗಿ ನಮ್ಮ ಅಮ್ಮನ ಕೊಟ್ಟೆ, ಪೂಜೆ ರೂಮಲ್ಲಿ ಇಡಕ್ ಹೇಳಿದ್ರು, ಅಲ್ಲಿಟ್ಟೆ, ದೇವ್ರಿಗೊಂದು ಗಂಧದ ಕಡ್ಡಿ ಎಲ್ಲ ಹಚ್ಚಿ, ಅದಾದ್ಮೇಲೆ ನನ್ಗೆ ಗೊತ್ತೇ ಆಗಲಿಲ್ಲ ಅದನ್ನು ನಾನು ತೊಗೊಂಡು ಖರ್ಚು ಮಾಡ್ಬೋದಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲ ಸಂಬಳವನ್ನು ನಾನು ಪ್ರತಿ ತಿಂಗಳು ತೊಗೊಂಡೋಗಿ ನಮ್ಮ ಅಮ್ಮಂಗೆ ಕೊಡ್ತಾ ಇದ್ದೆ. ಒಂದು ಸತಿ ನಾನು ಅವರಿಗೆ ಒಂದು ಪ್ಯೂರ್ ಕಾಟನ್ ಸಾರಿನ ಗಿಫ್ಟ್ ಮಾಡಿದ್ದೆ, ತುಂಬ ಇಷ್ಟಪಟ್ಟಿದ್ರು ಅವರು ಅಂತ ಹೇಳ್ತಾ ಇದ್ದಾರೆ. ಎಸ್, ನೀವು ಮೊದಲನೇ ಸಂಬಳದಲ್ಲಿ ಯಾರಿಗೆ ಏನು ಉಡುಗೊರೆ ಕೊಟ್ರಿ, ಅಥವಾ ಯಾರಿಗಾದರೂ ನಿಮ್ಗೆ ಏನಾದರೂ ಕೊಡಬೇಕು ಅಂತ ಅನಿಸುತ್ತಾ ಮೊದಲನೇ ಸಂಬಳ ತೊಗೊಂಡಿದ್ದ ತಕ್ಷಣ ಇದನ್ನು ಮಾಡಬೇಕಪ್ಪ ನಾನು, ಈ ಒಂದು ಸಂಬಳದ ದುಡ್ಡಲ್ಲಿ ಇದನ್ನು ಮಾಡಬೇಕು ನಾನು ಅಂತ ನಿಮ್ಗೆ ಅನಿಸ್ತಾ, ಹಾಗಾದರೆ ಯಾರಿಗೆ ನೀವು ಏನನ್ನು ಕೊಟ್ರಿ, ಅಥವಾ ನಿಮಗೆ ನೀವು ತೊಗೊಂಡ್ರೂ ಪರವಾಗಿಲ್ಲ. ಸೊ ಏನು ಮಾಡಿದ್ರಿ ಮೊದಲನೇ ಸಂಬಳದಲ್ಲಿ, ಆ ಒಂದು ಮೆಮೊರಿನ ನೀವು ನಮ್ಮ ಜೊತೆ ಹಂಚ್ಕೊಳ್ಬಹುದು. 9480100130 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ಕೇಳ್ತಾ ಇದ್ರೆ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬೆಲ್ಲು. ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ ವಿಜಯ ರಾಘವೇಂದ್ರ ಅವರ ಧ್ವನಿಯಲ್ಲಿ ಸೇವಂತಿ ಸಿನಿಮಾದಿಂದ ಒಂದು ಗೀತೆ.

ಸಮಯಾಗಿದೆ 5:51 ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು ಉದಯ ಫ್ರಮ್ ರೈನ್ಬೋ ಕನ್ನಡ ಕಾಮನಿ ಬಿಲ್ಲನ್ನ ಮೊದಲ ಸಂಬಳದ ಸಂತೋಷದ ಬಗ್ಗೆ ಮಾತಾಡ್ತಾ ಇದ್ವಿ. ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಶಾಂತಾಶಾರ್ ಬಡಿಗೇರವರು ಕೊಕ್ನೂರಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ಶುಭ ಸಂಜೆ. 1992 ನಾನೊಂದು ಕಂಪನಿ ಸೇರಿಕೊಂಡಿದ್ದೆ. ಆಗ ನನಗೆ 700 ರೂಪಾಯಿ ಸಂಬಳ ಬರ್ತಿತ್ತು. ಇಂದಿನ ಕಾಲಕ್ಕೆ ಹೋಲಿಸಿದ್ರೆ ಆ ಸಂಬಳ ಕಡಿಮೆ ಇರಬಹುದು, ಆದರೆ ಆ ಸಮಯದಲ್ಲಿ ಆ ಹಣದ ಬೆಲೆ ಮತ್ತು ಸಂತೋಷವೇ ಬೇರೆ ಆಗಿತ್ತು. ನನ್ನ ಮೊದಲ ಸಂಬಳ ಬಂದಾಗ ನನಗೆ ತುಂಬ ಸಂತೋಷ ಆಗಿತ್ತು. ಆ ಸಂಬಳದಲ್ಲಿ ಮೊದಲು ನಮ್ಮ ತಂದೆ ತಾಯಿಗೆ ಏನಾದರೂ ಕೊಡಬೇಕು ಅಂತ ತುಂಬ ಆಸೆ ಇತ್ತು ನನ್ನ ಮನಸ್ಸಲ್ಲಿ. ಅದಕ್ಕಾಗಿ ಅವ್ರಿಗೆ ಸ್ವೆಟರ್ ತಗೊಂಡು ಹೋಗಿದ್ದೆ. ನಾನು ಸ್ವೆಟರ್ ಕೊಟ್ಟಾಗ ಅವರಿಗೆ ತುಂಬ ಖುಷಿಯಾಯಿತು, ಅವ್ರ ಮುಖದಲ್ಲಿ ಕೂಡ ತುಂಬ ಸಂತೋಷ. ಇಂದಿಗೂ ನಾನು ಮರೆಯೋದಕ್ಕೆ ಸಾಧ್ಯವಿಲ್ಲ ಆ ಸಂತೋಷವನ್ನು ಅಂತ ಹೇಳ್ತಾ ಇದ್ದಾರೆ. ತಂದೆ ತಾಯಿಯ ಸಂತೋಷವೇ ದೊಡ್ಡ ಸಂಪತ್ತು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ನೆನಪನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ. ಭಾಗ್ಯ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮೊದಲ ಸಂಬಳ ಬಂದಿದ್ದು ನಮ್ಮ ವಾಹಿನಿ ಚಂದನ ವಾಹಿನಿಯಿಂದಾನೇ ಬಂದಿರೋದು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಒಂದು ಈ ಮಧುರ ನೆನಪು ನಮ್ಮ ಜೊತೆ ನಂಟಾಗಿರೋದು ಬಹಳ ಖುಷಿ ವಿಚಾರ ಅಂತ ಹೇಳ್ತಾ ಸಂದೇಶ ಕಳಿಸಿರುವಂತಹ ಎಲ್ಲಾ ಸ್ನೇಹಿತರಿಗೂ ಧನ್ಯವಾದಗಳು. ಸ್ನೇಹಿತರೆ, ಮೊದಲ ಸಂಬಳ ಅನ್ನೋದು ನಮ್ಮ ಜೀವನದಲ್ಲಿ ಮೊದಲು ದೊಡ್ಡ ಸಾಧನೆಯ ಸಂಕೇತ ಅಂತಾನೆ ಹೇಳ್ಬೋದು. ಅದು ಎಷ್ಟು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಮ್ಮ ಕಾಲ್ ಮೇಲೆ ನಾವು ನಿಂತಿರ್ತೀವಲ್ವಾ, ಆ ಒಂದು ಕಾನ್ಫಿಡೆನ್ಸೇ ತುಂಬ ಇಂಪಾರ್ಟೆಂಟು, ಅದೇ ತುಂಬ ಬೆಲೆ ಕಟ್ಟಬೇಕಾಗಿರುವಂಥದ್ದು. ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ನೀವೆಲ್ಲರೂ ಕೂಡ ನಿಮ್ಮ ಮೊದಲ ಸಂಬಳದ ದಿನ ಹೇಗಿತ್ತು, ಹಾಗೆ ಏನು ಮಾಡಿದ್ರಿ ಆ ಸಂಬಳದಲ್ಲಿ ಅನ್ನೋಂಥ ವಿಚಾರವನ್ನು ಹಂಚಿಕೊಂಡಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಈ ಒಂದು ಸಂತೋಷದಲ್ಲಿ, ಆ ಒಂದು ಸಂತೋಷದ ದಿನವನ್ನು ನೆನೆಸ್ಕೊಂಡು ಜೊತೆಗೆ ಒಂದಷ್ಟು ಗೀತೆಗಳನ್ನು ಕೂಡ ನೀವು ಕೇಳಿದಿರಿ. ಸೊ ಈ ಹಾಡುಗಳು ಕೂಡ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಕಾರ್ಯಕ್ರಮದ ಕಡೆಯ ಎರಡು ಗೀತೆಗಳು ನಿಮಗಾಗಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು ಆಕಾಶವಾಣಿ ಬೆಂಗಳೂರು FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಾನು RJ ಚೈತ್ರಾ.

0: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
1: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
0: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
1: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
0: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕ್ ಬೈ ಯೋರ್ಸ್.
1: ಸ್ನೇಹಿತರೆ, ಈಗ ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
2: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗೋಪಾಲಕೃಷ್ಣ ಅಡಿಗರು ನವ್ಯ ಕಾವ್ಯಕ್ಕೆ ಸ್ಫೂರ್ತಿ ಅಂತ ಯಾವಾಗಲೂ ನಾವು ಹೇಳ್ತೇವೆ. ಆದರೆ ಅದೇ ಸಮಯದಲ್ಲೇ ವಿಶಿಷ್ಟ ಹೊಳಹು ನೀಡುತ್ತಾ ಸಾಹಿತ್ಯದಲ್ಲಿ ಬೇರೆಯೇ ಮಾರ್ಗದಲ್ಲಿ ಸಂಚಾರ ಮಾಡಿದವರು ಬಿಸಿ ರಾಮಚಂದ್ರ ಶರ್ಮ. ಕಾವ್ಯದ ಶುದ್ಧ ರೂಪವೇ ರಾಮಚಂದ್ರ ಶರ್ಮ ಅಂತ ವಿದ್ವಾಂಸರು ಹೇಳ್ತಾರೆ. ನಾಗಮಂಗಲದ ಬೋಗಾದಿಯಲ್ಲಿ ಜನಿಸಿ ಅಧ್ಯಾಪಕರಾಗಿ ಕೆಲಸ ಮಾಡುತ್ತಾ ಇಥಿಯೋಪಿಯಾ, ಇಂಗ್ಲೆಂಡ್ ದೇಶಗಳಲ್ಲೂ ಕೂಡ ತುಂಬಾ ಕಾಲ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು. ಮನಃಶಾಸ್ತ್ರ ಅವರಿಗೆ ಪ್ರಿಯವಾದ ವಿಷಯ. ಕವನ ಸಂಕಲನ, ನಾಟಕ, ಕಥೆ, ಅನುವಾದ ಎಲ್ಲ ವಿಭಾಗಗಳಲ್ಲೂ ಕನ್ನಡ ಸಾಹಿತ್ಯಕ್ಕೆ ಅವರ ಕೊಡುಗೆ ಅನನ್ಯ. ಕೇಳೋಣ ಸಾಹಿತಿ ಬಿಸಿ ರಾಮಚಂದ್ರ ಶರ್ಮ ಅವರ ಮಾತುಗಳನ್ನು.
3: ನಾನು ದೇಶ ಬಿಟ್ಟು 24 ವರ್ಷ ಆಗತ್ತೆ. ಆ ಅಂತರದಲ್ಲಿ ಸುಮಾರು 12-13 ಸತಿ ದೇಶಕ್ಕೆ ಬಂದು ಹೋಗಿದ್ದುಂಟು. ಆದರೆ ಇಂಡಿಯಾದಲ್ಲೇ ಕೆಲಸ ಮಾಡಿ 24 ವರ್ಷ ಆಗತ್ತೆ. ಎಲ್ಲ ವ್ಯಾಪಾರದ ಬಗ್ಗೆ ಮಾತಾಡುವಾಗಲೂ ಲಾಭ ನಷ್ಟ ಎರಡನ್ನು ಒಟ್ಟಿಗೆ ಸೇರಿಸಿ ಮಾತಾಡಿದರೆ ವಸ್ತುಸ್ಥಿತಿಯ ನಿಜ ಚಿತ್ರ ಬರುತ್ತೆ ಅಂತ ಕಾಣುತ್ತೆ. ಹಾಗೆ ಒಂದು ದೃಷ್ಟಿನಲ್ಲಿ ನನಗೆ ಲಾಭ ಆಗಿದೆ ಅಂತಂದರೆ ತಪ್ಪಾಗಲಾರದು. ಬೇರೆ ಬೇರೆ ದೇಶಗಳ ಬೇರೆ ಬೇರೆ ಜನಗಳು ಹೇಗೆ ಬದುಕುತ್ತಾರೆ ಅಂತ ನೋಡಿದಾಗ ಒಂದು ಹೊಳೆಯುತ್ತೆ. ಯಾವುದೋ ಒಂದು ಯೂನಿವರ್ಸಲ್ ಜಾಗತಿಕವಾಗಿರ್ತಕ್ಕಂಥ ಒಂದು ಸಮಸ್ಯೆ ಪ್ರತಿಯೊಂದು ಜನವನ್ನು ಕಾಡ್ತಾ ಇದೆ. ಆದ್ದರಿಂದ ನಾವು ಹತ್ತ ಪ್ರಾದೇಶಿಕವಾಗಿ ನಾವು ಅರ್ಥ ಮಾಡಿಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಈ ಬೇರೆ ಬೇರೆ ತರಹದ ಜನ ಬೇರೆ ಬೇರೆ ತರಹದ ಬದುಕಿನ ಬಗ್ಗೆ ಸಂಪರ್ಕ ಬಂದಾಗ ನಮ್ಮ ಸಮಸ್ಯೆಗಳೇ ಬೇರೆ ಒಂದು ರೂಪದಲ್ಲಿ ಅದೇ ಸಮಸ್ಯೆ ಈ ಜನನ್ನು ಕಾಡ್ತಾ ಇದೆ ಅಂದಾಗ ಸ್ವಲ್ಪ ವಿವೇಕ ಬರುತ್ತೆ ಅಂತ ಕಾಣುತ್ತೆ. ನಮ್ಮಲ್ಲಿದ್ದ ಮೂಳೆಗಳೆಲ್ಲ ಸ್ವಲ್ಪ ಹೋಗಿ ಮನಸ್ಸು ಸ್ವಲ್ಪ ದುಂಡಾಗುತ್ತೆ ಅನ್ನುವ ಒಂದು ಅನುಭವ ಇದೆ. ನಷ್ಟ ಏನು ಅಂತಂದರೆ ಆ ಹೊಸ ಅನುಭವಗಳು ಕೆಲವು ಕಡೆ ಸಾಂಸ್ಕೃತಿಕವಾಗಿ ನಮ್ಮ ಜನದ ಬದುಕಿಗೆ ದೂರ ನಿಂತಿರುತ್ತವೆ. ಆ ತರಹದ ಅನುಭವಗಳನ್ನು ಹೇಳೋದಕ್ಕೆ ಅಲ್ಲಿಯ ಭಾಷೆಯೇ ಸಮಂಜಸವೇನೋ ಅನ್ನುವ ಅನುಮಾನ ಕೂಡ ಬರುತ್ತೆ. ಆದರೆ ನನಗೆ ಯಾವತ್ತೂ ಅನಿಸಿದ್ದೆ ಏನು ಅಂತಂದರೆ ಎಷ್ಟೇ ಆದರೂ ನಾನು ಕನ್ನಡಿಗ, ಹುಟ್ಟಿ ಬೆಳೆದಿದ್ದು ಕನ್ನಡ ದೇಶದಲ್ಲಿ, ನನ್ನ ತಪಸ್ಸೆಲ್ಲ ಕನ್ನಡದ ಬಗ್ಗೆ. ಆದ್ದರಿಂದ ಈ ಅನುಭವಗಳನ್ನು, ಸಾಂಸ್ಕೃತಿಕವಾಗಿ ದೂರ ಇರತಕ್ಕಂಥ ಅನುಭವಗಳನ್ನು ಕನ್ನಡದಂತಹ ಒಂದು ಭಾಷೆಗೆ ತುರುಕುವ ಪ್ರಯತ್ನದಲ್ಲಿ ಕನ್ನಡವನ್ನು ಸ್ವಲ್ಪ ಮಟ್ಟಿಗಾದರೂ ಹಿಗ್ಗಿಸಿದೇನೋ ಅನ್ನುವ ಭ್ರಾಂತಿ ನನಗೆ ಈ 24 ವರ್ಷದಿಂದ ಉಳ್ಕೊಂಡಿದೆ. ನಾನು ಬರೆದದ್ದನ್ನು ಓದಿ ಅದರಲ್ಲಿ ಈ ಥರದ ಹೊಸ ಪರ್ಸ್ಪೆಕ್ಟಿವ್ ಅಂತ ಯಾವುದನ್ನು ನಾವು ಕರಿಬೋದು ಅದು ಕಾಣುತ್ತೋ ಇಲ್ಲವೋ ಅನ್ನೋದು ವಿದ್ವಾಂಸರು ವಿಮರ್ಶಕರು ಹೇಳಬೇಕಾದ ಮಾತು. ನಾನೇ ಹೇಳಿಕೊಂಡ್ರೆ ಕಂಡಿದೆ ಅಂತ ಹೇಳಿದರೆ ನೀವು ಅದಕ್ಕೆ ಪ್ರಮಾಣ ಒದಗಿಸಿ ಅಂತ ಕೇಳ್ಬೋದು. ಆವಾಗ ಮತ್ತೆ ನಾನು ಬರೆದದ್ದನ್ನೆಲ್ಲ ಜ್ಞಾಪಿಸ್ಕೊಂಡು ಹೀಗೆ ಹೇಗೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಿಮಗೆ ಕಂಡಿರ್ಬೋದು ಅಂತ ಅಂದುಕೊಂಡಿದ್ದೀನಿ. ಅದು ಭ್ರಾಂತಿ ಇರ್ಬೋದು. ಪ್ರತಿಯೊಂದು ಸತಿ ನಾನು ದೇಶಕ್ಕೆ ಬಂದಾಗಲೂ ಕೂಡ ನನಗೆ ಒಂದು ತರಹದ ಐಡೆಂಟಿಟಿ ಕ್ರೈಸಿಸ್ ಆಗ್ತಾ ಇತ್ತು ಅಂತಂದರೆ ಭಾಳ ಹೆಚ್ಚು ಹೇಳ್ತಾ ಇದ್ದೀನಿ ಅಂತ ತಾವು ದಯವಿಟ್ಟು ಭಾವಿಸಬಾರ್ದು. ಒಂದೊಂದು ಸತಿ ಬಂದಾಗಲೂ ಕೂಡ ನನ್ನ ಸುತ್ತಣ ಕನ್ನಡ ಜನದಲ್ಲಿ ಆದ ಬದಲಾವಣೆಗಳು ನನ್ನಲ್ಲಿ ಆಗಿರ್ಬೋದು, ನನಗೆ ಯಾಕೆ ಕಾಣಿಸ್ತಾ ಇಲ್ಲ ಕನ್ನಡಿ ಮುಂದೆ ನಿಂತಾಗ ಅನ್ನೋ ಪ್ರಶ್ನೆ ಕೇಳ್ಕೊಂಡಿದ್ದೀನಿ. ಜೊತೆಗೆ ದಿ ಐನೆಸ್ ಇನ್ ಮೀ, ನಾನು ಅನ್ನಿಸ್ಕೊಂಡ ನನ್ನತನ ಇದೆಯಲ್ಲ ಅದನ್ನು ನಿಮ್ಮ ಕಣ್ಣಲ್ಲಿ ಹುಡುಕುವ ಪ್ರಯತ್ನವನ್ನು ಮಾಡಿದ್ದೀನಿ. ರಾಮನಿಗೂ ಹೀಗಾಗಿರ್ಬೋದಲ್ವೇ ಅನ್ನುವ ಪ್ರಶ್ನೆ ಕೇಳಿಕೊಂಡು ಬರೆದ ಪದ್ಯ ಅಯೋಧ್ಯೆ ಪದ್ಯ ನನಗೆ ತುಂಬ ಹತ್ತಿರವಾದ ಪದ್ಯ. ಹೀಗೆ ರಾಮ ಬಂದ, ನಾನು ಬಂದೆ, ಆದ್ದರಿಂದ ರಾಮಂಗೂ ರಾಮಚಂದ್ರ ಶರ್ಮಗೂ ಸಂಬಂಧ ಇದೆ ಅಂತ ಯೋಚನೆ ಮಾಡಿಕೊಂಡು ಬರೆದಿದ್ದಲ್ಲ ಅಂತ ಜ್ಞಾಪಕ.
2: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಸಾಹಿತಿ ಬಿಸಿ ರಾಮಚಂದ್ರ ಶರ್ಮ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.

ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾ. ಕೇಂದ್ರೀಯ ಸರ್ವಕಾರ ಸಂಸದಿ ನೀಟ ಪ್ರಶ್ನಪತ್ರ ಗೋಪ್ಯತಾ ಭಂಗ ವಿಷಯ ಸಾರಗರ್ಭಾಂ ಚರ್ಚಾಂ ವಿಧಾತುಂ ಅಂಗೀಕೃತವಾನ್. ತಥಾಪಿ ವಿಪಕ್ಷಸ್ಯ ಶ್ರಾಂತಂ ಕೋಲಾಹಲೇನ ಪ್ರಾವೃಟ ಸತ್ರಸ್ಯ ತೃತೀಯೇಪಿ ದಿನೆ ಉಭಯೋ ಸದನಯೋ ಕಾರ್ಯಾಚರಣಂ ಸ್ಥಗಿತಂ. ಸೋಮವಾಸರೆ ಸಂಸದ್ಭವನಂ ಪ್ರತಿ ಆಂದೋಲನಂ ಕುರುವತ್ಸು ಪ್ರದರ್ಶನಕಾರಿಷು ಆರಕ್ಷಕೈಃ ಕೃತಾಯಾಃ ಅತ್ಯಧಿಕ ಬಲಪ್ರಯೋಗಸ್ಯ ಆಶಂಕಾಯಾಃ ಪ್ರಕರಣೆ ದೆಹಲಿ ಉಚ್ಚನ್ಯಾಯಾಲಯಃ ಕೇಂದ್ರ ಸರ್ವಕಾರಾತ್ ದೆಹಲಿ ಆರಕ್ಷಕ ವಿಭಾಗಾಚ ಸ್ಪಷ್ಟೀಕರಣಂ ಆಹೂತವಾನ್. ಫಿಲಿಪೀನ್ಸ್ ದೇಶಸ್ಯ ಮನಿ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಈಗ ಕೇಳಿ ಕಾರ್ಯಕ್ರಮ ಮನಸ್ಸುಗಳ ಮಾತು ಮಧುರ.

ನಮಸ್ಕಾರ ಎಲ್ಲರಿಗೂ. ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ ಇದು. ಈ ಹೊತ್ತಲ್ಲಿ ನಿಮ್ಮೊಟ್ಟಿಗೆ ಮಾತಾಡ್ತಾ ನಾನಿದ್ದೀನಿ ನಿಮ್ಮ ಮಮತಾ.

ಎಲೆಮರೆಯ ಕಾಯಂತಿದ್ದ ವಚನಕಾರರಲ್ಲಿ ಕೀಲಾರದ ಭೀಮಣ್ಣ ಅವರು ಕೂಡ ಒಬ್ರು. ಪಶುಪಾಲನಾ ವೃತ್ತಿಯನ್ನ ತನ್ನ ಬದುಕಿನ ಮುಖ್ಯ ಕಾಯಕವನ್ನಾಗಿ ಮಾಡಿಕೊಂಡಿದ್ರಿವರು. ಅಂಕಿತ ಕಾಲ ಕರ್ಮ ವಿರಹಿತ ತ್ರಿಪುರಾಂತಕಲಿಂಗ. ಇವರು ರಚಿಸಿರುವಂತಹ ಒಂದು ವಚನ ಹೀಗಿದೆ: ಹಲವು ಗಿರಿಗಳ ತಪ್ಪಲಲ್ಲಿ ಮಲೆಯ ಮಂದಿರಗಳಲ್ಲಿ ಬಳನೆ ಬಳನೆ ಮೇದು ಮತ್ತೆ ತಮ್ಮ ನೆಲಹುಲಕ್ಕೆ ತಪ್ಪದೆ ಬಪ್ಪವು ನೋಡ. ಆ ಪಶುವಿಂಗೆ ಕಟ್ಟು ಗೊತ್ತಿಲ್ಲ, ಕಾವಕಟ್ಟಿಗೆ ಒಳಗಲ್ಲ. ತಮ್ಮ ಠಾವಿಂಗೆ ಬಂದು ಹಾಲ ಕೊಟ್ಟು ಮತ್ತೆ ತಮ್ಮ ನೆಲೆಯ ಠಾವಿಗೆ ಹೋದ, ಮತ್ತೆ ಕಾವಲು ತಪ್ಪಿಲ್ಲ. ಕಾಲ ಕರ್ಮ ವಿರಹಿತ ತ್ರಿಪುರಾಂತಕ ಲಿಂಗದೊಳಗಾದವಂಗೆ. ಇದು ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ. ನಿಮ್ಮ ಕನ್ನಡ ಕಾಮನಬಿಲ್ಲು 101.3 MHz ನಲ್ಲಿ ಮೂಡಿ

ಕಾಶ್ಮೀರ ದೇಶದ ಮಹಾದೇವ ಭೂಪಾಲನ ರಾಣಿ ಗಂಗಾದೇವಿ ತನ್ನ ಪತಿಯೊಟ್ಟಿಗೆ ರಾಜ್ಯ ತ್ಯಾಗ ಮಾಡಿ ಕಲ್ಯಾಣಕ್ಕೆ ಬಂದು ಕಟ್ಟಿಗೆ ಮಾರುವ ಕಾಯಕವನ್ನ ಕೈಗೊಳ್ತಾಳೆ. ಮಹಾದೇವ ಭೂಪಾಲ ಮೋಳಿಗೆಯ ಮಾರಯ್ಯ ಅಂತ, ಗಂಗಾದೇವಿ ಮೋಳಿಗೆಯ ಮಹಾದೇವಿ ಅಂತ ಹೆಸರು ಬದಲಾಯಿಸಿಕೊಂಡು ಕಲ್ಯಾಣದಲ್ಲಿ ಕಾಯಕ ಜೀವಿಗಳಾಗಿ ಬದುಕನ್ನ ಸಾಗಿಸ್ತಾರೆ. ಇಂತಹ ಮೋಳಿಗೆ ಮಹಾದೇವಿ ಅವರು ರಚಿಸಿರುವಂತಹ ಒಂದು ವಚನವನ್ನ ನೋಡೋಣ. ಇವರ ಅಂಕಿತ ಎನ್ನಯ್ಯ ಪ್ರಿಯ ಇಮ್ಮಡಿ ನಿಹ್ಕಳಂಕ ಮಲ್ಲಿಕಾರ್ಜುನ. ನೀರು ನೆಲನಿಲ್ಲದೆ ಇರಬಹುದೇ? ಬೀಜ ನೆಲೆಯಿಲ್ಲದೆ ಹುಟ್ಟಬಹುದೇ? ಜ್ಞಾನ ಕ್ರಿಯೆಯಿಲ್ಲದೆ ಅರಿಯಬಹುದೇ? ಚಿತ್ತ ಚಿತ್ತುವಿಲ್ಲದೆ ವಸ್ತುವ ಲಕ್ಷಿಸಿ ಗ್ರಹಿಸಬಲ್ಲುದೆ? ಇಂತಿ ಕ್ರೀ ಜ್ಞಾನ ಸಂಬಂಧ ಸ್ಥಲ ಭಾವ ಎನ್ನಯ್ಯ ಪ್ರಿಯ ಇಮ್ಮಡಿ ನಿಹ್ಕಳಂಕ ಮಲ್ಲಿಕಾರ್ಜುನನಲ್ಲಿ ಉಭಯ

ನಿಮ್ಮ ಎಫ್ಎಂ ರೈನ್ಬೋ 101.3 ಮೆಗಾಹೆರ್ಟ್ಸ್ನಲ್ಲಿ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮವನ್ನು ಇಲ್ಲಿವರೆಗೂ ಕೇಳ್ತಾ ಇದ್ರಿ. ಇಂದಿನ ಕಾರ್ಯಕ್ರಮದಲ್ಲಿ ಇಬ್ಬರು ವಚನಕಾರರ ವಚನಗಳನ್ನು ಕೇಳಿದ್ವಿ. ಕಾರ್ಯಕ್ರಮ ನಿಮ್ಗಿಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಲ್ಲಿವರೆಗೂ ನಿಮ್ಮ ಜೊತೆ ಮಾತಾಡ್ತಾ ನಾನಿದ್ದೆ ನಿಮ್ಮ ಮಮತ. ಸದಾ ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು ಎಫ್ಎಂ ರೈನ್ಬೋ 101.3 ಮೆಗಾಹೆರ್ಟ್ಸ್. ಮತ್ತೆ ಆದಷ್ಟು ಬೇಗ ಸಿಗೋಣ ಕಣ್ರೀ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕ್ ಬಿ ಯೋರ್ಸ್.
1: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
2: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
1: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
3: ಸಣ್ಣ ತೆರೆಯ ಧಾರಾವಾಹಿ,
1: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ.
4: ಸ್ನೇಹಿತರೆ, ಈಗ ಕೇಳಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಕುಡಿಯುವ ನೀರು ಮೇವಿಗೆ ಸಮಸ್ಯೆಯಾಗದಂತೆ ಕಾರ್ಯನಿರ್ವಹಿಸಬೇಕು, ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ನಿರ್ದೇಶನ. ಪ್ರತಿ ತಾಲೂಕಿಗೆ 20 ಕೋಟಿ ರೂಪಾಯಿ ಬರ ಪರಿಹಾರ ಬಿಡುಗಡೆ ಮಾಡುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಕುಡಿಯಲಷ್ಟೇ ಕಾವೇರಿ ನೀರು, ಎಲ್ಲಾ ರಾಜ್ಯಗಳಿಗೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನಿರ್ದೇಶನ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ, ರಾಜ್ಯದಲ್ಲಿ 66%ರಷ್ಟು ಡಿಜಿಟಲೀಕರಣ ಪೂರ್ಣ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮಾಹಿತಿ. ಪುಣೆ ಬೆಂಗಳೂರು ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ಹೆದ್ದಾರಿಗೆ ಆದ್ಯತೆ ನೀಡುವಂತೆ ಕೇಂದ್ರ ಸಾರಿಗೆ ಸಚಿವರಿಗೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಮನವಿ. ರಾಜ್ಯದಲ್ಲಿ

0: 50 ವರ್ಷದ ಹಿಂದಿನ ಬರದ ಪರಿಸ್ಥಿತಿ ಈ ವರ್ಷ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕುಡಿಯುವ ನೀರು ಮೇವಿಗೆ ಸಮಸ್ಯೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ನಿರ್ದೇಶನ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಂದು ಬರ ಪರಿಶೀಲನೆ ಕುರಿತಂತೆ ಬರಪೀಡಿತ ಪ್ರದೇಶಕ್ಕೆ ಭೇಟಿ ನೀಡಿ ರೈತರ ಸಮಸ್ಯೆಯನ್ನು ಆಲಿಸಿದ ಅವರು, ಕಡಿಮೆ ನೀರಿನಿಂದ ಬೆಳೆ ಬೆಳೆಯಲು ರೈತರಿಗೆ ಪ್ರೋತ್ಸಾಹಿಸಬೇಕು ಎಂದು ಸೂಚಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಬರಪೀಡಿತ ಎಂದು ಅಧಿಕೃತವಾಗಿ ಘೋಷಿಸುವ ಬಗ್ಗೆ ಆಗಸ್ಟ್ 15 ನಂತರ ತೀರ್ಮಾನಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಕುಡಿಯುವ ನೀರಿಗಾಗಿ ಪ್ರತಿ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ನೀಡಲಾಗುತ್ತಿದೆ. ಈ ಬಗ್ಗೆ ತಾಲೂಕು ಟಾಸ್ಕ್ಫೋರ್ಸ್ ತಂಡ ಕ್ರಿಯಾ ಯೋಜನೆ ರೂಪಿಸಬೇಕು. ಜೊತೆಗೆ ಜನರಿಗೆ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಬರಗಾಲ ಹೆಚ್ಚಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಕಲ್ಯಾಣ ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಲ್ಲಿ ಜನರು ಗುಳೆ ಹೋಗುತ್ತಿದ್ದಾರೆ. ಕೂಡಲೇ ರಾಜ್ಯ ಸರ್ಕಾರ ಬರಗಾಲ ಘೋಷಣೆ ಮಾಡಿ ರೈತರಿಗೆ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಬೇಕು ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಬರದ ತಾಂಡವ ನಡೆಯುತ್ತಿದ್ದರೂ ಕಾಂಗ್ರೆಸ್ ಮುಖಂಡರು, ಸಚಿವರು, ಶಾಸಕರು ಗಮನಹರಿಸುತ್ತಿಲ್ಲ ಎಂದು ದೂರಿದ್ದಾರೆ. ಸರ್ಕಾರ ಕೂಡಲೇ ಬರಗಾಲ ಘೋಷಣೆ ಮಾಡಿ ಪ್ರತಿ ತಾಲೂಕಿಗೆ 20 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು. ಯಾವುದೇ ರಾಜ್ಯಗಳಿಗೆ ಅಣೆಕಟ್ಟೆಗಳ ನೀರನ್ನು ಹರಿಸಬಾರದು. ಇಲ್ಲಿನ ಮೇವನ್ನು ಬೇರೆ ರಾಜ್ಯಕ್ಕೆ ಮಾರಾಟವಾಗುವುದನ್ನು ತಡೆಗಟ್ಟಬೇಕು ಎಂದು ಒತ್ತಾಯಿಸಿದ್ದಾರೆ. ನವದೆಹಲಿಯಲ್ಲಿಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮಹತ್ವದ ಸಭೆ ನಡೆಯಿತು. ಎಸ್ಕೆ ಹಲ್ದಾರ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಎಲ್ಲೆಡೆ ಬರದ ಛಾಯೆ ಆವರಿಸಿದ್ದು, ಕಾವೇರಿ ನೀರನ್ನು ಕುಡಿಯುವ ಉದ್ದೇಶಕ್ಕೆ ಮಾತ್ರವೇ ಬಳಸಿಕೊಳ್ಳಬೇಕು ಎಂದು ಎಲ್ಲಾ ರಾಜ್ಯಗಳಿಗೆ ನಿರ್ದೇಶನ ನೀಡಿದೆ. ನೀರಿನ ಕೊರತೆ ಎದುರಾಗುವುದನ್ನು ತಪ್ಪಿಸುವ ಸಲುವಾಗಿ ಕೃಷಿ ಹಾಗೂ ಇತರ ನೀರಾವರಿ ಉದ್ದೇಶಗಳಿಗೆ ಕಾವೇರಿ ನೀರನ್ನು ಬಳಸಬಾರದು ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ಪಶ್ಚಿಮಘಟ್ಟದ ಜಲಾನಯನ ಪ್ರದೇಶಗಳಲ್ಲಿ ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಭಾರೀ ಮಳೆ ಹಾಗೂ ಮೇಲ್ಭಾಗದ ಜಲಾಶಯಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿರುವ ಹಿನ್ನೆಲೆಯಲ್ಲಿ ಆಲಮಟ್ಟಿ ಅಣೆಕಟ್ಟೆಗೆ ಒಳಹರಿವು ಹೆಚ್ಚಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಅಣೆಕಟ್ಟೆಯಿಂದ ಕೃಷ್ಣಾ ನದಿಗೆ ಬಿಡಲಾಗುತ್ತಿರುವ ನೀರಿನ ಪ್ರಮಾಣವನ್ನು ಹೆಚ್ಚಿಸಲು ಜಲಸಂಪನ್ಮೂಲ ಇಲಾಖೆ ನಿರ್ಧರಿಸಿದೆ. ಇಂದು ಸಂಜೆಯಿಂದ ಪ್ರಸ್ತುತ 25,000 ಕ್ಯೂಸೆಕ್ ಪ್ರಮಾಣದಲ್ಲಿ ಹೊರಬಿಡಲಾಗುತ್ತಿರುವ ನೀರನ್ನು ಹಂತ ಹಂತವಾಗಿ 42,500 ಕ್ಯೂಸೆಕ್ಗೆ ಹೆಚ್ಚಿಸಲಾಗುವುದು ಎಂದು ಜಿಲ್ಲಾಡಳಿತ ತಿಳಿಸಿದೆ. ಆಲಮಟ್ಟಿ ಅಣೆಕಟ್ಟೆಯಿಂದ ನೀರಿನ ಹೊರಹರಿವು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿ ಪಾತ್ರದ ವಿಜಯಪುರ, ಬಾಗಲಕೋಟೆ, ರಾಯಚೂರು, ಯಾದಗಿರಿ ಸೇರಿದಂತೆ ಕೆಳಭಾಗದ ಜಿಲ್ಲೆಗಳ ನದಿ ತೀರದ ಗ್ರಾಮಗಳ ನಿವಾಸಿಗಳು ಹೆಚ್ಚಿನ ಎಚ್ಚರಿಕೆ ವಹಿಸುವಂತೆ ಸೂಚಿಸಲಾಗಿದೆ. ನದಿ ತೀರದಲ್ಲಿ ಅನಗತ್ಯವಾಗಿ ಓಡಾಡದಂತೆ, ಮೀನುಗಾರಿಕೆ, ಮರಳು ತೆಗೆಯುವ ಚಟುವಟಿಕೆಗಳು ಹಾಗೂ ಜಾನುವಾರುಗಳನ್ನು ನದಿಯ ಸಮೀಪಕ್ಕೆ ಕರೆದೊಯ್ಯುವುದನ್ನು ನಿಷೇಧಿಸಲು ಮನವಿ ಮಾಡಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಜಾರಿಯಲ್ಲಿರುವ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ SIR ಅಭಿಯಾನದಡಿ ಒಟ್ಟು 5,54,32,000 ಹೆಚ್ಚು ಮತದಾರರ ಪೈಕಿ ಶೇಕಡಾ 99.89% ಮತದಾರರಿಗೆ ಗಣತಿ ನಮೂನೆ ವಿತರಿಸಲಾಗಿದೆ. ಈ ಪೈಕಿ ಶೇಕಡಾ 66%ರಷ್ಟು ಡಿಜಿಟಲೀಕರಣ ಪೂರ್ಣಗೊಂಡಿದೆ ಎಂದು ರಾಜ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ತಿಳಿಸಿದ್ದಾರೆ. 5,87,000 ಹೆಚ್ಚು ಮತದಾರರ ದಾಖಲೆ ಲಭ್ಯವಾಗಿಲ್ಲ. 26,32,000 ಮತದಾರರು ಇತರೆಡೆಗೆ ಗುರುತಿನ ಚೀಟಿ ವರ್ಗಾಯಿಸಿಕೊಂಡಿರುವ ಮಾಹಿತಿ ಲಭ್ಯವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. 9,81,000 ಹೆಚ್ಚು ಮತದಾರರು ಸಾವನ್ನಪ್ಪಿದ್ದು 44,84,000 ಹೆಚ್ಚು ಮತದಾರರ ಗಣತಿ ನಮೂನೆ ಲಭ್ಯವಾಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
4: ಕನ್ನಡ ರಾಜ್ಯದಲ್ಲಿ ನಮ್ಮಲ್ಲಿ ಇರುವ 5,54,32,374 ಮತದಾರರ ಪೈಕಿ 5,53,70,473 ಮತದಾರರಿಗೆ, ಅಂದರೆ 99.89% ಆಫ್ ದಿ ಎನ್ಯುಮರೇಷನ್ ಫಾರ್ಮ್ಸ್ ಆಲ್ರೆಡಿ ಡಿಸ್ಟ್ರಿಬ್ಯೂಟೆಡ್ ಟು ಆಲ್ ದಿ ಕನ್ಸರ್ನ್ ಎಲೆಕ್ಟರ್ಸ್. ಅಂದರೆ ಡಿಜಿಟೈಸೇಷನ್ ತಗೊಂಡಾಗ 66.35% ಆಫ್ ದಿ ಫಾರ್ಮ್ಸ್ ಆರ್ ಆಲ್ರೆಡಿ ಡಿಜಿಟೈಸ್ಡ್. 3,67,81,41 ಫಾರ್ಮ್ಸ್ ಅನ್ನು ಡಿಜಿಟೈಸ್ ಮಾಡಲಾಗಿದೆ.
0: 2002 ಮತದಾರರ ಪರಿಷ್ಕರಣಾ ಅಭಿಯಾನದ ಮಾಹಿತಿ ಲಭ್ಯವಿಲ್ಲದ ಮತದಾರರು ತಮ್ಮ ವೈಯಕ್ತಿಕ ಮಾಹಿತಿ ನೀಡಿದರೆ ಸಾಕು ಎಂದು ಸ್ಪಷ್ಟಪಡಿಸಿದ್ದಾರೆ. ಗಣತಿ ನಮೂನೆಗಳನ್ನು ಮತದಾರರ ನೋಂದಣಾಧಿಕಾರಿ ಪರಿಶೀಲಿಸಿ ಸಂದೇಹವಿದ್ದ ನಮೂನೆಗಳ ಮತದಾರರಿಗೆ ನೋಟಿಸ್ ನೀಡಲಿದ್ದು, ಅಂತಹವರು ಅಗತ್ಯ ದಾಖಲಾತಿ ನೀಡಿದರೆ ಹೆಸರನ್ನು ಪಟ್ಟಿಯಲ್ಲಿ ಸೇರಿಸಿಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಪುಣೆ ಬೆಂಗಳೂರು ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ವೇಗೆ ಆದ್ಯತೆ ನೀಡುವಂತೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರಿಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ನವದೆಹಲಿಯಲ್ಲಿಂದು ಮನವಿ ಮಾಡಿದ್ದಾರೆ. ಭಾರತಮಾಲಾ ಪರಿಯೋಜನೆ ಹಂತ 2 ಅಡಿಯಲ್ಲಿ ಪ್ರಸ್ತಾವಿತವಾಗಿರುವ ಈ ಎಕ್ಸ್ಪ್ರೆಸ್ ವೇ ಒಟ್ಟು 702.43 ಕಿಲೋಮೀಟರ್ ಉದ್ದವಿದ್ದು, ಈ ಪೈಕಿ 496.32 ಕಿಲೋಮೀಟರ್ ಕರ್ನಾಟಕದಲ್ಲಿ ಹಾದು ಹೋಗಲಿದೆ ಎಂದು ತಿಳಿಸಿದ್ದಾರೆ. ಪ್ರಸ್ತುತ ರಾಷ್ಟೀಯ ಹೆದ್ದಾರಿ 48 ವಾಹನ ಸಂಚಾರದ ಒತ್ತಡ ನಿರಂತರವಾಗಿ ಹೆಚ್ಚುತ್ತಿದ್ದು, ಭವಿಷ್ಯದ ಸಾರಿಗೆ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಹೊಸ ಗ್ರೀನ್ಫೀಲ್ಡ್ ಮಾರ್ಗ ಅತ್ಯಗತ್ಯವಾಗಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಿದ್ದಾರೆ. ಈ ಯೋಜನೆಯಿಂದ ಉತ್ತರ ಕರ್ನಾಟಕದ ಕೈಗಾರಿಕೆಗಳು, ಕೃಷಿ ಉತ್ಪನ್ನಗಳ ಸಾಗಣೆ, ಲಾಜಿಸ್ಟಿಕ್ ವ್ಯವಸ್ಥೆ ಮತ್ತಷ್ಟು ಬಲಗೊಳ್ಳಲಿದ್ದು, ಮುಂಬೈ ಹಾಗೂ ಬೆಂಗಳೂರಿನ ಪ್ರಮುಖ ಮಾರುಕಟ್ಟೆಗಳಿಗೆ ವೇಗದ ಸಂಪರ್ಕ ಕಲ್ಪಿಸುವ ಮೂಲಕ ಸಾರಿಗೆ ವೆಚ್ಚ ಮತ್ತು ಸಮಯ ಕಡಿಮೆಯಾಗಲಿದೆ ಎಂದು ತಿಳಿಸಿದ್ದಾರೆ. ರೈತರಲ್ಲಿ ಬೆಳೆ ವಿಮೆ ಯೋಜನೆ ಕುರಿತು ವ್ಯಾಪಕ ಅರಿವು ಮೂಡಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಯೋಜನೆಯ ಸೌಲಭ್ಯವನ್ನು ಪಡೆದುಕೊಳ್ಳುವ ಉದ್ದೇಶದಿಂದ ಹಮ್ಮಿಕೊಳ್ಳಲಾದ ಬೆಳೆ ವಿಮೆ ಜಾಗೃತಿ ವಾಹನಗಳಿಗೆ ವಿಜಯಪುರ ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಹಸಿರು ನಿಶಾನೆ ತೋರಿಸಿದರು. ಕೃಷಿಯು ಸಂಪೂರ್ಣವಾಗಿ ಪ್ರಕೃತಿಯನ್ನು ಅವಲಂಬಿಸಿರುವ ವೃತ್ತಿಯಾಗಿದ್ದು, ಅನಿರೀಕ್ಷಿತ ಮಳೆ, ಅತಿವೃಷ್ಟಿ, ಅನಾವೃಷ್ಟಿ, ಪ್ರವಾಹ, ಗಾಳಿ, ಕೀಟ ಹಾಗೂ ರೋಗಬಾಧೆ ಸೇರಿದಂತೆ ವಿವಿಧ ಕಾರಣಗಳಿಂದ ಬೆಳೆಹಾನಿಯಾಗುವ ಸಾಧ್ಯತೆಗಳು ಸರ್ವೇ ಸಾಮಾನ್ಯವಾಗಿವೆ. ಇಂತಹ ಸಂದರ್ಭಗಳಲ್ಲಿ ರೈತರಿಗೆ ಆರ್ಥಿಕವಾಗಿ ಆಸರೆಯಾಗುವ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ರಾಜ್ಯ ಸರ್ಕಾರ ಜಾರಿಗೊಳಿಸಿ ಅಧಿಸೂಚನೆ ಹೊರಡಿಸಿದೆ. ಪ್ರಸಕ್ತ ಸಾಲಿನಲ್ಲಿ ವಿವಿಧ ಬೆಳೆಗಳಿಗೆ ರೈತರು ಬೆಳೆ ವಿಮೆ ಮಾಡಿಸಬಹುದಾಗಿದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ರೈತರ ಬೆಳೆ ನಷ್ಟವನ್ನು ಭಾಗಶಃ ಸರಿದೂಗಿಸಲು ನೆರವಾಗಲಿದೆ. ಜಿಲ್ಲೆಯ ಪ್ರತಿಯೊಬ್ಬ ಅರ್ಹ ರೈತರು ಬೆಳೆ ವಿಮೆ ಮಾಡಿಸಿಕೊಳ್ಳುವ ಮೂಲಕ ತಮ್ಮ ಬೆಳೆಗಳಿಗೆ ಆರ್ಥಿಕ ಭದ್ರತೆ ಕಲ್ಪಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ಬೆಂಗಳೂರು ನಗರದಲ್ಲಿ ಆಗಸ್ಟ್ 1 ಒಂದು ತಿಂಗಳ ಕಾಲ ಹಮ್ಮಿಕೊಳ್ಳಲಾಗುತ್ತಿರುವ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನಕ್ಕೆ ಇಲಾಖಾವಾರು ನೋಡಲ್ ಅಧಿಕಾರಿಗಳನ್ನು ನಿಯೋಜಿಸುವಂತೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಘನತ್ಯಾಜ್ಯ ವಿಭಾಗವು ಈಗಾಗಲೇ ನಗರದಲ್ಲಿ 1,616 ಸ್ಥಳಗಳಲ್ಲಿ 22,000 ಟನ್ಗಿಂತ ಹೆಚ್ಚಿನ ಬೃಹತ್ ತ್ಯಾಜ್ಯ ಹಾಗೂ ಭಗ್ನಾವಶೇಷಗಳನ್ನು ಗುರುತಿಸಿದೆ. ಇದೇ ಮಾದರಿಯಲ್ಲಿ ಇತರೆ ಇಲಾಖೆಗಳು ತಮ್ಮ ವ್ಯಾಪ್ತಿಯಲ್ಲಿರುವ ತ್ಯಾಜ್ಯದ ಸ್ಥಳಗಳನ್ನು ಗುರುತಿಸಿ ಮ್ಯಾಪಿಂಗ್ ನಡೆಸಿ ಅದರ ವಿವರ ಪಟ್ಟಿಯನ್ನು ತಕ್ಷಣವೇ ಸಲ್ಲಿಸಬೇಕೆಂದು ನಿರ್ದೇಶನ ನೀಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಡಿಯುವ ನೀರು ಮೇವಿಗೆ ಸಮಸ್ಯೆಯಾಗದಂತೆ ಕಾರ್ಯನಿರ್ವಹಿಸಬೇಕು, ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ನಿರ್ದೇಶನ. ಪ್ರತಿ ತಾಲೂಕಿಗೆ 20 ಕೋಟಿ ರೂಪಾಯಿ ಬರಪರಿಹಾರ ಬಿಡುಗಡೆ ಮಾಡುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಕುಡಿಯಲಷ್ಟೇ ಕಾವೇರಿ ನೀರು, ಎಲ್ಲಾ ರಾಜ್ಯಗಳಿಗೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನಿರ್ದೇಶನ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ, ರಾಜ್ಯದಲ್ಲಿ ಶೇಕಡ 66% ಡಿಜಿಟಲೀಕರಣ ಪೂರ್ಣ, ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮಾಹಿತಿ. ಪುಣೆ ಬೆಂಗಳೂರು ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ಹೆದ್ದಾರಿಗೆ ಆದ್ಯತೆ ನೀಡುವಂತೆ ಕೇಂದ್ರ ಸಾರಿಗೆ ಸಚಿವರಿಗೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 7:35.
5: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕೇಳ್ತಾ ಇದ್ರೆ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲನ. ಸಮಯ ಆಗಿರೋದು 6:52. ಈ ಹೊತ್ತಿನ ಕಾರ್ಯಕ್ರಮ ಸನ್ಸೆಟ್ ಸುರುವಿಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಸನ್ಸೆಟ್ ಸುರುವಿಯಲ್ಲಿ ಏನ್ ಮಾತಾಡ್ತಾ ಇದ್ದೀವಿ ಏನ್ ಗೊತ್ತಾ? ಸಾಮಾನ್ಯವಾಗಿ ತಿನ್ನೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಎಲ್ರಿಗೂ, ಆದರೂ ಕೆಲವೊಂದ್ಸತಿ ಈ ತರಾನೂ ತಿಂತಾರಾ ಅಂತ ನಿಮ್ಗೆ ಅನ್ಸಿದ್ಯಾ? ಇವೆರಡರ ಕಾಂಬಿನೇಷನ್ನು ತಿಂತಾರಾ ಅಂತ ನಿಮ್ಗೆ ಸಾಕಷ್ಟು ಬಾರಿ ಅನಿಸಿದ್ಯಾ? ಹಾಗಾದರೆ ನೀವು ನನ್ನ ಜೊತೆ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಜೊತೆಯಾಗೋದಕ್ಕೆ ರೆಡಿಯಾಗಿ. ಯಾಗುತ್ತಾ, ಇವತ್ತು ನಾವು ಮಾತಾಡ್ತಿರುವಂತಹ ವಿಚಾರನೇ ಅದು. ವಿಯರ್ಡ್ ಆಗಿರುವಂತಹ ಕಾಂಬಿನೇಷನ್ಗಳನ್ನು ತಿನ್ನೋದ್ರಲ್ಲಿ, ವಿಯರ್ಡ್ ಆಗಿರುವಂತಹ ಕಾಂಬಿನೇಷನ್ಗಳನ್ನು ಟ್ರೈ ಮಾಡಿದರೆ ಅಥವಾ ನೀವು ನೋಡಿದರೆ ನಮಗೆ ಸಂದೇಶಗಳನ್ನು ಕಳಿಸ್ಕೊಡ್ಬೋದು. 9489901013 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ನೀವು ನೋಡಿದಂತಹ ಅತ್ಯಂತ ವಿಯರ್ಡ್ ಕಾಂಬಿನೇಷನ್ ತಿನ್ನೋದಕ್ಕೆ ನೀವು ಟ್ರೈ ಮಾಡಿದರೆ ಅಥವಾ ನೀವು ಬೇರೆ ಯಾರಲ್ಲಾದರೂ ನೋಡಿದರೆ ನನಗೆ ಸಂದೇಶವನ್ನು ಕಳಿಸ್ಕೊಡಿ ವಾಟ್ಸ್ಆ್ಯಪ್ ಮುಖಾಂತರ. ಮೊದಲನೇ ಗೀತೆ ಬರ್ತಾ ಇದೆ, ಆಲೋಚನೆ ಅನ್ನುವಂತಹ ಗೀತೆ. ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಈ ಒಂದು ಗೀತೆ ಮೂಡಿ ಬರ್ತಾ ಇದೆ, ರೋಮಿಯೋ ಸಿನಿಮಾದಿಂದ ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆಯಲ್ಲಿ.

ನಿನ್ನ ನೋಡಿ ಸುಮನಂಗಿರ್ಲಿ ಅನ್ನುವಂತಹ ಗೀತೆಯನ್ನ ಕೇಳಿದ್ರಿ. ರಾಬರ್ಟ್ ಸಿನಿಮಾದಿಂದ ಗೀತೆಯಾಗಿತ್ತು. ಶ್ರೇಯಾ ಘೋಷಾಲ್ ಅವರದ್ದೇ ಧ್ವನಿಯಲ್ಲಿ ಈ ಒಂದು ಗೀತೆ ಕೂಡ ಮೂಡಿ ಬಂದಿತ್ತು. ಸಮಯ ಆಗಿರೋದು 7 ಗಂಟೆ ಏನೇನು 2 ನಿಮಿಷಗಳು ಆಗ್ತಾ ಇದೆ. ಕೇಳ್ತಾ ಇದ್ರೆ ಆಕಾಶವಾಣಿ ಬೆಂಗಳೂರು FM ರೈನ್ಬೋ ಕನ್ನಡ ಕಾಮನಬಿಲ್ ಅನ್ನ. ಇವತ್ತು ಸನ್ಸೆಟ್ ಸುರ್ವಿ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿರೋಂತಹ ವಿಚಾರ ಏನ್ ಗೊತ್ತಾ, ಒಂದಷ್ಟು ವಿಯರ್ಡ್ ಕಾಂಬಿನೇಷನ್ಗಳ, ವಿಚಿತ್ರ ಅನಿಸುವಂತಹ ಕಾಂಬಿನೇಷನ್ಗಳ ತಿಂಡಿ ತಿನಿಸುಗಳನ್ನ ನೀವು ಯಾವ್ದಾದ್ರು ಟ್ರೈ ಮಾಡಿದ್ದೀರಾ ಅಥವಾ ನೀವು ಯಾರನ್ನಾದ್ರೂ ಟ್ರೈ ಮಾಡೋದನ್ನ ನೋಡಿದ್ದೀರಾ, ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಸನ್ಸೆಟ್ ಸುರ್ವಿ ಕಾರ್ಯಕ್ರಮದಲ್ಲಿ. ನಂಬರ್ ಎಂಡಿಂಗ್ ವಿತ್ 5980 ಇವರು ಸಂದೇಶವನ್ನ ಕಳಿಸಿದ್ದಾರೆ. ನನ್ನ ಮಗ ಇಡ್ಲಿ ಮತ್ತು ಮಿಕ್ಸ್ಚರ್ನ ಜೊತೆ ತಿಂತಾನಂತೆ, ಹಾಗೆ ದೋಸೆ ಮತ್ತು ಕಡಲೆ ಬೀಜನ ಜೊತೆ ತಿಂತಾರಂತೆ. ಈ ಥರ ಬೇರೆ ಬೇರೆ ಕಾಂಬಿನೇಷನ್ಗಳನ್ನು ಟ್ರೈ ಮಾಡ್ತಾ ಇರ್ತಾನೆ ಅಂತ ಹೇಳಿದರೆ. ನಿಮ್ಮ ಹೆಸರನ್ನು ನೀವು ಮೆನ್ಷನ್ ಮಾಡಿಲ್ಲ. ಹಾಗೆ ಒಂದಷ್ಟು ವಿಚಿತ್ರವಾಗಿರುವಂತಹ ಫುಡ್ ಕಾಂಬಿನೇಷನ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಬಾಳೆಹಣ್ಣನ್ನು ಕೆಚಪ್ ಜೊತೆ ತಿಂತಾರಂತೆ. ಬಹುಶಃ ಅಯ್ಯೋ ಈ ಒಂದು ವಿಚಿತ್ರ ಫುಡ್ ಕಾಂಬಿನೇಷನ್ಗಳು ಕೆಲವರಿಗೆ ಇಷ್ಟ ಆಗ್ಬೋದು, ಬಟ್ ಸಾಮಾನ್ಯವಾಗಿ ಇದು ವಿಚಿತ್ರನೇ ಅಂತ ಅನ್ಸುತ್ತೆ. ಇನ್ನೊಂದು ಉದಾಹರಣೆ ಹೇಳಬೇಕು ಅಂತಂದರೆ, ವೆನಿಲಾ ಐಸ್ ಕ್ರೀಮ್ನ ಸೋಯಾ ಸಾಸ್ ಜೊತೆ ತಿಂತಾರಂತೆ. ಸೊ ಈ ರೀತಿ ವಿಯರ್ಡ್ ಕಾಂಬಿನೇಷನ್ ಊಟಗಳು, ವಿಚಿತ್ರ ಅನಿಸುವಂತಹ ಫುಡ್ ಕಾಂಬಿನೇಷನ್ಗಳು, ನಿಮಗೆ ನೀವು ಯಾವುದಾದ್ರೂ ಫುಡ್ ಕಾಂಬಿನೇಷನ್ನ ಟ್ರೈ ಮಾಡಿ ಇಷ್ಟಪಟ್ಟಿದ್ದೀರಾ, ಅಥವಾ ನಿಮ್ಮ ಮನೆಯಲ್ಲಿ ಬೇರೆಯವರು ಯಾರಾದರೂ ತಿಂತಾ ಇದ್ದಿದ್ದನ್ನು ನೋಡಿ ಇದನ್ನೂ ಹೀಗೆ ತಿಂತಾರಾ, ಇದನ್ನೂ ತಿಂತಾರಾ ಅಂತ ಅನಿಸಿದೆಯಾ ನಿಮಗೆ? ಹಾಗಾದರೆ ನೀವು ನನಗೆ ಸಂದೇಶಗಳನ್ನು ಕಳಿಸಿ ನನ್ನ ಜೊತೆ ಮಾತಾಡ್ಬೋದು. 9849901013 ಈ ಒಂದು ಸಂಖ್ಯೆಗೆ ವಾಟ್ಸಾಪ್ ಮುಖಾಂತರ ನೀವು ನನಗೆ ಸಂದೇಶವನ್ನು ಕಳಿಸ್ಕೊಡಿ.

ಸಮಯ ಆಗಿರೋದು 7:11 ಕೇಳ್ತಾ ಇದ್ರ ಆಕಾಶವಾಣಿ ಬೆಂಗಳೂರು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲನ್ನ ಸನ್ಸೆಟ್ ಸುರಭಿ ಕಾರ್ಯಕ್ರಮ ಸಾಕ್ತಾ ಇದೆ. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಒಂದಷ್ಟು ವಿಚಿತ್ರವಾಗಿ ನೀವು ನೋಡಿರುವಂತಹ ಫುಡ್ ಕಾಂಬಿನೇಷನ್ಗಳನ್ನು ಟ್ರೈ ಮಾಡ್ತಿರ್ತಾರಲ್ಲ, ಅಥವಾ ನೀವೇ ಟ್ರೈ ಮಾಡಿದರೆ ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ ಹೇಳಿದ್ದೆ. ಒಂದಷ್ಟು ಜನ ಸಂದೇಶಗಳನ್ನು ಕಳಿಸಿದ್ದಾರೆ ನನಗೆ. ಟೀ ಕುಡಿತಾ ಐಸ್ ಕ್ರೀಮ್ ತಿಂತೀವಿ ಅಂತ ಹೇಳ್ತಾ ಇದ್ದಾರೆ ರಾಜೇಶ್ ಅವರು ಜಾಲಳ್ಳಿಯಿಂದ ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸೂಪರ್ ಸಾಂಗ್ಸ್ ಅಂತ ಹೇಳ್ತಾ ಇದ್ದಾರೆ ನಂಬರ್ ಎಂಡಿಂಗ್ ವಿತ್ 213626 ಇವರು ಸಂದೇಶವನ್ನು ಕಳಿಸಿ. ಹಾಗೆ ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ, ಪ್ರತಿ ಪೂರಿ ಪೀಸ್ನೂ ಟೀನಲ್ಲಿ ಡಿಪ್ ಮಾಡ್ಕೊಂಡು ತಿಂತಾರೆ ನನ್ನ ಹಸ್ಬೆಂಡು ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ತುಂಬ ಜನ ಮಾಡ್ತಾರೆ ಅಂತ ಕೇಳಿದ್ದೀನಿ ಈ ಪೂರಿನ ಟೀನಲ್ಲಿ ಡಿಪ್ ಮಾಡ್ಕೊಂಡು ತಿನ್ನೋದು. ಕೆಲವರು ಮಕ್ಕಳಿಗೂ ಕೂಡ ಈ ಒಂದು ಅಭ್ಯಾಸವನ್ನು ಮಾಡುತ್ತಾರೆ ಅಂತ ಅನಿಸುತ್ತೆ. ಹಾಗೆ ಐಸ್ ಕ್ರೀಮ್ಗೆ ಖಾರ ಬೂಂದಿ ಹಾಕ್ಕೊಂಡು ತಿಂತಾನೆ ನನ್ನ ಮಗ. ನನ್ನ ಮಗಳಿಗೆ ಚಪಾತಿಗೆ ಬಾಳೆಹಣ್ಣನ್ನು ರೋಲ್ ಮಾಡ್ಕೊಂಡು ಕೊಡ್ತೀವಿ ತಿಂತಾಳೆ ಅಂತ ಹೇಳ್ತಿದ್ದಾರೆ ದೀಪಕ್ ಅವರು ಶಿರಾಲಿಯಿಂದ ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಬಾಳೆ ಚಪಾತಿ ಜೊತೆ ಬಾಳೆಹಣ್ಣ ಸಾಮಾನ್ಯವಾಗಿ ತುಂಬ ಕಡೆ ಕೇಳಿರ್ತೀವಿ, ನೋಡಿರ್ತೀವಿ ಈ ಒಂದು ಕಾಂಬಿನೇಷನ್ನ ಟ್ರೈ ಮಾಡ್ತಾ ಇರ್ತಾರೆ. ಚೆನ್ನಾಗಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿ, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಈ ಒಂದು ಸಂದೇಶ ನಮಗೆ ಬಂದಿದೆ. ಹಾಗೆ ನೀವು ಯಾವುದಾದ್ರೂ ವಿಚಿತ್ರವಾಗಿರುವಂತಹ ಫುಡ್ ಕಾಂಬಿನೇಷನ್ಗಳನ್ನು ಟ್ರೈ ಮಾಡಿದ್ದೀರಾ, ಈ ರೀತಿ ಟ್ರೈ ಮಾಡಿದರೆ ಯಾವ ಥರ ಟ್ರೈ ಮಾಡಿದ್ದೀರಾ, ಅಥವಾ ನಿಮಗೆ ಯಾವ ಒಂದು ವಿಚಿತ್ರ ಕಾಂಬಿನೇಷನ್ ನೀವು ನೋಡಿದ್ದೀರಾ ಅಂತ ನನಗೆ ಸಂದೇಶದ ಮುಖಾಂತರ ನೀವು ತಿಳಿಸ್ಕೊಡ್ಬೋದು. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ಮೊಸರನ್ನ ಆಲೂಗಡ್ಡೆ ಚಿಪ್ಸ್ ಜೊತೆಗೆ ತಿಂತಾರೆ ಅಂತ. ಸಾಮಾನ್ಯವಾಗಿ ಚಿಪ್ಸನ್ನು ಅನ್ನ ಸಾರು ರಸಮು ಎಲ್ಲದ್ರ ಜೊತೆನೂ ತಿನ್ನೋದು ಎಷ್ಟೋ ಜನರಿಗೆ ಅಭ್ಯಾಸ ಆಗಿರುತ್ತೆ. ಸೊ ವಿಚಿತ್ರ ಅಂತ ಏನೂ ಅನಿಸಲ್ಲ, ನಾರ್ಮಲ್ ಫುಡ್ ಕಾಂಬಿನೇಷನ್ ಅಂತ ಅನಿಸುತ್ತೆ. ಹಾಗೆ ಮತ್ತೊಂದು ಸಂದೇಶ ಬಂದಿರೋದು ಯಾವ ಒಂದು ಕಾಂಬಿನೇಷನ್ ಅಂತಂದರೆ, ಕಾಫಿನ ಕಿತ್ತಲೆ ಹಣ್ಣಿನ ಜ್ಯೂಸ್ ಜೊತೆ ಕುಡಿತಾರಂತೆ. ಕಿತ್ತಲೆ ಹಣ್ಣಿನ ಜ್ಯೂಸಿಗೆ ಎಷ್ಟು ಒಳ್ಳೆ ಫ್ಲೇವರ್ ಇರುತ್ತೆ, ಕಾಫಿಗೆ ಅದರದೇ ಆದಂತಹ ಫ್ಲೇವರ್ ಇರುತ್ತೆ. ಸೊ ಇವೆರಡು ಕಾಂಬಿನೇಷನ್ನ ಒಟ್ಟಿಗೆ ಟ್ರೈ ಮಾಡ್ತಾರಂತೆ. ಸೊ ಈ ರೀತಿ ವಿಚಿತ್ರ ಅನಿಸುವಂತಹ ಫುಡ್ ಕಾಂಬಿನೇಷನ್ಗಳನ್ನು ನೀವೇನಾದರೂ ಟ್ರೈ ಮಾಡಿದರೆ ನನಗೆ ಸಂದೇಶವನ್ನು ಕಳಿಸ್ಕೊಡಿ. 9408 09 1 0 ಈ ಒಂದು ಸಂಖ್ಯೆಗೆ ವಾಟ್ಸಾಪ್ ಮುಖಾಂತರ

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
0: ಸಮಯ ಆಗಿರೋದು 7:25 ಕೇಳ್ತಾ ಇದ್ರೆ ಆಕಾಶವಾಣಿ ಬೆಂಗಳೂರು FM ರೈನ್ಬೋ ಕನ್ನಡ ಕಾಮನಬಿಲ್ಲನ ಸನ್ಸೆಟ್ ಸುರಭಿ ಕಾರ್ಯಕ್ರಮ ಸಾಗ್ತಾ ಇದೆ. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಒಂದಷ್ಟು ವಿಚಿತ್ರವಾಗಿರುವಂತಹ ಫುಡ್ ಕಾಂಬಿನೇಷನ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನಾನು ಸೊಲ್ಲಾಪುರಕ್ಕೆ ಹೋಗಿದ್ದೆ. ನಮ್ಮ ಮಾವನ ಮನೆಯಲ್ಲಿ ಬಜೆಯ ಜೊತೆ ಮಾವಿನ ರಸ ಊಟ ಮಾಡುವುದನ್ನು ನೋಡಿದ್ದೇನೆ. ನನಗೆ ಅದು ವಿಚಿತ್ರ ಅನ್ನಿಸ್ತು ಅಂತ ಹೇಳ್ತಾ ಇದ್ದಾರೆ ತಮ್ಮ ಕೇಳುಗರಾದಂತಹ ನಮ್ಮ ಕೇಳುಗರು ಅಕ್ಕಲಕೋಟೆ ತಾಲೂಕಿನ ಮೈಂದರ್ಗಿಯಿಂದ ಈರಣ್ಣ, ಜೇವು, ರಾಮಚಂದ್ರ ಹಾಗೂ ಪಾರ್ವತಿ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಶ್ರೀಧರ್ ಅವರು ಜೀವನ್ ವಿಮಾ ನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಾವು ನೋಡಿರುವ ವಿಚಿತ್ರ ಕಾಂಬಿನೇಷನ್ ಹೋಳಿಗೆ ಪೂರ್ಣದ ಸಾರು ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಹೋಳಿಗೆಗೆ ಸಾಂಬಾರ್ ಹಾಕೊಂಡು ತಿಂತಾರ, ತುಪ್ಪ ಹಾಕೊಂಡು ತಿನ್ನೋದು ನೋಡಿದ್ದೀನಿ ಅಥವಾ ಹಾಲು ಹಾಕೊಂಡು ತಿನ್ನೋದು ನೋಡಿದ್ದೀನಿ. ಈ ಪೂರ್ಣದ ಸಾರು ಹಾಕೊಂಡು ತಿಂತಾರ. ಹಾಗೆ ಒಳ್ಳೆ ವೆದರ್ಗೆ ಒಳ್ಳೊಳ್ಳೆ ಹಾಡುಗಳನ್ನು ಪ್ರಸಾರ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದಾರೆ. ನಾನು ಸಬ್ಬಕ್ಕಿ ಪಾಯಸಕ್ಕೆ ನಿಂಬೆಕಾಯಿ ಉಪ್ಪಿನಕಾಯಿ ಜೊತೆ ತಿಂತೀನಿ, ಸಖತ್ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ವರುಣ್ ಅವರು. ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಸ್ವೀಟು ಹಾಗೆ ಖಾರ ಏನು ಕಾಂಬಿನೇಷನ್ ಮಾಡ್ತಾ ಇದ್ದೀರಾ ವರುಣ್ ಅವರೇ. ನಾನಾಗಲೇ ಹೇಳ್ದಂಗೆ ಊಟ ಇದೆಯಲ್ವಾ, ಅದು ಕೆಲವರಿಗೆ ತುಂಬ ಇಷ್ಟ ಆಗ್ಬೋದು, ಕೆಲವರಿಗೆ ಆ ಒಂದು ಕಾಂಬಿನೇಷನ್ ವಿಚಿತ್ರವಾಗಿದೆ ಅಂತ ಅನಿಸ್ಬೋದು. ಉಪ್ಪಿಟ್ಟು ಜೊತೆ ಸಕ್ಕರೆ ಹಾಕಿ ತಿಂತಾರೆ ಅಂತ ಹೇಳ್ತಾ ಇದ್ದಾರೆ.

ಜಯಪ್ರಕಾಶ್ ಅವರು ಹೊಸದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸೊ ಉಪ್ಪಿಟ್ಟು ಜೊತೆ ಸಕ್ಕರೆ ಸಾಮಾನ್ಯವಾಗಿ ತಿಂತಾರೆ ಅಂತ ಅನ್ಸುತ್ತೆ. ಹಾಗೆ ಮೊಸಪ್ಪು ಸಾರಿಗೆ ನಿಂಬೆ ಹಣ್ಣಿನ ರಸ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಟೇಸ್ಟಿ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಸುಧಾ ಅವರು. ಕನಕನ ಪಾಳ್ಯದಿಂದ ಮೊಸಪ್ಪು ಸಾರು ಅಂತೆಲ್ಲ ಹೇಳಿ ಬಾಯಲ್ಲಿ ನೀರು ಬರ್ಸ್ತಾ ಇದ್ದೀರಲ್ರಿ, ಊಟದ ಟೈಮ್ ಬೇರೆ ಆಗಿದೆ. ಹಾಗೆ ಪುಷ್ಪಾ ಶಾನ್ಭೋಗ್ ಅವರು ಗದಗದಿಂದ ಅನ್ನ ಹಾಲು ಮೊಸರು ತಿಂತೀನಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಆಕ್ಚುಲಿ ಈ ಅನ್ನ ಹಾಲು ಮೊಸರು ಇದೆಯಲ್ಲ, ಈ ಕಾಂಬಿನೇಷನ್ ಎಷ್ಟೊಂದು ಜನಕ್ಕೆ ಫೇವ್ರೆಟ್ಟು ಹೌದು, ಹಾಗೆ ಇದು ಇಷ್ಟ ಇಲ್ಲದೆ ಇರೋ ಕಾಂಬಿನೇಷನ್ ಕೂಡ ಹೌದು. ಹಾಡುಗಳೆಲ್ಲವೂ ಸೂಪರಾಗಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಸೂಪರ್ ಪ್ರೋಗ್ರಾಮ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಮುಂದೆ ನಿಮಗೆಲ್ಲರಿಗೋಸ್ಕರ ಬರ್ತಾ ಇರುವಂತಹ ಗೀತೆ ಕಾರ್ತಿಕ್ ಹಾಗೆ ಶ್ರುತಿ ಅವರು ಹಾಡಿರುವಂತಹ ನೆನಪಿದು ನೆನಪಿದು ಅನ್ನುವಂತಹ ಗೀತೆ ಪೃಥ್ವಿ ಅವರ ಧ್ವನಿಯಲ್ಲಿ.

0: ಸಮಯ ಆಗಿರೋದು 7:32 ಕೇಳ್ತಾ ಇದ್ರೆ ಆಕಾಶವಾಣಿ ಬೆಂಗಳೂರು ಎಫ್ ಎಂ ರೈನ್ಬೋ ಕನ್ನಡ ಕಾಮನವೆಲ್ಲನ್ನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ವಿಚಿತ್ರವಾಗಿರುವಂತಹ ಕಾಂಬಿನೇಷನ್ಗಳ ಬಗ್ಗೆ, ಊಟದ ಕಾಂಬಿನೇಷನ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಮೊಸರನ್ನಕ್ಕೆ ಬೆಲ್ಲ ಹಾಕೊಂಡು ತಿಂತಿದ್ದನ್ನ ನೋಡಿದ್ದೀನಿ ಮೇಡಮ್ ಅಂತ ಹೇಳ್ತಾ ಇದ್ರೆ ಹರೀಶ್ ಅವರು ಮಲ್ಲೇಶ್ವರಂನಿಂದ. ಇನ್ನು ಏನೇನೆಲ್ಲ ಕಾಂಬಿನೇಷನ್ಗಳು ಬರ್ತಾ ಇದೆಯಪ್ಪ. ಹುಬ್ಬಳ್ಳಿ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ ಅವರು, ನಮ್ಮ ಹಳ್ಳಿ ಕಡೆ ಹೋಳಿಗೆಯಲ್ಲಿ ಸಾರು ಹಾಕೊಂಡು ತಿಂತಾರೆ ಮೇಡಮ್. ಹೌದು ಅಂತ ಹೇಳ್ತಾ ಇದ್ದಾರೆ, ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ. ಹಾಗೆ ನಾವು ನಾರ್ತ್ ಕಡೆ ಹೋದಾಗ ಅಲ್ಲಿ ವಿಚಿತ್ರ ಕಾಂಬಿನೇಷನ್ ಅಂತಂದರೆ ಜಿಲೇಬಿ ಮತ್ತು ಟೀ, ಇದನ್ನು ಆ್ಯಡ್ ಮಾಡಿ ತಿಂತಾರೆ ಅಂತ ಹೇಳ್ತಾ ಇದ್ರು. ಹೌದು, ಇವತ್ತು ಗೊತ್ತಾಯ್ತಲ್ವ ಆಹಾರ ಇಷ್ಟೆಲ್ಲ ಕಾಂಬಿನೇಷನ್ಗಳಿದೆ ಅಂತ, ಇವತ್ತು ನಿಮ್ಮಿಂದನೂ ಕೂಡ ಕೆಲವು ಗೊತ್ತಾಯಿತು. ಆಹಾರ ಅಂತಂದರೆ ಕೇವಲ ಹೊಟ್ಟೆ ತುಂಬಿಸೋದು ಮಾತ್ರ ಅಲ್ಲ, ರುಚಿ ನೆನಪು ಪ್ರತಿಯೊಬ್ಬರಿಗೂ ವಿಭಿನ್ನವಾಗಿರುವಂತಹ ಒಂದು ಅನುಭವನ ಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಮಗೆ ವಿಚಿತ್ರ ಅನಿಸೋ ಕಾಂಬಿನೇಷನ್ನು ಇನ್ನೊಬ್ಬರಿಗೆ ಫೇವ್ರೆಟ್ ಆಗಿರ್ಬೋದು. ಹಾಗಾಗಿ ನಾವು ಮೊದಲು ಅದನ್ನು ಟ್ರೈ ಮಾಡಬೇಕು ಇಷ್ಟ ಇದ್ದರೆ, ನಂತರ ಅಭಿಪ್ರಾಯ ಏನು ಅಂತ ತಿಳಿಸ್ಕೊಡ್ಬೋದು. ನಿಮ್ಮೆಲ್ಲರ ಮಜವಾದ ಪ್ರತಿಕ್ರಿಯೆಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಸನ್ಸೆಟ್ ಸರುಬಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಒಂದು ಪುಟ್ಟ ವಿರಾಮದ ನಂತರ ಕನ್ನಡದಲ್ಲಿ ವಾರ್ತೆಗಳು ಪ್ರಸಾರವಾಗಲಿದೆ. ಕೇಳ್ತಾ ಇರಿ, ಇದು ಆಕಾಶವಾಣಿ ಬೆಂಗಳೂರು ಎಫ್ ಎಂ ರೈನ್ಬೋ ಕನ್ನಡ ಕಾಮನವಿಲ್ಲನ.
1: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು, ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ನೀಟ್ ವಿಷಯವಾಗಿ ಮುಂದುವರಿದ ಗದ್ದಲ, ಸಂಸತ್ತಿನ ಉಭಯ ಸದನಗಳ ಕಲಾಪ ದಿನದ ಮಟ್ಟಿಗೆ ಮುಂದೂಡಿಕೆ. ವಿದ್ಯಾರ್ಥಿಗಳ ಪ್ರತಿಯೊಂದು ಸಮಸ್ಯೆ ಆಲಿಸಲು ಪರಿಹರಿಸಲು ಸರ್ಕಾರ ಸಿದ್ಧ, ಕೇಂದ್ರ ಸಚಿವ ರಾಜನಾಥ್ ಸಿಂಗ್. ಹಾರ್ಮೋನ್ ಜಲಸಂಧಿ ನಿಯಂತ್ರಿಸಲು ಇರಾನ್ಗೆ ಅವಕಾಶ ನೀಡುವುದು ಅಪಾಯಕಾರಿ, ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕೋ ರುಬಿಯೋ. ಚೀನಾ ಓಪನ್ ಬ್ಯಾಡ್ಮಿಂಟನ್ ಎರಡನೇ ಸುತ್ತಿಗೆ ಪಿವಿ ಸಿಂಧು ಮುನ್ನಡೆ. ವಾರ್ತೆಗಳ ವಿವರ. ನೀಟ್ ಪತ್ರಿಕೆ ಸೋರಿಕೆ ಪ್ರಕರಣ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ವಿರೋಧ ಪಕ್ಷಗಳು ಸತತ ಮೂರನೇ ದಿನವೂ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನಗಳನ್ನು ದಿನದ ಮಟ್ಟಿಗೆ ಮುಂದೂಡಲಾಯಿತು. ಲೋಕಸಭೆಯಲ್ಲಿ ಗದ್ದಲದ ನಡುವೆಯೂ ತೃಣಮೂಲ ಕಾಂಗ್ರೆಸ್ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಅವರನ್ನು ಮಳೆಗಾಲದ ಉಳಿದ ಅವಧಿಗೆ ಅಮಾನತುಗೊಳಿಸುವ ನಿರ್ಣಯವನ್ನು ಸದನವು ಧ್ವನಿಮತದ ಮೂಲಕ ಅಂಗೀಕರಿಸಿತು. ಮಹಿಳಾ ಸಂಸದರನ್ನು ಗುರಿಯಾಗಿಸಿಕೊಂಡು ಕಲ್ಯಾಣ್ ಬ್ಯಾನರ್ಜಿ ಆಕ್ಷೇಪಾರ್ಹ ಮತ್ತು ಸಂಸತ್ತಿಗೆ ವಿರುದ್ಧವಾದ ಹೇಳಿಕೆಗಳನ್ನು ನೀಡಿದ್ದಾರೆ ಎಂದು ಪೀಠಾಸೀನಾಧಿಕಾರಿ ಕೃಷ್ಣ ಪ್ರಸಾದ್ ಟೆನ್ನೇಟಿ ಹೇಳಿದರು. ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಈ ನಿರ್ಣಯವನ್ನು ಮಂಡಿಸಿದರು. ಇದಕ್ಕೂ ಮುನ್ನ ಸ್ಪೀಕರ್ ಓಂ ಬಿರ್ಲಾ ವಿರೋಧ ಪಕ್ಷದ ಸದಸ್ಯರಿಗೆ ಸದನವು ಸುಗಮವಾಗಿ ನಡೆಸಲು ಅವಕಾಶ ನೀಡುವಂತೆ ಮನವಿ ಮಾಡಿದರು ಮತ್ತು ನೀಟ್ ವಿಷಯದ ಕುರಿತು ಚರ್ಚೆಗೆ ಸರ್ಕಾರ ಸಿದ್ಧವಿದೆ ಎಂದು ಹೇಳಿದರು. ನೀಟ್ ವಿಷಯ ಮತ್ತು ಇತರ ವಿಷಯಗಳ ಕುರಿತು ರಾಜ್ಯಸಭೆಯಲ್ಲಿಯೂ ಪದೇ ಪದೇ ಗದ್ದಲ ಉಂಟಾಯಿತು. ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು

0: ಮಾತನಾಡಿ, ಸರ್ಕಾರ ಈ ವಿಷಯದ ಬಗ್ಗೆ ಚರ್ಚಿಸಲು ಇಚ್ಛಿಸಿದ್ದರೂ ಕಾಂಗ್ರೆಸ್ ಹೊಸ ಷರತ್ತುಗಳನ್ನು ವಿಧಿಸುವ ಮೂಲಕ ಚರ್ಚೆಯನ್ನು ತಪ್ಪಿಸುತ್ತಿದೆ ಎಂದು ಆರೋಪಿಸಿದರು. ಮಕ್ಕಳು ಸೇರಿದಂತೆ ಬಳಕೆದಾರರಿಗೆ ಮುಕ್ತ, ಸುರಕ್ಷಿತ, ವಿಶ್ವಾಸಾರ್ಹ ಮತ್ತು ಜವಾಬ್ದಾರಿಯುತ ಇಂಟರ್ನೆಟ್ ಅನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಸರ್ಕಾರದ ನೀತಿಗಳು ಹೊಂದಿವೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಲೋಕಸಭೆಯಲ್ಲಿ ಇಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಅವರು, ಡಿಜಿಟಲ್ ವೈಯಕ್ತಿಕ ದತ್ತಾಂಶ ಸಂಸ್ಕರಣಾ ಕಾಯ್ದೆ 2023 ಜಾರಿಗೆ ತರಲಾಗಿದೆ. ಇದು ಡಿಜಿಟಲ್ ವೈಯಕ್ತಿಕ ದತ್ತಾಂಶ ಸಂಸ್ಕರಣೆಯನ್ನು ನಿಯಂತ್ರಿಸಲು ಹಾಗೂ ಮಕ್ಕಳ ಆನ್ಲೈನ್ ಗೌಪ್ಯತೆಯನ್ನು ಕಾಪಾಡಲು ಕಾನೂನು ಚೌಕಟ್ಟನ್ನು ಒದಗಿಸುತ್ತದೆ ಎಂದು ತಿಳಿಸಿದರು. ಮಕ್ಕಳ ವೈಯಕ್ತಿಕ ದತ್ತಾಂಶವನ್ನು ಸಕ್ರಿಯಗೊಳಿಸಲು ಪೋಷಕರ ಒಪ್ಪಿಗೆಯನ್ನು ಇದು ಕಡ್ಡಾಯಗೊಳಿಸುತ್ತದೆ. ಟ್ರ್ಯಾಕಿಂಗ್, ನಡವಳಿಕೆಯ ಮೇಲ್ವಿಚಾರಣೆ ಅಥವಾ ಮಕ್ಕಳ ಕಡೆಗೆ ಉದ್ದೇಶಿತ ಜಾಹೀರಾತುಗಳಂತಹ ಅವರ ಯೋಗಕ್ಷೇಮಕ್ಕೆ ಹಾನಿಕಾರಕ ಅಭ್ಯಾಸಗಳನ್ನು ನಿಷೇಧಿಸುತ್ತದೆ ಎಂದು ಅವರು ವಿವರಿಸಿದರು. ಆನ್ಲೈನ್ ಗೇಮಿಂಗ್ನ ಪ್ರಚಾರ ಮತ್ತು ನಿಯಂತ್ರಣ ಕಾಯ್ದೆ 2025 ಯುವಜನರಲ್ಲಿ ಡಿಜಿಟಲ್ ವ್ಯಸನ ಮತ್ತು ಆರ್ಥಿಕ ಹಾನಿಯನ್ನು ಪರಿಹರಿಸಲು ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದರು. ಅಶ್ಲೀಲ ವಿಷಯವನ್ನು ಪ್ರದರ್ಶಿಸಿದ್ದಕ್ಕಾಗಿ ಕಳೆದ 2 ವರ್ಷಗಳಲ್ಲಿ ಸರ್ಕಾರ ದೇಶದಲ್ಲಿ 50 ಒಟಿಟಿ ಪ್ಲಾಟ್ಫಾರ್ಮ್ಗಳನ್ನು ಸಾರ್ವಜನಿಕ ಪ್ರದೇಶದಿಂದ ನಿಷ್ಕ್ರಿಯಗೊಳಿಸಿದೆ. ಲೋಕಸಭೆಯಲ್ಲಿ ಲಿಖಿತ ಉತ್ತರದಲ್ಲಿ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್, ದೂರುಗಳ ಆಧಾರದ ಮೇಲೆ ಸರ್ಕಾರ ಅಂತಹ ಒಟಿಟಿ ಪ್ಲಾಟ್ಫಾರ್ಮ್ಗಳ ವಿರುದ್ದ ನಿಯಮಿತವಾಗಿ ಕ್ರಮ ಕೈಗೊಳ್ಳುತ್ತದೆ ಎಂದು ತಿಳಿಸಿದರು. ದೇಶಾದ್ಯಂತ ಪ್ರಸ್ತುತ 162 ವಂದೇ ಭಾರತ್ ರೈಲು ಸೇವೆಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಸರ್ಕಾರ ಹೇಳಿದೆ. ಲೋಕಸಭೆಯಲ್ಲಿ ಇಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್, ಪ್ರಯಾಣಿಕರ ಪ್ರಯಾಣದ ಅನುಭವ ಹೆಚ್ಚಿಸಲು ರೈಲ್ವೆ ಸ್ಥಳೀಯವಾಗಿ ವಿನ್ಯಾಸಗೊಳಿಸಿದ ಮತ್ತು ತಯಾರಿಸಿದ ವಂದೇ ಭಾರತ್ ರೈಲುಗಳನ್ನು ಪರಿಚಯಿಸಿದೆ. ವಂದೇ ಭಾರತ್ ಸ್ಲೀಪರ್ ರೈಲನ್ನು ದೂರದ ಪ್ರಯಾಣಕ್ಕಾಗಿ ಸ್ಥಳೀಯವಾಗಿ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಲಾಗಿದೆ ಎಂದು ಹೇಳಿದರು. ದೆಹಲಿಯಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗಳ ಬಗ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕಳವಳ ವ್ಯಕ್ತಪಡಿಸಿದ್ದು, ಕೇಂದ್ರ ಸರ್ಕಾರ ಯುವಜನರ ಭಾವನೆಗಳಿಗೆ ತೀವ್ರ ಸಂವೇದನಾಶೀಲವಾಗಿದೆ, ವಿದ್ಯಾರ್ಥಿಗಳು ಎತ್ತುವ ಪ್ರತಿಯೊಂದು ಸಮಸ್ಯೆಯನ್ನು ಆಲಿಸಲು ಮತ್ತು ಪರಿಹರಿಸಲು ಸಿದ್ಧವಾಗಿದೆ ಎಂದು ಹೇಳಿದ್ದಾರೆ. ನವದೆಹಲಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವರು, ಕೆಲವು ವ್ಯಕ್ತಿಗಳು ತಮ್ಮ ಸ್ವಂತ ರಾಜಕೀಯ ಹಿತಾಸಕ್ತಿಗಳಿಗಾಗಿ ವಿದ್ಯಾರ್ಥಿಗಳು ಮತ್ತು ಯುವಕರನ್ನು ರಾಜಕೀಯ ಸಾಧನವಾಗಿ ಬಳಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳ ಆಕಾಂಕ್ಷೆಗಳನ್ನು ಈಡೇರಿಸಲು ಮತ್ತು ಯುವ ಕಲ್ಯಾಣವನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಸಂಪೂರ್ಣವಾಗಿ ಬದ್ಧವಾಗಿದೆ. ವಿರೋಧ ಪಕ್ಷದ ನಾಯಕರು ಸಾರ್ವಜನಿಕರನ್ನು, ವಿಶೇಷವಾಗಿ ಯುವಕರು ಮತ್ತು ಮಕ್ಕಳನ್ನು ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಸಂಸತ್ತಿನಲ್ಲಿ ವಿರೋಧ ಪಕ್ಷದ ಗದ್ದಲದ ಕುರಿತು ಮಾತನಾಡಿದ ಸಚಿವ ರಾಜನಾಥ್ ಸಿಂಗ್, ಸರ್ಕಾರ ಪ್ರತಿಯೊಂದು ವಿಷಯದ ಬಗ್ಗೆಯೂ ಅರ್ಥಪೂರ್ಣ ಚರ್ಚೆಗಳನ್ನು ನಡೆಸಲು ಸಿದ್ಧವಿದೆ. ಆದರೆ ಬೀದಿಗಳಲ್ಲಿ ಸಮಸ್ಯೆ ಪರಿಹರಿಸಲು ವಿರೋಧ ಪಕ್ಷ ಅನುಚಿತ ಪ್ರಯತ್ನ ಮಾಡುತ್ತಿದೆ ಎಂದು ದೂರಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಉತ್ತರ ಮೆಸಿಡೋನಿಯಾಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸ್ಕೋಪ್ಜೆ ನಗರದ ವಸ್ತು ಸಂಗ್ರಹಾಲಯದಲ್ಲಿ ಮಹಾತ್ಮಗಾಂಧಿಯವರ ಪ್ರತಿಮೆಯನ್ನು ಅನಾವರಣಗೊಳಿಸಿದರು. ಸಂಘರ್ಷ, ಅಸಹಿಷ್ಣುತೆ ಮತ್ತು ವಿಭಜನೆಯನ್ನು ಎದುರಿಸುತ್ತಿರುವ ಜಗತ್ತಿನಲ್ಲಿ ಗಾಂಧೀಜಿಯವರ ಸಂವಾದ, ಕರುಣೆ ಮತ್ತು ಶಾಂತಿಯುತ ಸಹಬಾಳ್ವೆಯ ಆದರ್ಶಗಳು ಹೆಚ್ಚು ಪ್ರಸ್ತುತವಾಗಿವೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರತಿಪಾದಿಸಿದರು. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನ್ಯಾಯಾಂಗ ಅಧಿಕಾರಿಗಳ ನಿವೃತ್ತಿ ವಯಸ್ಸನ್ನು 60-61 ವರ್ಷಗಳಿಗೆ ಹೆಚ್ಚಿಸುವ ಕುರಿತು ಪರಿಗಣಿಸುವಂತೆ ಸುಪ್ರೀಂಕೋರ್ಟ್ ಇಂದು ನಿರ್ದೇಶನ ನೀಡಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ನ್ಯಾಯಪೀಠ ನ್ಯಾಯಾಂಗ ಅಧಿಕಾರಿಗಳ ನಿವೃತ್ತಿ ವಯಸ್ಸನ್ನು ದೇಶಾದ್ಯಂತ 60-62 ವರ್ಷಗಳಿಗೆ ಏಕರೂಪವಾಗಿ ಹೆಚ್ಚಿಸುವಂತೆ ಕೋರಿ ಸಲ್ಲಿಸಲಾದ ಅರ್ಜಿಯ ವಿಚಾರಣೆ ವೇಳೆ ಈ ನಿರ್ದೇಶನ ನೀಡಿತು. ಈ ವಿಷಯದಲ್ಲಿ ಆಯಾ ಹೈಕೋರ್ಟ್ಗಳೊಂದಿಗೆ ಸಮಾಲೋಚಿಸಿ ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು

ತೀರ್ಮಾನ ಕೈಗೊಳ್ಳಬೇಕು ಎಂದು ಸುಪ್ರೀಂಕೋರ್ಟ್ ಸೂಚಿಸಿದೆ. ಒಪ್ಪಿಗೆ ನೀಡಿದ ರಾಜ್ಯಗಳಲ್ಲಿ ನ್ಯಾಯಾಂಗ ಅಧಿಕಾರಿಗಳು 61 ವರ್ಷ ವಯಸ್ಸಿನವರೆಗೆ ಸೇವೆ ಮುಂದುವರಿಸಬಹುದಾಗಿದೆ. ಐಎಎಸ್ವಿ ತ್ರಿವೇಣಿಯಲ್ಲಿ ಮೊದಲ ಬಾರಿಗೆ 3 ಸೇನೆಗಳು ಒಳಗೊಂಡ ಸಂಪೂರ್ಣ ಮಹಿಳಾ ಯಾತ್ರೆಯಾದ ಸಮುದ್ರ ಪ್ರದಕ್ಷಿಣವು ಕೋಟ್ಯಾಂತರ ಭಾರತೀಯರು ಹೆಮ್ಮೆ ಪಡುವಂತೆ ಮಾಡಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಐಎಎಸ್ವಿ ತ್ರಿವೇಣಿಯಲ್ಲಿ ಸಮುದ್ರ ಪ್ರದಕ್ಷಿಣಾ ಯಾತ್ರೆಯನ್ನು ವರ್ಚುಯಲ್ ಆಗಿ ಉದ್ಘಾಟಿಸಿ ಮಾತನಾಡಿದ ಅವರು, ಐಎಎಸ್ವಿ ತ್ರಿವೇಣಿ ಆತ್ಮನಿರ್ಭರ ಭಾರತ ಮತ್ತು ದೇಶದ ನಾವೀನ್ಯತೆ, ಸಾಮರ್ಥ್ಯ ಮತ್ತು ಆತ್ಮವಿಶ್ವಾಸದ ಜೀವಂತ ಉದಾಹರಣೆಯಾಗಿದೆ ಎಂದರು. ಐಎಎಸ್ವಿ ತ್ರಿವೇಣಿ ಕೇವಲ ಸಮುದ್ರ ದಂಡೆಯಾತ್ರೆಯಲ್ಲ, ಭಾರತದ 3 ರಕ್ಷಣಾ ಪಡೆಗಳ ಶಕ್ತಿ ಮತ್ತು ಸಮನ್ವಯದ ಉದಾಹರಣೆಯಾಗಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ಹೇಳಿದರು. ಇರಾನ್ಗೆ ಹಾರ್ಮೂಜ್ ಜಲಸಂಧಿಯನ್ನು ನಿಯಂತ್ರಿಸಲು ಅವಕಾಶ ನೀಡುವುದು ಅಂತಾರಾಷ್ಟೀಯ ವ್ಯಾಪಾರ ಮತ್ತು ನೌಕಾಯಾನ ಸ್ವಾತಂತ್ರ್ಯಕ್ಕೆ ಅತ್ಯಂತ ಅಪಾಯಕಾರಿಯಾಗಲಿದೆ ಎಂದು ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೊ ರುಬಿಯೋ ಅಭಿಪ್ರಾಯಪಟ್ಟಿದ್ದಾರೆ. ಮನಿಲಾದಲ್ಲಿ ಇಂದು ನಡೆದ ಆಸಿಯಾನ್ ವಿದೇಶಾಂಗ ಸಚಿವರ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಕಳೆದ ತಿಂಗಳು ಅಮೆರಿಕದೊಂದಿಗೆ ಮಾಡಿಕೊಂಡ ಮಾತುಕತೆಗಳಲ್ಲಿ ತನ್ನ ಬದ್ಧತೆಗಳನ್ನು ಪೂರೈಸಲು ಇರಾನ್ ವಿಫಲವಾಗಿದೆ ಎಂದು ಆರೋಪಿಸಿದರು. ರಾಜತಾಂತ್ರಿಕತೆಗೆ ಅಮೆರಿಕ ಬದ್ಧವಾಗಿದೆ ಮತ್ತು ಇರಾನ್ನೊಂದಿಗೆ ಮಾತುಕತೆ ಮುಂದುವರಿಸಲು ಸಿದ್ಧವಾಗಿದೆ. ಮಾತುಕತೆಗಾಗಿ ನೇರ ಮತ್ತು ಪರೋಕ್ಷ ಮಾರ್ಗಗಳ ಮೂಲಕ ಅಮೆರಿಕವನ್ನು ಇರಾನ್ ಸಂಪರ್ಕಿಸಿದೆ ಎಂದು ಅವರು ಹೇಳಿದರು. ಹಾರ್ಮುಜ್ ಜಲಸಂಧಿಯು ಮುಕ್ತವಾಗಿರಬೇಕು. ಯಾವುದೇ ದೇಶವು ಬಲವಂತದಿಂದ ಅಂತಾರಾಷ್ಟೀಯ ಹಡಗು ಮಾರ್ಗವನ್ನು ನಿಯಂತ್ರಿಸಲು ಅವಕಾಶ ನೀಡುವುದು ಜಾಗತಿಕ ವಾಣಿಜ್ಯವನ್ನು ದುರ್ಬಲಗೊಳಿಸುತ್ತದೆ ಎಂದು ಮಾರ್ಕೊ ರುಬಿಯೋ ಎಚ್ಚರಿಸಿದರು. ಚೀನಾ ಓಪನ್ ಬ್ಯಾಡ್ಮಿಂಟನ್ನಲ್ಲಿ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಇಂದು ನಡೆದ 32ನೇ ಸುತ್ತಿನ ಪಂದ್ಯದಲ್ಲಿ ಭಾರತದ ಉನ್ನತಿ ಹೂಡಾ ಅವರನ್ನು 21-14, 9-21, 21-10 ಅಂತರದಿಂದ ಸೋಲಿಸುವ ಮೂಲಕ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ 2ನೇ ಸುತ್ತಿಗೆ ಮುನ್ನಡೆದರು. ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಆಯುಷ್ ಶೆಟ್ಟಿ ಇಂಡೋನೇಷ್ಯಾದ ಅಲ್ವಿ ಫರ್ಹಾನ್ ಅವರನ್ನು 21-17, 5-21, 21-17 ಅಂತರದಿಂದ ಸೋಲಿಸಿ 16ರ ಸುತ್ತಿಗೆ ತಲುಪಿದರು. ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಜೋಡಿ 32ನೇ ಸುತ್ತಿನ ಪಂದ್ಯದಲ್ಲಿ ಚೀನಾದ ವಾಂಗ್ ಚಾಂಗ್ ಮತ್ತು ಲಿಯಾಂಗ್ ವಿಕೆಂಗ್ ವಿರುದ್ದ 16-21, 7-21 ಅಂತರದಿಂದ ಸೋತರು. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಾಳೆಯಿಂದ ಆರಂಭವಾಗಲಿರುವ 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 74 ರಾಷ್ಟಗಳು ಮತ್ತು ಸುಮಾರು 3,000 ಕ್ರೀಡಾಪಟುಗಳು 10 ಕ್ರೀಡೆಗಳಲ್ಲಿ ಸ್ಪರ್ಧಿಸಲಿದ್ದಾರೆ. ಈ ಕ್ರೀಡಾಕೂಟದಲ್ಲಿ ಒಟ್ಟು 215 ಚಿನ್ನದ ಪದಕಗಳನ್ನು ವಿಜೇತರು ಪಡೆಯಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ವಿಷಯವಾಗಿ ಮುಂದುವರಿದ ಗದ್ದಲ, ಸಂಸತ್ತಿನ ಉಭಯ ಸದನಗಳ ಕಲಾಪ ದಿನದ ಮಟ್ಟಿಗೆ ಮುಂದೂಡಿಕೆ. ವಿದ್ಯಾರ್ಥಿಗಳ ಪ್ರತಿಯೊಂದು ಸಮಸ್ಯೆ ಆಲಿಸಲು, ಪರಿಹರಿಸಲು ಸರ್ಕಾರ ಸಿದ್ಧ, ಕೇಂದ್ರ ಸಚಿವ ರಾಜನಾಥ್ ಸಿಂಗ್. ಹಾರ್ಮೂಜ್ ಜಲಸಂಧಿ ನಿಯಂತ್ರಿಸಲು ಇರಾನ್ಗೆ ಅವಕಾಶ ನೀಡುವುದು ಅಪಾಯಕಾರಿ, ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕೊ ರುಬಿಯೋ. ಚೀನಾ ಓಪನ್ ಬ್ಯಾಡ್ಮಿಂಟನ್ 2ನೇ ಸುತ್ತಿಗೆ ಪಿವಿ ಸಿಂಧು ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಸ್ನೇಹಿತರೆ, ಸಮಯ ಆಗಿರೋದು 7:59:40. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ 2026 ಇದರ ಕರ್ಟನ್ ರೇಸನ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಸ್ನೇಹಿತರೆ, ಈಗ ಕೇಳಿ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ.
1: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಕಾರ್ಯಕ್ರಮ ಪುನರಾವರ್ತಿತ ಪ್ರಶ್ನೆಗಳು. ಎಥನಾಲ್ ಮಿಶ್ರಿತ ಪೆಟ್ರೋಲ್ ಕಾರ್ಯಕ್ರಮವು ಭಾರತದ ಪ್ರಮುಖ ಇಂಧನ ಉಪಕ್ರಮಗಳಲ್ಲಿ ಒಂದಾಗಿದೆ. ಇದು ಸ್ವದೇಶ ನಿರ್ಮಿತ ನವೀಕರಿಸಬಹುದಾದಂತಹ ಇಂಧನದ ಬಳಕೆಯ ಮೂಲಕ ಇಂಧನ ಭದ್ರತೆಯನ್ನು ಸುಧಾರಿಸಲು, ರೈತರಿಗೆ ಬೆಂಬಲ ನೀಡಲು ಮತ್ತು ಪರಿಸರದ ಮೇಲಿನ ಪರಿಣಾಮವನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. ಈ ಪ್ರಮುಖ ಇಂಧನ ಉಪಕ್ರಮದ ಪರಿಣಾಮವಾಗಿ 1.97 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ವಿದೇಶಿ ವಿನಿಮಯ ಉಳಿತಾಯವಾಗುತ್ತಿದ್ದು 316 ಲಕ್ಷ ಮೆಟ್ರಿಕ್ ಟನ್ ಕಚ್ಚಾ ತೈಲಕ್ಕೆ ಪರ್ಯಾಯವಾಗಿದೆ. 952 ಲಕ್ಷ ಮೆಟ್ರಿಕ್ ಟನ್ ಇಂಗಾಲ ಹೊರ ಸೂಸುವಿಕೆ ಕಡಿಮೆಯಾಗುವುದರ ಜೊತೆಗೆ 1.66 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಹಣ ರೈತರಿಗೆ ನೇರ ವರ್ಗಾವಣೆ ಸಾಧ್ಯವಾಗಿದೆ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯವು ಜೂನ್ 23, 2026 ಪತ್ರಿಕಾ ಪ್ರಕಟಣೆಯ ಮೂಲಕ ಈ ಕಾರ್ಯಕ್ರಮದ ಕುರಿತು ವಿವಿಧ ಕಾಳಜಿಗಳನ್ನು ತಿಳಿಸುವ ವಿವರವಾದ ಸ್ಪಷ್ಟತೆಯನ್ನು ನೀಡಿತು. ಆಟೋಮೊಬೈಲ್ ತಯಾರಕರು ಜೂನ್ 4, 2026 ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮದೇ ಆದ ಸ್ಪಷ್ಟನೆಗಳನ್ನು ನೀಡಿದರು. ಸ್ಪಷ್ಟನೆಗಳ ಹೊರತಾಗಿಯೂ ಈ ಬಿಪಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಕೆಲವು ಕಾಳಜಿಗಳು ಮುಂದುವರೆದಿವೆ. ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳು ಈ ಕಾಳಜಿಗಳಿಗೆ ವಾಸ್ತವಿಕ ಸಾಕ್ಷ್ಯಾಧಾರಿತ ಪ್ರತಿಕ್ರಿಯೆಗಳನ್ನು ಒದಗಿಸುತ್ತವೆ. ಎಥೆನಾಲ್ ಭಾರತವು ಕಂಡುಹಿಡಿದ ಅಥವಾ ತರಾತುರಿಯಲ್ಲಿ ಜಾರಿಗೆ ತಂದ ಹೊಸ ಇಂಧನವಲ್ಲ. ಹೆನ್ರಿ ಫೋರ್ಡ್ ಅವರು 100 ಶತಮಾನಕ್ಕೂ ಹಿಂದೆ ಮಾಡೆಲ್ ಟಿ ಕಾರು ಎಥೆನಾಲ್ನಲ್ಲಿ ಚಲಿಸುವಂತೆ ವಿನ್ಯಾಸಗೊಳಿಸಿದ್ದರು. ಬ್ರೆಜಿಲ್ ಮತ್ತು ಯುನೈಟೆಡ್ ಸ್ಟೇಟ್ಸ್ನಂತಹ ದೇಶಗಳು ದಶಕಗಳಿಂದ ಪೆಟ್ರೋಲ್ನಲ್ಲಿ ಎಥೆನಾಲ್ ಅನ್ನು ಬೆರೆಸುತ್ತಿವೆ. ಭಾರತದ ಸ್ವಂತ ಎಥೆನಾಲ್ ಕಥೆಯೂ ಸಹ ಪ್ರಸ್ತುತ ಸರ್ಕಾರಕ್ಕಿಂತ ಬಹಳ ಹಿಂದೆಯೇ ಪ್ರಾರಂಭವಾಯಿತು. ಇದು 2 ದಶಕಗಳಿಗೂ ಹೆಚ್ಚು ಕಾಲದ ಪಯಣವಾಗಿದೆ. 2001 ಎಥೆನಾಲ್ ಬ್ಲೆಂಡಿಂಗ್ ಪೈಲಟ್ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಯಿತು. 2004 ಕಾರ್ಯಕ್ರಮವನ್ನು ಅಧಿಕೃತವಾಗಿ ಘೋಷಣೆ ಮಾಡಲಾಯಿತು.

ವಿವರವಾದ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿತು. 2021 ಆಗಸ್ಟ್ನಲ್ಲಿ IOCL, BPCL ಮತ್ತು HPCL ಖಾಸಗಿ ಹೂಡಿಕೆಯನ್ನು ಆಹ್ವಾನಿಸಿ ಖಾತರಿಪಡಿಸಿದ ಖರೀದಿ ಒಪ್ಪಂದಗಳು ಮತ್ತು ಬ್ಯಾಂಕ್ ಹಣಕಾಸಿನ ಬೆಂಬಲದೊಂದಿಗೆ ಸಮರ್ಪಿತ ಎಥನಾಲ್ ಸ್ಥಾವರಗಳನ್ನು ಸ್ಥಾಪಿಸಲು ಮುಂದಾದವು. 2021 10% ಬ್ಲೆಂಡಿಂಗ್ ಸಾಧಿಸಲು ಭಾರತಕ್ಕೆ ವಾರ್ಷಿಕವಾಗಿ ಸುಮಾರು 500-600 ಕೋಟಿ ಲೀಟರ್ ಎಥನಾಲ್ ಅಗತ್ಯವಿತ್ತು. ಹೊಸ ಹೂಡಿಕೆಗಳು ಉತ್ಪಾದನಾ ಸಾಮರ್ಥ್ಯವನ್ನು ವಿಸ್ತರಿಸಿದಂತೆ ವಾರ್ಷಿಕ ಎಥನಾಲ್ ಲಭ್ಯತೆಯು 1200 ಕೋಟಿ ಲೀಟರ್ಗಳಿಗೆ ಸಮೀಪಿಸಿತು. ಸಾಕಷ್ಟು ಪೂರೈಕೆಯೊಂದಿಗೆ 20% ಬ್ಲೆಂಡಿಂಗ್ಗೆ ಮುನ್ನಡೆಯುವುದು ತಾರ್ಕಿಕ ಮತ್ತು ಜವಾಬ್ದಾರಿಯುತ ಮುಂದಿನ ಹಂತವಾಯಿತು. ಬ್ಲೆಂಡಿಂಗ್ನಲ್ಲಿನ ಏಕತೆಯು ಹಠಾತ್ ಜಿಗಿತವಲ್ಲ, ಬದಲಾಗಿ ಸ್ಥಿರವಾದ ಮತ್ತು ಮಾಪನಾಂಕ ನಿರ್ಣಯಿಸಿದ ಪ್ರಗತಿಯ ಕಥೆಯನ್ನು ಹೇಳುತ್ತದೆ. ಬ್ರೆಜಿಲ್ ಮೊದಲಿನಿಂದಲೂ ಪ್ರಪಂಚದ ಅತಿದೊಡ್ಡ ಎಥನಾಲ್ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಿತು. ಇದಕ್ಕೆ ಸ್ವಾಭಾವಿಕವಾಗಿ ದಶಕಗಳೇ ಬೇಕಾಯಿತು. ಆ ಅನುಭವದಿಂದ ಕಲಿಯುವ ಅನುಕೂಲ ಭಾರತಕ್ಕೆ ಇತ್ತು. ಅವಸರ ಅವಸರವಾಗಿ ಜಾರಿಗೆ ತಂದಂತೆ ಕಂಡುಬರುವುದು ವಾಸ್ತವವಾಗಿ 2 ದಶಕಗಳ ಅಡಿಪಾಯದ ಕೆಲಸವಾಗಿದೆ. ನಂತರ ಶಿಸ್ತುಬದ್ಧ ಅನುಷ್ಠಾನದ ಫಲವಾಗಿದೆ. ಭಾರತವು ಸಂಸ್ಕರಣಾಗಾರಗಳು, ಟರ್ಮಿನಲ್ಗಳು ಮತ್ತು ಪೈಪ್ಲೈನ್ಗಳ ವಿಶಾಲ ಜಾಲದ ಮೂಲಕ 100,000+ ಚಿಲ್ಲರೆ ಮಾರಾಟ ಮಳಿಗೆಗಳನ್ನು ನಿರ್ವಹಿಸುತ್ತಿದೆ. ರಾಷ್ಟ್ರವ್ಯಾಪಿ 3 ಪ್ರತ್ಯೇಕ ಮೂಲ ಇಂಧನಗಳನ್ನು ದಾಸ್ತಾನು ಮಾಡುವುದು ವೆಚ್ಚವನ್ನು ಹೆಚ್ಚಿಸುತ್ತದೆ ಮತ್ತು ಪ್ರತಿಯೊಂದು ಮಳಿಗೆಯಲ್ಲಿ ಗುಣಮಟ್ಟದ ನಿಯಂತ್ರಣವನ್ನು ಸಂಕೀರ್ಣಗೊಳಿಸುತ್ತದೆ. ಪ್ರೀಮಿಯಂ ಪೆಟ್ರೋಲ್ ಸಮಾನವಾದ ಹೋಲಿಕೆಯಲ್ಲ. ಇದು ಸೀಮಿತ ಪ್ರಮಾಣದಲ್ಲಿ ಪ್ರೀಮಿಯಂ ದರದಲ್ಲಿ ಮಾರಾಟವಾಗುವ ಸಣ್ಣ ಸಂಯೋಜಕಗಳನ್ನು ಒಳಗೊಂಡಿರುವ ಉತ್ಪನ್ನವಾಗಿದೆ. ಪ್ರತ್ಯೇಕ ರಾಷ್ಟ್ರವ್ಯಾಪಿ ಮೂಲ ಇಂಧನವಲ್ಲ. ಈಗಾಗಲೇ ಅಸ್ತಿತ್ವದಲ್ಲಿರುವ ಬಗ್ಗೆಯೂ ಪ್ರಶ್ನೆ ಇದೆ. ಸಾರ್ವಜನಿಕ ವಲಯದ ಬ್ಯಾಂಕುಗಳು, ಎಥನಾಲ್ ಸ್ಥಾವರಗಳು, ಸಂಗ್ರಹಣೆ ಮತ್ತು ಲಾಜಿಸ್ಟಿಕ್ನಲ್ಲಿ ವರ್ಷಕ್ಕೆ 1,00,000 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಹೂಡಿಕೆ ಮಾಡಿವೆ. ಈಗ ಈ 10ಕ್ಕೆ ಹಿಂತಿರುಗುವುದು ಈ ಹೂಡಿಕೆಯನ್ನು ವ್ಯರ್ಥ ಮಾಡುತ್ತದೆ ಮತ್ತು ಅದನ್ನು ನಂಬಿಕೆಯಿಂದ ನಿರ್ಮಿಸಿದ ರೈತರು ಮತ್ತು ಉದ್ಯಮಿಗಳಿಗೆ ಹಾನಿ ಮಾಡುತ್ತದೆ. ಈ 20ನ್ನು ಜಾರಿಗೆ ತರುವ ಮೊದಲು ವಾಹನ ಉದ್ಯಮದೊಂದಿಗೆ ಪರಿವರ್ತನೆಯ ಆರಂಭದಿಂದಲೇ, ಅಂದರೆ 2020-21 ಆರಂಭದಲ್ಲೇ ತಯಾರಕರೊಂದಿಗೆ ಈ 10 ಹೊಂದಾಣಿಕೆಯ ಬಗ್ಗೆ ಚರ್ಚಿಸಲಾಯಿತು ಮತ್ತು ಭಾರತವು ತನ್ನ ಈ 10ರ ಗುರಿಯನ್ನು ನಿಗದಿತ ಸಮಯಕ್ಕಿಂತ 5 ತಿಂಗಳ ಮೊದಲೇ June 2022 ಸಾಧಿಸಿತು. ಈ 20 ಇದಕ್ಕಾಗಿ ಪ್ರಕ್ರಿಯೆಯು ಇನ್ನಷ್ಟು ಸಂಪೂರ್ಣವಾಗಿತ್ತು. ಎಂಜಿನ್ ಮಾಪನಾಂಕ ನಿರ್ಣಯ, ಇಂಧನ ವ್ಯವಸ್ಥೆಗಳು, ರಬ್ಬರ್ ಘಟಕಗಳು, ಹೊರಸೂಸುವಿಕೆ ಮತ್ತು ಇಂಧನ ದಕ್ಷತೆಯನ್ನು, ಇಂಧನವು ಯಾವುದೇ ಪೆಟ್ರೋಲ್ ಪಂಪ್ ತಲುಪುವ ಮೊದಲು ಹಲವಾರು ಸುತ್ತಿನ ಪರೀಕ್ಷೆಗಳ ಮೂಲಕ ಪರಿಶೀಲಿಸಲಾಯಿತು. ತಯಾರಕರು ಈ 20ರ ಸುರಕ್ಷತೆಯ ಬಗ್ಗೆ ಮನವರಿಕೆಯಾಗದಿದ್ದರೆ ಅದರ ಮೇಲಿನ ವಾರಂಟಿಗಳನ್ನು ನೀಡುತ್ತಿರಲಿಲ್ಲ. ಕೆಲವು ವಾಹನಗಳಲ್ಲಿ ಇಂಧನ ಮಿತವ್ಯಯದಲ್ಲಿ 3-5% ಇಳಿಕೆ ಕಂಡುಬರಬಹುದು. ಆದಾಗ್ಯೂ ವಾಸ್ತವ ಪ್ರಪಂಚದ ಮೈಲೇಜ್ ಇಂಧನದ ಪ್ರಕಾರಕ್ಕಿಂತ ಹೆಚ್ಚಾಗಿ ಚಾಲನಾ ಅಭ್ಯಾಸಗಳು, ಟೈರ್ ಒತ್ತಡ, ಸರ್ವಿಸಿಂಗ್ ಮತ್ತು ಏರ್ ಕಂಡೀಷನರ್ ಬಳಕೆಯ ಮೇಲೆ ಹೆಚ್ಚು ಅವಲಂಬಿತವಾಗಿರುತ್ತದೆ. ಮೈಲೇಜ್ ಚಿತ್ರದ ಒಂದು ಭಾಗ ಮಾತ್ರ. ಇಂಧನ ಮಿತ ವ್ಯಯವನ್ನು ಮೀರಿ ಈ 20 ಹಲವಾರು ಕಾರ್ಯಕ್ಷಮತೆ ಮತ್ತು ಪರಿಸರ ಪ್ರಯೋಜನಗಳನ್ನು ನೀಡುತ್ತದೆ. ಇದು ಪೆಟ್ರೋಲ್ನ 84.4ಕ್ಕೆ ಹೋಲಿಸಿದರೆ ಸುಮಾರು 108.5ರಷ್ಟು ಹೆಚ್ಚಿನ ರಿಸರ್ಚ್ ಆಕ್ಟೇನ್ ಸಂಖ್ಯೆಯನ್ನು ಹೊಂದಿದೆ. ಇದು ಭಾರತೀಯ ಪೆಟ್ರೋಲ್ನ ಪರಿಣಾಮಕಾರಿ ಆಕ್ಟೇನ್ ರೇಟಿಂಗ್ ಅನ್ನು ಸುಮಾರು 95ಕ್ಕೆ ಏರಿಸುತ್ತದೆ. ಇದು ಆಧುನಿಕ ಎಂಜಿನ್ಗಳಲ್ಲಿ ದಹನ ಕ್ರಿಯೆಯನ್ನು ಸುಧಾರಿಸುತ್ತದೆ. ಈ 20ಕ್ಕಾಗಿ ಕ್ಯಾಲಿಬ್ರೇಟ್ ಮಾಡಲಾದ ವಾಹನಗಳು ಸುಗಮ ವೇಗವರ್ಧನೆಯನ್ನು ನೀಡುತ್ತವೆ. ಈ 20 ಉತ್ತಮವಾದ ಆಂಟಿ ನಾಕ್ ಗುಣಲಕ್ಷಣಗಳನ್ನು ನೀಡುತ್ತದೆ. ಈ 20 ಗಮನಾರ್ಹವಾಗಿ ಕಡಿಮೆ ಕಣಗಳ ಹೊರಸೂಸುವಿಕೆಯೊಂದಿಗೆ ಸ್ವಚ್ಛವಾದ ಎಂಜಿನ್ ಕಾರ್ಯಾಚರಣೆಯನ್ನು ಸಕ್ರಿಯಗೊಳಿಸುತ್ತದೆ. ಈ 20 ಜೀವನ ಚಕ್ರದ ಇಂಗಾಲದ ಹೊರಸೂಸುವಿಕೆಯನ್ನು ಸುಮಾರು 40% ಕಡಿಮೆ ಮಾಡಬಲ್ಲದು. ವಾಹನದ ಕೈಪಿಡಿಯಲ್ಲಿ ಈ 10 ಕಾಂಪ್ಯಾಟಬಲ್ ಎಂದು ಬರೆಯಲಾಗಿದ್ದರೆ ಇದರ ಅರ್ಥ ಈ 20 ಕಾರಿಗೆ ಸುರಕ್ಷಿತವಲ್ಲ ಎಂದು ಅರ್ಥವಲ್ಲ. ವಾಹನದ ಕೈಪಿಡಿಯು ವಾಹನವು ಪ್ರಮಾಣೀಕೃತವಾದಾಗ ಅಸ್ತಿತ್ವದಲ್ಲಿದ್ದಂತಹ ಇಂಧನ ಮಾನದಂಡವನ್ನು ಪ್ರತಿಬಿಂಬಿಸುತ್ತದೆ. ವ್ಯಾಪಕವಾದ ಪರೀಕ್ಷೆ ಮತ್ತು ನಿಯಂತ್ರಕ ಅನುಮೋದನೆಯ ನಂತರ ಇಂಧನ ಮಾನದಂಡಗಳು ಮುಂದುವರಿದ ತಕ್ಷಣ ವಾಹನವು ಅಸುರಕ್ಷಿತವಾಗುತ್ತದೆ ಎಂದು ಇದರ ಅರ್ಥವಲ್ಲ. ಈ 20 ಅನ್ನು ಜಾರಿಗೆ ತರುವ ಮೊದಲು ಸರ್ಕಾರದ ARAI
ಎಸ್ಐಎಎಂ ವಾಹನ ತಯಾರಕರು ಮತ್ತು ತೈಲ ಕಂಪನಿಗಳನ್ನು ಒಳಗೊಂಡಂತಹ ತಜ್ಞರ ಸಮಿತಿಗಳನ್ನು ರಚಿಸಿತು. 2021 ನೀತಿ ಆಯೋಗದ ಮಾರ್ಗಸೂಚಿಯು ನಿರ್ದಿಷ್ಟವಾಗಿ 10 ರಿಂದ 20 ಬದಲಾವಣೆಯನ್ನು ತಿಳಿಸಿದೆ.

ಇತ್ತು ಮತ್ತು ತಯಾರಕರಿಗೆ ವರ್ಷಗಳ ಮುಂಚಿತವಾಗಿಯೇ ಸೂಚನೆ ನೀಡಿತು. ಈ 20 ಹಳೆಯ ವಾಹನಗಳಲ್ಲಿ ರಬ್ಬರ್ ಭಾಗಗಳು ಇಂಧನ ಮಾರ್ಗಗಳು ಅಥವಾ ಎಂಜಿನ್ಗಳನ್ನು ಹಾನಿಗೊಳಿಸುತ್ತದೆ ಎನ್ನುವ ಸಂಶಯ ಜನರಲ್ಲಿದೆ. ಈ 15+ ಮಿಶ್ರಣಗಳು ಈಗಾಗಲೇ ಭಾರತದಾದ್ಯಂತ 3.5 ವರ್ಷಗಳಿಂದ ಬಳಕೆಯಲ್ಲಿವೆ. ಈ 20 ಮಾರುಕಟ್ಟೆಯನ್ನು ತಲುಪುವ ಮೊದಲು ಎಂಜಿನ್ ಬಳಕೆ, ತುಕ್ಕು ನಿರೋಧಕತೆ ಮತ್ತು ಚಾಲನಾ ಸಾಮರ್ಥ್ಯವನ್ನು ಒಳಗೊಂಡ ವ್ಯಾಪಕವಾದ ಪ್ರಯೋಗಾಲಯ ಪರೀಕ್ಷೆ ಮತ್ತು ಕ್ಷೇತ್ರ ಮೌಲ್ಯಮಾಪನವನ್ನು ಮಾಡಲಾಗಿದೆ. ಅತ್ಯಂತ ಬಲವಾದ ಪುರಾವೆಯು ನೈಜ ಪ್ರಪಂಚದಿಂದ ಬರುತ್ತದೆ. ಮಾರುತಿ ಸುಜುಕಿ ಆರ್ಥಿಕ ವರ್ಷ 2025-26 2.84 ಕೋಟಿ ಕಾರುಗಳಿಗೆ ಸೇವೆ ಸಲ್ಲಿಸಿದೆ. ಅದರಲ್ಲಿ 1.5 ಕೋಟಿ ಕಾರುಗಳು ಈ 20ಕ್ಕಾಗಿ ಎಂದಿಗೂ ಪ್ರಮಾಣೀಕರಿಸಲ್ಪಡದ ಹಳೆಯ ವಾಹನಗಳಾಗಿವೆ. ಈ 20 ಸಂಬಂಧಿತ ಯಾವುದೇ ಹಾನಿ ಕಂಡುಬಂದಿಲ್ಲ. ಈ 20 ನಿಜವಾಗಿಯೂ ರಬ್ಬರ್ ಮತ್ತು ನೀರ್ನಾಳಗಳು, ಇಂಧನ ಮಾರ್ಗಗಳು ಅಥವಾ ಎಂಜಿನ್ಗಳನ್ನು ಹಾನಿಗೊಳಿಸಿದ್ದರೆ ಅದು ವಾರಂಟಿ ಕ್ಲೈಮ್ಗಳು ಮತ್ತು ದೂರುಗಳ ಅಲೆಯಾಗಿ ಹೊರಹೊಮ್ಮುತ್ತಿತ್ತು. ಅಂತಹ ಯಾವುದೇ ಅಲೆ ಸಂಭವಿಸಲಿಲ್ಲ. ಜೊತೆಗೆ ಭಾರತದ ಎಥೆನಾಲ್ ಪೂರೈಕೆ ಸರಪಳಿಯನ್ನು ಕಟ್ಟುನಿಟ್ಟಾಗಿ ನಿಯಂತ್ರಿಸಲಾಗುತ್ತದೆ. ಎಥೆನಾಲ್ ಮತ್ತು ಮಿಶ್ರಿತ ಪೆಟ್ರೋಲ್ ಕಟ್ಟುನಿಟ್ಟಾದ ಬಿಐಎಸ್ ವಿಶೇಷಣಗಳನ್ನು ಪೂರೈಸಬೇಕು. ಇದನ್ನು ಡಿಸ್ಟಲರಿಯಿಂದ ಡಿಪೋವರೆಗೆ ಮತ್ತು ಚಿಲ್ಲರೆ ಪಂಪ್ವರೆಗೆ ಪ್ರತಿ ಹಂತದಲ್ಲೂ ಪರಿಶೀಲಿಸಲಾಗುತ್ತದೆ. ಕಲಬೆರಕೆಯ ವಿರುದ್ಧ ಶೂನ್ಯ ಸಹಿಷ್ಣುತೆಯನ್ನು ಜಾರಿಗೊಳಿಸುವಂತೆ ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚಿಸಲಾಗಿದೆ. ಎಥೆನಾಲ್ ಅಗ್ಗದ ಇಂಧನವಾಗಿರಬೇಕು. ಆದರೆ ಈ 20 ಪೆಟ್ರೋಲ್ ಶುದ್ಧ ಪೆಟ್ರೋಲ್ಗಿಂತ ಕಡಿಮೆ ಬೆಲೆಯಲ್ಲಿ ಏಕೆ ಇಲ್ಲ ಎನ್ನುವ ಪ್ರಶ್ನೆಗಳನ್ನು ಕೇಳಲಾಗುತ್ತಿದೆ. ಸರ್ಕಾರವು ಈ ಕಾರ್ಯಕ್ರಮದ ಅಡಿಯಲ್ಲಿ ಪೂರೈಕೆಯಾಗುವ ಎಥೆನಾಲ್ಗೆ ರೈತರು ನ್ಯಾಯಯುತವಾದ ಬೆಲೆಯನ್ನು ಪಡೆಯುವುದನ್ನು ಖಾತ್ರಿಪಡಿಸುತ್ತದೆ. ಉದಾಹರಣೆಗೆ ಜಿಎಸ್ಟಿ, ಸಾರಿಗೆ ಮತ್ತು ಸಂಗ್ರಹಣಾ ವೆಚ್ಚಗಳನ್ನು ಸೇರಿಸುವ ಮೊದಲೇ ಜೋಳದ ಆಧಾರಿತ ಎಥೆನಾಲ್ ಅನ್ನು ಲೀಟರ್ಗೆ ಸುಮಾರು 81.86 ರೂಪಾಯಿಗೆ ಖರೀದಿಸಲಾಗುತ್ತದೆ. ಜಾಗತಿಕ ಕಚ್ಚಾ ತೈಲ ಬೆಲೆಗಳು ಪ್ರತಿ ಬ್ಯಾರೆಲ್ಗೆ ಸುಮಾರು $70 ಇದ್ದಾಗ ಈ 20 ಉತ್ಪಾದನೆಯು ಶುದ್ಧ ಪೆಟ್ರೋಲ್ನಷ್ಟೇ ಅಥವಾ ಅದಕ್ಕಿಂತ ಹೆಚ್ಚಿನ ವೆಚ್ಚವನ್ನು ಹೊಂದಿರಬಹುದು. ಕಚ್ಚಾ ತೈಲದ ಬೆಲೆಗಳು ತೀವ್ರವಾಗಿ ಏರಿದಾಗ ಸಾಮಾನ್ಯವಾಗಿ ಪ್ರತಿ ಬ್ಯಾರೆಲ್ಗೆ $120-$130 ಅಥವಾ ಅದಕ್ಕಿಂತ ಹೆಚ್ಚಿನ ಮಟ್ಟಕ್ಕೆ ತಲುಪಿದಾಗ ಮಾತ್ರ ಎಥೆನಾಲ್ ಅಗ್ಗದ ಆಯ್ಕೆಯಾಗುತ್ತದೆ. ಈ 20 ಶುದ್ಧ ಪೆಟ್ರೋಲ್ನ ದರದಲ್ಲಿ ಮಾರಾಟ ಮಾಡಿದರೂ ಸಹ ಗ್ರಾಹಕರು ಲಾಭವನ್ನು ಪಡೆಯುತ್ತಾರೆ. ಭಾರತದಲ್ಲಿ ಮಾರಾಟವಾಗುವ ಪ್ರತಿ ಲೀಟರ್ ಪೆಟ್ರೋಲ್ನಲ್ಲಿ ಸುಮಾರು 20% ಭಾಗವು ಈಗ ಸ್ವದೇಶಿ ನಿರ್ಮಿತ ಎಥೆನಾಲ್ ಆಗಿದೆ. ಕಚ್ಚಾ ತೈಲದಂತಲ್ಲದೆ ಎಥೆನಾಲ್ ಬೆಲೆಗಳು ಬ್ರೆಂಟ್ ಕಚ್ಚಾ ತೈಲದ ಏರಿಳಿತಗಳು, ಯುದ್ಧಗಳು ಅಥವಾ ಜಾಗತಿಕ ಸಾಗಣೆ ಅಡೆತಡೆಗಳಿಂದ ಪ್ರಭಾವಿತವಾಗುವುದಿಲ್ಲ. ಇದರ ಅರ್ಥ ಪ್ರತಿ ಇಂಧನ ಟ್ಯಾಂಕ್ನ 1/5 ಭಾಗವು ಸ್ಥಿರವಾದ ಸ್ವದೇಶಿ ಪೂರೈಕೆಯಿಂದ ಬರುತ್ತದೆ. ಇದು ಜಾಗತಿಕ ತೈಲ ಬೆಲೆಯ ಆಘಾತಗಳಿಗೆ ಭಾರತದ ಒಡ್ಡಿಕೊಳ್ಳುವಿಕೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಅದೇ ಸಮಯದಲ್ಲಿ ಇಂಧನ ಭದ್ರತೆಯನ್ನು ಬಲಪಡಿಸುತ್ತದೆ. ಎಥೆನಾಲ್ ಬ್ಲೆಂಡಿಂಗ್ ಭಾರತದಲ್ಲಿ ಪೆಟ್ರೋಲ್ ಬೆಲೆಗಳನ್ನು ಇತರ ದೇಶಗಳಿಗಿಂತ ಹೆಚ್ಚು ಸ್ಥಿರವಾಗಿಡಲು ಸಹಾಯ ಮಾಡಿದೆ. ಪ್ರಪಂಚದ ಇತರ ದೇಶಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಇಂಧನದ ಬೆಲೆಗಳು ಹೇಗೆ ಚಲಿಸಿವೆ ಎಂಬುದರಲ್ಲಿ ಫಲಿತಾಂಶಗಳು ಗೋಚರಿಸುತ್ತವೆ. ಪೆಟ್ರೋಲ್ನಲ್ಲಿ ಬೆರೆಸುವ ಪ್ರತಿ ಲೀಟರ್ ಎಥೆನಾಲ್ 4 ವಿಷಯಗಳನ್ನು ಸೂಚಿಸುತ್ತದೆ: ಕಡಿಮೆ ಕಚ್ಚಾ ತೈಲ ಆಮದು, ಕಡಿಮೆ ವಿದೇಶಿ ವಿನಿಮಯ ವೆಚ್ಚ, ಭಾರತೀಯ ರೈತರಿಗೆ ಹೆಚ್ಚಿನ ಆದಾಯ ಮತ್ತು ನಾಗರಿಕರಿಗೆ ಪಂಪ್ನಲ್ಲಿ ಹೆಚ್ಚು ಸ್ಥಿರವಾದ ಬೆಲೆ. ಎಥೆನಾಲ್ ಬ್ಲೆಂಡಿಂಗ್ ಅನ್ನು ಅಳವಡಿಸಿಕೊಳ್ಳುವಲ್ಲಿ ಭಾರತವು ಏಕಾಂಗಿಯಲ್ಲ. ಇದು ಈಗ ಜಾಗತಿಕವಾಗಿ ಅಂಗೀಕರಿಸಲ್ಪಟ್ಟ ಅಭ್ಯಾಸವಾಗಿದೆ. ಹಲವು ಪ್ರಮುಖ ಆರ್ಥಿಕತೆಗಳು ಎಥೆನಾಲ್ ಅನ್ನು ತಮ್ಮ ಇಂಧನದ ಕಾರ್ಯತಂತ್ರದಲ್ಲಿ ದೃಢವಾಗಿ ಸೇರಿಸಿಕೊಂಡಿವೆ. ಅಮೆರಿಕ ಸಂಯುಕ್ತ ಸಂಸ್ಥಾನ ದೇಶಾದ್ಯಂತ ಈ 10 ಪ್ರಮಾಣಿತ ಎಥೆನಾಲ್ ಮಿಶ್ರಿತ ಇಂಧನವಾಗಿದೆ. ಅಮೆರಿಕದ ಸರ್ಕಾರವು ಈ 15 ಅನ್ನು ವೇಗವಾಗಿ ವಿಸ್ತರಿಸಲು ಬೆಂಬಲ ನೀಡುತ್ತಿದೆ. ಲಕ್ಷಾಂತರ ವಾಹನಗಳು ಈಗಾಗಲೇ ಫ್ಲೆಕ್ಸ್ ಫ್ಯೂಲ್ ಸಾಮರ್ಥ್ಯವನ್ನು ಹೊಂದಿದ್ದು ಅವು ಈ 85% ಹೆಚ್ಚಿನ ಮಿಶ್ರಣದೊಂದಿಗೆ ಚಲಿಸಬಲ್ಲವು. ಎಥೆನಾಲ್ ಬಳಕೆಯಲ್ಲಿ ಬ್ರೆಜಿಲ್ ಜಾಗತಿಕ ನಾಯಕನಾಗಿ ಮುಂದುವರೆದಿದೆ. ಇದು ಪ್ರಸ್ತುತ ಈ 27 ಅನ್ನು ತನ್ನ ಪ್ರಮಾಣಿತ ಪೆಟ್ರೋಲ್ ಮಿಶ್ರಣವನ್ನಾಗಿ ಕಡ್ಡಾಯಗೊಳಿಸಿದೆ ಮತ್ತು ಇದನ್ನು ಸುಮಾರು 35% ಏರಿಸಲಾಗುತ್ತಿದೆ. ಮಾರಾಟವಾಗುವ ಹೊಸ ಕಾರುಗಳಲ್ಲಿ 80%ಕ್ಕೂ ಹೆಚ್ಚು ಫ್ಲೆಕ್ಸ್ ಫ್ಯೂಲ್ ವಾಹನಗಳಾಗಿದ್ದು ಇವು ಈ 27, ಈ 30 ಅಥವಾ ಶುದ್ಧ ಹೈಡ್ರಸ್ ಎಥೆನಾಲ್ನಲ್ಲಿ ಚಲಿಸುತ್ತವೆ. ಜಪಾನ್ ಹಂತ ಹಂತವಾಗಿ ಈ 10 ಜಾರಿಗೆ ತರುವ ಮೂಲಕ ಎಥೆನಾಲ್ ಅನ್ನು ತನ್ನ ಇಂಧನ ಮಿಶ್ರಣಕ್ಕೆ ಸೇರಿಸಿಕೊಂಡಿದೆ. ಕೆನಡಾ, ಥೈಲ್ಯಾಂಡ್ ಮತ್ತು ಹಲವಾರು ಯುರೋಪಿಯನ್ ರಾಷ್ಟ್ರಗಳು ತಮ್ಮ ಸ್ವಚ್ಛ ಇಂಧನ ಕಾರ್ಯತಂತ್ರಗಳ ಭಾಗವಾಗಿ ಎಥೆನಾಲ್ ಬ್ಲೆಂಡಿಂಗ್ ಅನ್ನು ಅಳವಡಿಸಿಕೊಂಡಿವೆ. ಭಾರತದ ಎಥೆನಾಲ್ ಪ್ರಮಾಣವು 2 ದಶಕಗಳಿಗೂ ಹೆಚ್ಚು ಕಾಲದಿಂದ ಸಾಗಿದೆ. ಇದು

2001ರಲ್ಲಿ ಪ್ರಾಯೋಗಿಕ ಯೋಜನೆಗಳೊಂದಿಗೆ ಪ್ರಾರಂಭವಾಯಿತು ಮತ್ತು ನೀತಿ ಸುಧಾರಣೆಗಳು ಉದ್ಯಮದ ಸಹಯೋಗ ಮತ್ತು ನಿರಂತರ ಹೂಡಿಕೆಗಳ ಮೂಲಕ ವಿಕಸನಗೊಂಡಿತು. 2025-26ರಲ್ಲಿ 20% ಬ್ಲೆಂಡಿಂಗ್ ಸಾಧಿಸುವುದು ಎಚ್ಚರಿಕೆಯ ಯೋಜನೆ ಮತ್ತು ಸ್ಥಿರವಾದ ಅನುಷ್ಠಾನದ ಫಲವೇ ಹೊರತು ಹಠಾತ್ ನಿರ್ಧಾರವಲ್ಲ. ಈ 20 ಜಾರಿಯ ಪ್ರತಿಯೊಂದು ಹಂತದಲ್ಲೂ ವಾಹನ ತಯಾರಕರು, ಪರೀಕ್ಷಾ ಸಂಸ್ಥೆಗಳು, ಇಂಧನ ಚಿಲ್ಲರೆ ವ್ಯಾಪಾರಿಗಳು ಮತ್ತು ರೈತರು ಭಾಗಿಯಾಗಿದ್ದಾರೆ. ಎಂಜಿನ್ ಅಥವಾ ಘಟಕಗಳ ಹಾನಿಯ ಕುರಿತಾದ ಆರೋಪಗಳನ್ನು ಮಾರುತಿ ಸುಜುಕಿ ಮತ್ತು ಹೀರೋ ಮೋಟೋ ಕಾರ್ಪ್ ನಿರ್ವಹಿಸುವ ಕೋಟ್ಯಂತರ ವಾಹನಗಳ ಸೇವಾ ದತ್ತಾಂಶದೊಂದಿಗೆ ಮೌಲ್ಯಮಾಪನ ಮಾಡಲಾಗಿದೆ. ಈ ಸಾಕ್ಷ್ಯಾಧಾರಗಳು ಅಂತಹ ಆರೋಪಗಳನ್ನು ಸಮರ್ಥಿಸುವುದಿಲ್ಲ. ಎಥನಾಲ್ ಮಿಶ್ರಿತ ಪೆಟ್ರೋಲ್ ಕಾರ್ಯಕ್ರಮವು ಭಾರತದ ಇಂಧನ ಭದ್ರತೆಯನ್ನು ಬಲಪಡಿಸಿದೆ, ಕಚ್ಚಾ ತೈಲ ಆಮದನ್ನು ಕಡಿಮೆ ಮಾಡಿದೆ, ಹೊರಸೂಸುವಿಕೆಯನ್ನು ತಗ್ಗಿಸಿದೆ ಮತ್ತು ರೈತರ ಆದಾಯವನ್ನು ಹೆಚ್ಚಿಸಿದೆ. ಈ 20 ಒಂದು ಸುರಕ್ಷಿತ, ಸ್ವಚ್ಛ ಮತ್ತು ಸಂಪೂರ್ಣವಾಗಿ ಪರೀಕ್ಷಿಸಲ್ಪಟ್ಟ ಇಂಧನವಾಗಿದೆ. ಇದು ವೈಜ್ಞಾನಿಕ ಮೌಲ್ಯಮಾಪನ, ಹಂತ ಹಂತದ ಅನುಷ್ಠಾನ ಮತ್ತು ಉದ್ಯಮ ಹಾಗೂ ಸಂಶೋಧನಾ ಸಂಸ್ಥೆಗಳಾದ್ಯಂತದ ಸಹಯೋಗದ ಬೆಂಬಲವನ್ನು ಹೊಂದಿದೆ. ಇದು ಆತ್ಮನಿರ್ಭರ, ಸುಸ್ಥಿರ ಮತ್ತು ಇಂಧನ ಸುರಕ್ಷಿತ ಭಾರತದತ್ತ ಒಂದು ದೊಡ್ಡ ಹೆಜ್ಜೆಯಾಗಿದೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಇಂದಿನ ವಿಷಯ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಕಾರ್ಯಕ್ರಮ, ಪುನರಾವರ್ತಿತ ಪ್ರಶ್ನೆಗಳು. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಚೇತನ್ ಸಿಬಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸಮಯ ಆಗಿದೆ 9:31. ಕೇಳ್ತಾ ಇದ್ರೆ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಈ ಹೊತ್ತಿನ ಕಾರ್ಯಕ್ರಮ ಸುಕೂನ್ ಕೆ ಪಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಒಂದಷ್ಟು ರೊಮ್ಯಾಂಟಿಕ್ ಹಿಂದಿ ಗೀತೆಗಳನ್ನು ಕೇಳುವಂತಹ ಹೊತ್ತು. ನಾನಂತೂ ಪ್ಲೇಲಿಸ್ಟನ್ನು ರೆಡಿ ಮಾಡಿಕೊಂಡು ಕಾಯ್ತಾ ಇದ್ದೀನಿ ಹಾಡನ್ನು ಕೇಳಿಸ್ಕೊಳ್ಳೋದಕ್ಕೆ. ನೀವು ಕೂಡ ಊಟ ಎಲ್ಲ ಮಾಡಿ ಆರಾಮಾಗಿ ಕೂತ್ಕೊಂಡು ಹಾಡನ್ನು ಕೇಳಿಕೊಂಡು ಕಾರ್ಯಕ್ರಮವನ್ನು ಕೇಳ್ತಾ ಎಂಜಾಯ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮದ ಮೊದಲನೇ ಗೀತೆ ಬರ್ತಾ ಇದೆ. ಮಿಷನ್ ಕಾಶ್ಮೀರ್ ಸಿನಿಮಾದ ಈ ಒಂದು ಗೀತೆ ಸೋಚೋಕೆ ಅನ್ನುವಂತಹ ಗೀತೆ ಬರ್ತಾ ಇದೆ. ಕೇಳ್ತಾ ಇರಿ, ಇದು ಆಕಾಶವಾಣಿ ಬೆಂಗಳೂರು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬೆಲ್ಲವು.

ಸಮಯ ಆಗ್ತಿರೋದು 9:43. ಕೇಳ್ತಾ ಇದ್ರ ಸುಕೂನ್ ಕೇಪಲ್ ಕಾರ್ಯಕ್ರಮ. ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ ದೇವದಾಸ್ ಸಿನಿಮಾದಿಂದ ಉದಿತ್ ನಾರಾಯಣ್ ಹಾಗೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಒಂದು ರೊಮ್ಯಾಂಟಿಕ್ ಟ್ರ್ಯಾಕ್ ಬರ್ತಾ ಇದೆ. ಅದಾದ ಮೇಲೆ ಸೋನು ನಿಗಮ್ ಹಾಗೆ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಮತ್ತೊಂದು ಗೀತೆ ಬರ್ತಾ ಇರೋದು ಆಂಖೆ ಸಿನಿಮಾದಿಂದ. ಕೇಳ್ತಾ ಇರಿ ಆಕಾಶವಾಣಿ.

ಸಮಯ ಆಗಿದೆ 9:53. ಸುಕೂನ್ ಕೇ ಪಲ್ ಕಾರ್ಯಕ್ರಮ ಸಾಗ್ತಾ ಇದೆ. ಒಳ್ಳೊಳ್ಳೆ ಹಾಡುಗಳು ಮೂಡಿ ಬರ್ತಾ ಇದೆ ಅಂತ ಸಂದೇಶಗಳನ್ನ ಕಳಿಸಿದ್ದಾರೆ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ. ಕಲಬುರಗಿ ಜಿಲ್ಲೆ ಕಡಗಂಜಿಯಿಂದ ಧರ್ಮಣ್ಣ ಧನ್ಯ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಸುಗುನ್ ಕೀಪಲ್ ಕಾರ್ಯಕ್ರಮದಲ್ಲಿ ರೊಮ್ಯಾಂಟಿಕ್ ಗೀತೆಗಳು ಕೇಳ್ತಾ ಊಟ ಮಾಡ್ತಾ ಇದೀವಿ, ಹಾಡುಗಳು ಸೂಪರ್ ಆಗಿದೆ, ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಚಂದ್ರಶೇಖರ್ ನಾಯಕ್ ಅವರು ಜೀವನ್ ಭೀಮಾನಗರ್ ದಾವಣಗೆರೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ, ಸೂಪರ್ ಹಾಡುಗಳು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಶಾಂತಾಚಾರ್ ಪಡಿಗೇರ್ ಕೊಕ್ಕನೂರಿಂದ, ನಮಸ್ತೆ ಮೇಡಮ್, ಸುಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿ ಹಾಡುಗಳು ಮೂಡಿ ಬರ್ತಾ ಇದೆ, ತುಂಬ ಹೃದಯ ತುಂಬ ಖುಷಿಯನ್ನು ಪಡ್ತಾ ಇದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ತಂಪಾದ ರಾತ್ರಿಯಲ್ಲಿ ಮಧುರವಾದ ಹಿಂದಿ ಹಾಡುಗಳನ್ನು ಕೇಳ್ತಾ ಇದ್ರೆ ದಿನವಿಡೀ ಆಯಾಸ ಆದ ಆಯಾಸ ಒತ್ತಡ ಎಲ್ಲವೂ ಕೂಡ ಮರೆತು ಹೋಗುತ್ತೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ, ಪ್ರೀತಿಗೆ ಅಂತ ಹೇಳ್ತಾ ಕಾರ್ಯಕ್ರಮದ ಕಡೆಯ ಗೀತೆ ಬರ್ತಾ ಇದೆ. ಪಹೇಲಿ ಸಿನಿಮಾದಿಂದ ಈ ಒಂದು ಗೀತೆ ಬರ್ತಾ ಇದೆ, ಸೋನು ನಿಗಮ್ ಹಾಗೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ, ನಮಸ್ಕಾರ ಸ್ನೇಹಿತರೆ, ಕೇಳ್ತಾ ಇದ್ರೆ ಆಕಾಶವಾಣಿ ಬೆಂಗಳೂರು ಎಫ್ ಎಂ ರೇನ್ಬೋ ಕನ್ನಡ ಕಾಮನವಿಲ್ಲನ. ಸಮಯ ಆಗಿದೆ 10:01, ಇನ್ನು 10:02 ಕೂಡ ಆಗ್ತಾ ಇದೆ. ಕೇಳ್ತಾ ಇದ್ದೀರಾ ಕನಸಿನ ಲೋಕ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ, ಈ ಹೊತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಕನಸಿನ ಲೋಕಕ್ಕೆ ಪ್ರೀತಿಯ ಸ್ವಾಗತ. ಕನಸಿನ ಲೋಕದಲ್ಲಿ ಒಂದಷ್ಟು ಒಳ್ಳೆಯ ಗೀತೆಗಳನ್ನು ನಿಮಗಾಗಿ ಹೊತ್ತು ತಂದಿದ್ದೀನಿ. ಈ ಹಾಡುಗಳನ್ನು ಕೇಳಿ ನಿದ್ರೆಗೆ ಜಾರಿ ಒಳ್ಳೆ ಕನಸಿನ ಲೋಕ ನಿಮ್ಮದಾಗಲಿ ಅಂತ ಹೇಳ್ತಾ, ಕಾರ್ಯಕ್ರಮದ ಮೊದಲನೇ ಗೀತೆ ಬರ್ತಾ ಇದ್ದು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ನಿನ್ನಯ ನಲುಮೆಯ ಲೋಕಕ್ಕೆ ಅನ್ನುವಂತಹ ಗೀತೆ ಬರ್ತಾ ಇದೆ. ಪಂಚರಂಗಿ ಸಿನಿಮಾದಿಂದ ಈ ಒಂದು ಗೀತೆ ಮೂಡಿ ಬರ್ತಾ ಇದೆ. ಅದಾದ ಮೇಲೆ ಚಿತ್ರ ಅವರ ಧ್ವನಿಯಲ್ಲಿ ತುತ್ತಾಮುತ್ತ ಸಿನಿಮಾದಿಂದ ತುಸು ಮೆಲ್ಲ ಬೀಸೋ ಗಾಳಿ ಎನ್ನುವಂತಹ ಗೀತೆ. ಈ ಎರಡು ಗೀತೆಗಳು ನಿಮಗಾಗಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ.

ಸಮಯ ಆಗಿರೋದು 10:12 ಕೇಳ್ತಾ ಇದ್ರೆ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲನ್ನ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಸಂದೇಶಗಳನ್ನು ಕಳಿಸಿದ್ದೀರಿ. ಆನಂದ್ ಕುಲಕರ್ಣಿ ಅವರು ನಂಬರ್ ಎಂಡಿಂಗ್ ವಿತ್ 9249 ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮಂಜುಳಾ ಕುಮಾರಿ ಅವರು ಅಂಜನಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶ್ರೀನಾಥ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇರುವಂತಹ ಗೀತೆ ಮೋನಾಲಿಸಾ ಚಿತ್ರದ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಈ ಗೀತೆ.

ಸಮಯ ಆಗಿರೋದು 10:23 ಕೇಳ್ತಾ ಇದ್ದೀರಾ ಕನಸಿನ ಲೋಕ ಕಾರ್ಯಕ್ರಮ. ಇದು ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್. ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ ಮೆರವಣಿಗೆ ಸಿನಿಮಾದಿಂದ ನನ್ನೊಲವೆ ಅನ್ನುವಂತಹ ಗೀತೆ. ಅದಾದ ಮೇಲೆ ಮನಸಾರೆ ಸಿನಿಮಾದ ಮತ್ತೊಂದು ಗೀತೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ.

ಸಮಯ ಆಗಿದೆ 10:32 ಕೇಳ್ತಾ ಇದ್ರೆ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ಕನಸಿನ ಲೋಕ ಕಾರ್ಯಕ್ರಮ ಸಾಗ್ತಾ ಇದೆ. ಕಲಬುರಗಿಯಿಂದ ಧರ್ಮಣ್ಣ ದನ್ನಿ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಶಾಂತಾಚಾರ್ ಬಡಿಗೇರ್ ಅವರು ಕುಕ್ಕನೂರಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಂಡ್ಯದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಕೀರ್ತನಾ ಗೀತಾ ಅವರು ಸಂದೇಶವನ್ನ ಕಳಿಸಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 5868 ಇವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನ ಕಳಿಸಿ ಒಳ್ಳೆ ಹಾಡುಗಳನ್ನು ಪ್ರಸಾರ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ ಏನು ಹೇಳಬೇಕು ಎಂದು ಏನದು ಅನ್ನುವಂತಹ ಗೀತೆ. ಮಳೆಯಲ್ಲಿ ಜೊತೆಯಲ್ಲಿ ಸಿನಿಮಾದ ಈ ಒಂದು ಗೀತೆ ಮೂಡಿ ಬರ್ತಾ ಇದೆ. ಹಾಗೆ ಮತ್ತೊಂದು ಗೀತೆ ಬರ್ತಾ ಇರೋದು ಸೋನು ನಿಗಮ್ ಅವರ ಧ್ವನಿಯಲ್ಲಿ ಮಾಸ್ತಿಗುಡಿ ಸಿನಿಮಾದಿಂದ ಚಿಪ್ಪಿನೊಳಗಡೆ ಅನ್ನುವಂತಹ ಗೀತೆ.

ಸಮಯ ಆಗಿದೆ 10:43 ಕೇಳ್ತಾ ಇದ್ರ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲನ ಕನಸಿನ ಲೋಕ ಕಾರ್ಯಕ್ರಮ ಸಾಗ್ತಾ ಇದೆ. ಸಾಕಷ್ಟು ಜನ ಸಂದೇಶಗಳನ್ನ ಕಳಿಸ್ತಾ ಇದ್ರ. ಮಂಜುಶ್ರೀ ಅವರು ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ, ಹಾಡುಗಳು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರೆ. ಅಂಜನಪ್ಪ ಅವರು ಸಂದೇಶವನ್ನ ಕಳಿಸಿದ್ದಾರೆ, ಹಾಗೆ ನಂಬರ್ ನಿಮಗೆ 7508 ಇವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಸೂಪರ್ ಆಗಿರುವಂತಹ ಹಾಡುಗಳು ಪ್ರಸಾರ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಚಿದಾನಂದ್ ಟಿವಿ ಸರ್ಕಲ್ ಹೊಸದುರ್ಗದಿಂದ. ಹಾಗೆ ಗೀತಾ ನಾಗರಾಜು, ನಾಗರತ್ನ, ಕೀರ್ತನ ಅವರು ಲಗ್ಗೆರೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಮತ್ತೊಂದು ಸಂದೇಶ ಬಂದಿರೋದು ಯಶಸ್ವಿನಿ, ಗಿರಿಜಮ್ಮ, ಅನ್ನಪೂರ್ಣ, ಎನ್ಇಎಸ್ ಬಡಾವಣೆ ಹೊಸದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದಗಳು ನಿಮಗೆ. ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತದೆ ಲವ್ ಮಾಕ್ಟೇಲ್ ಸಿನಿಮಾದಿಂದ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಸಂಚಾರಿಯಾಗುನಿ ಅನ್ನುವಂತಹ ಗೀತೆ. ಲವ್ ಮಾಕ್ಟೇಲ್ 2 ಸಿನಿಮಾದ ಗೀತೆ ಇದು. ಅದಾದ ಮೇಲೆ ತಂಗಾಳಿ ತಂದೆಯ ಅನ್ನುವಂತಹ ಗೀತೆ ಲವ್ ಗುರು ಸಿನಿಮಾದಿಂದ ಬೆನ್ನಿ ಅವರ ಧ್ವನಿಯಲ್ಲಿ.

ಸಮಯ ಆಗಿರೋದು 10:54 ಕೇಳ್ತಾ ಇದ್ದೀರ ಕನಸಿನ ಲೋಕ. ಇದು FM ರೈನ್ಬೋ 101.3 ಮೆಗಾ ಹರ್ಟ್ಸ್. ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಮಧುರವಾದ ಗೀತೆಗಳನ್ನು ಕೇಳ್ತಾ ಇದ್ರಿ. ಇವತ್ತಿನ ಕನಸಿನ ಲೋಕ

ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಹಂತಕ್ಕೆ ಬಂದಿದ್ದೀವಿ. ಕಾರ್ಯಕ್ರಮದ ಕಡೆಯ ಎರಡು ಗೀತೆಗಳು ನಿಮಗಾಗಿ ಪ್ರಸಾರ ಆಗುತ್ತೆ. ಕಾರ್ಯಕ್ರಮದಲ್ಲಿ ಪ್ರಸಾರ ಆದಂತಹ ಎಲ್ಲ ಗೀತೆಗಳು ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ನಾನು ಇವತ್ತು ಸ್ಟುಡಿಯೋದಿಂದ ಹೊರಡುವಂತಹ ಸಮಯ. ಮತ್ತೆ ಸಿಗ್ತೀನಿ ಮುಂದಿನ ನನ್ನ ಶೋನಲ್ಲಿ, ಮುಂದಿನ ನನ್ನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನಾನು ಯಾವಾಗಲೂ ಹೇಳೋ ಹಾಗೆ, ಖುಷಿಯಾಗಿರಿ, ನಗ್ನಗ್ತಾ ಇರಿ, ನಗ್ನಗ್ತಾ ಇರಿಸ್ಕೊಳ್ಳಿ ನಿಮ್ಮ ಜೊತೆ ಇರೋರು ಎಲ್ಲರನ್ನು ಅಂತ ಹೇಳ್ತಾ, ನಿಮ್ಮನ್ನ ಪ್ರೀತಿಸಿ ಅಂತ ಹೇಳ್ತಾ ಸ್ಟುಡಿಯೋದಿಂದ ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ನನ್ನ ಕಾರ್ಯಕ್ರಮಗಳಲ್ಲಿ. ಅಲ್ಲಿವರೆಗೂ ನೀವು ಎಲ್ಲೂ ಹೋಗಬೇಡಿ, ಕೇಳ್ತಾ ಇರಿ FM Rainbow 101.3 MHz.

ಸ್ನೇಹಿತರೆ, ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಯನ್ನು ಕೇಳುವಿರಿ. ವಾರ್ತಾ ಪ್ರಸಾರದ ನಂತರ 11:10 ನಮ್ಮ ಕಾರ್ಯಕ್ರಮಗಳು ದೆಹಲಿ ಕೇಂದ್ರದ ಎಫ್ಎಂ ಗೋಲ್ಡ್ ಸಹಪ್ರಸಾರದಲ್ಲಿ ನಾಳೆ 5:03 ವರೆಗೆ ಮುಂದುವರಿಯಲಿದೆ. ಶುಭರಾತ್ರಿ.